107.8 FM Radio Saran Iga app nalu kuda labhya.

107.8 FM Radio Saran 107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
2: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
3: ರೇಡಿಯೋ ಸಾರಂಗ್ 107.8 FM.
4: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
5: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆಗಿನ ಕಾಲದಲ್ಲಿ ವಿಷ ನಾಗರ ಹಾವು ಕಚ್ಚಿದ್ರೆ ಔಷಧಿ ಕೊಡೋದು ಮಂತ್ರ ಹಾಕಿಸ್ತಾ ಇದ್ರು. ಮಂತ್ರವಾದಿ ಬರ್ತಿದ್ದ ವಿಷ ಇಳಿಸ್ಬೇಕು ಅಂತ ನಂಬಿಕೆ. ಅದು ವಿಷ ಅಂತ ಅದು ಹೇಳ್ತಾರೆ. ವಿಷಕ್ಕಿಂತ ಯಾಕೆ ಭಯಂಕರ ಅಂದರೆ, ನಾಗರ ಹಾವು ಕಚ್ಚಿದ ವಿಷವನ್ನು ಮಂತ್ರವಾದಿ ಇಳಿಸ್ತಾನೆ, ಆದರೆ ದುರ್ಜನರ ಸಂಘ ಅಂತಿದೆಯಲ್ಲ, ಯಾವ ಮಂತ್ರವಾದಿನೂ ಇಳಿಸೋಕೆ ಸಾಧ್ಯ ಇಲ್ಲ. ತಾವು ಕಂಡಿದ್ದೀರಿ, ಪೇಪರಲ್ಲಿ ಎಷ್ಟು ಸಲ ಓದ್ತೀವಿ ನಾವು. ಎಂತಿಂಥ ದೊಡ್ಡ ದೊಡ್ಡ ಜನರ ಮಕ್ಕಳು ಯಾರ ಜೊತೆಗೋ ಸೇರಿಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಅನಾಹುತ ಆದದನ್ನು ಕಾಣಲಿಲ್ವಾ? ಒಳ್ಳೆ ಜೀವ ಜೊತೆಗೆ ಸರಿಯಾಗಿ ಸಿಗಲಿಲ್ಲ, ಸಿಕ್ಕಿದ್ರೆ ಮಾತು ಬೇರೆ ಆಗಿರೋದು, ಒಳ್ಳೇದಾಗಿರೋದು. ಆದ್ದರಿಂದ ದುರ್ಜನರು ಯಾರೇ ಆಗಲಿ, ನಮ್ಮವರೇ ಆಗಲಿ, ನಮ್ಮ ನೆಂಟರೇ ಆಗಲಿ, ಅಥವಾ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇ ಆಗಲಿ, ಅವರನ್ನು ದೂರ ಇಡಬೇಕು. ಕೇಳ್ತಾರೆ, ದೂರ ದುರ್ಜನರ ಸಂಘ ಬೇಡವಯ್ಯ, ದೂರ ಇಡಬೇಕು ಅಂತ. ಮಹಾಭಾರತದಲ್ಲಿ ನೋಡಿದ್ದೇವೆ ನಾವು, ಈ 100 ಜನ ಕೌರವರು ಹುಟ್ಟಿದರು. ದುರ್ಯೋಧನ ಹುಟ್ಟಿದ ದಿವಸ ಉತ್ಪಾತಗಳಾಯಿತು, ಅಪಶಕನಗಳಾಯಿತು. ಆಗ ಹೇಳ್ತಾರೆ ವ್ಯಾಸರು, ಇವನು ಬಿಟ್ಟುಬಿಡು, ಇವನು ಹೊರಗೆ ಹಾಕ್ಬಿಡು, ಇಟ್ಕೋಬೇಡ. ಇವನು ಹೇಳೋದು ಸುಲಭ, ಮಗ ಇವನು ಹೊರಗೆ ಹಾಕು ಅಂತಾರೆ. ಅದರ ಮೋಹ, ಗಾಂಧಾರಿ ಮತ್ತು ಧೃತರಾಷ್ಟ್ರನ ಬಿಡು ಅಂತ ಅನಿಸೋದಿಲ್ಲ. ಆಗೊಂದು ದೊಡ್ಡ ಮಾತು ಬರ್ತದೆ ಆ ಪ್ರಸಂಗದಲ್ಲೇ, ವ್ಯಾಸರು ಹೇಳುವಂಥ ಮಾತು ಮಹಾಭಾರತದಲ್ಲಿ, ತ್ಯಜೇದ್ ಏಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ. ಭಾಳ ದೊಡ್ಡ ಮಾತು. ತ್ಯಜೇದ್ ಏಕಂ ಕುಲಸ್ಯಾರ್ಥೇ, ನಿಮ್ಮ ಕುಲಗೆ ಕಂಟಕನಾಗ್ತಾನೆ ಹುಡುಗ ಇವನು ನೋಡಿದಾಗ. ಅದು ತ್ಯಜೇದ್ ಏಕಂ, ಒಂದು ಕುಲದ ಉದ್ಧಾರಕ್ಕೋಸ್ಕರ ಒಬ್ಬನನ್ನು ತ್ಯಾಗ ಮಾಡು ಮನೆಯಲ್ಲಿ, ಪರವಾಗಿಲ್ಲ. ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ಒಂದು ಕುಲದ ಒಳ್ಳೆಯದಕ್ಕೋಸ್ಕರ ಒಬ್ಬ ಮನುಷ್ಯನನ್ನು ತ್ಯಾಗ ಮಾಡೋದಾದ್ರೂ ತ್ಯಾಗ ಮಾಡಿಬಿಡಿ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಗ್ರಾಮ ಉಳಿಬೇಕು, ಒಂದು ಸಣ್ಣ ಹಳ್ಳಿ ಉಳಿಬೇಕು ಅಂದರೆ ಒಂದು ಕುಲವನ್ನು ಬಲಿ ಕೊಡಿರಿ, ಪರವಾಗಿಲ್ಲ, ಒಂದು ಗ್ರಾಮ ಉಳಿತದೆ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ, ಒಂದು ದೇಶ ಉಳಿತದೆ ಅಂದರೆ ಒಂದು ಗ್ರಾಮ ಬಲಿ ಕೊಡಿ, ಪರವಾಗಿಲ್ಲ. ಈಗ ನಾವು ಮಾಡ್ತಾ ಇಲ್ವಾ, ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ, ಹಳ್ಳಿಗಳ ಮುಳುಗು ಹೋಗ್ತಾರೆ, ಇಡೀ ಹಳ್ಳಿ ಹಳ್ಳಿನೇ ಮುಳುಗು ಹೋಗ್ತದೆ. ಆದರೆ ಇಡೀ ಜಗತ್ತಿಗೋಸ್ಕರ ಒಳ್ಳೆಯದಾಗ್ತದೆ ಅಂತ ಹಳ್ಳಿನ ಮುಣುಗಿಸೋಕೆ ತಯಾರಾಗಿದ್ದೀವಿ ನಾವು. ಜನಪದಸ್ಯಾರ್ಥೆ, ಆಮೇಲೆ ಆತ್ಮಾರ್ಥೆ ಪ್ರತಿಬಿಂಬ ತ್ಯಜೇತ್, ನಿನ್ನ ಆತ್ಮ ಗೌರವಕ್ಕೋಸ್ಕರ ನೋಡ್ಕೊ ಅಂತ ಹೇಳುವ ಹಾಗೆ, ತ್ಯಜೇದ ಏಕಂ ಕುಲಸ್ಯಾರ್ಥೆ, ಅವನು ಕೆಟ್ಟ ಮನುಷ್ಯ ಅಂದರೆ ನನ್ನ ಹೊಟ್ಟೆ ಮಗ ಆದರೂ ಹೊರಗೆ ಹಾಕ್ಬೇಕವನ್ನ ಅಂತ ಹೇಳ್ತಾರೆ. ನಾಗರ ಹಾವು ಎಲ್ಲಿದ್ರೆ ಏನು, ಕಂಟಿಯಲ್ಲಿದ್ದರೇನು, ಕಲ್ಲಲ್ಲಿದ್ದರೇನು, ಮೂಲೆಯಲ್ಲಿದ್ದರೇನು, ವಿಷಾನೇ ಅದು. ಅದರಿಂದ ಅದನ್ನ ಹತ್ತಿರ ಇಟ್ಕೋಬಾರ್ದು.

0: रेडियो सारंग 107.8 FM।
1: ಸಾಮಾಜಿಕ ಕಲ್ಪನೆಯಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ ಮನುಷ್ಯ ಸಮಾಜ ಜೀವಿ ಬದುಕಬೇಕಾದ್ರೆ ಏನೇನು ಬೇಕು ಅಂತ ಬೇರೆ ಬೇರೆ ಮುಖಗಳನ್ನು ಆರಿಸ್ಕೊಂಡು ಒಂದೊಂದು ವಚನ ಆರಿಸ್ಕೊಂಡಿದೆ. ಎರಡನೇದು ಮುಖ್ಯವಾಗಿ ನಾವು ಗಮನಿಸಬೇಕಾದ ಧಾರ್ಮಿಕ ಚಿಂತನೆಗಳು ಹೇಗಿರಬೇಕು, ಆಗ ಧಾರ್ಮಿಕ ಚಿಂತನೆ ಹೇಗಿತ್ತು ಅಂತ. ಆಗ ಯಜ್ಞ ಯಾಗಾದಿಗಳ ಬಗ್ಗೆ ಒಂದು ವಿಚಿತ್ರ ಕಲ್ಪನೆ ಇತ್ತು. ಯಜ್ಞದ ಸರಿಯಾಗಿ ಕಲ್ಪನೆ ಇರಲಿಲ್ಲ, ಬರೀ ಮೂಢನಂಬಿಕೆಗಳು ಜಾಸ್ತಿ ಆಗಿತ್ತು. ಯಾವಾಗಲೂ ಹಾಗೇನೆ, ಆ ಮೂಲ ತತ್ವ ಮರೆ ಮಾಡಿದಾಗ ಬರೀ ಆಚಾರಗಳು ಕಾಣಿಸೋಕೆ ಶುರು ಆಗ್ತವೆ. ಹಾಗಾಗಿ ಆ ಭಕ್ತಿ ಪೂರ್ಣತೆಯನ್ನು ಕಳ್ಕೊಂಡು ಯಾಂತ್ರಿಕ ಆಚರಣೆಗಳಾಗಿದ್ದಂಥ ಯಜ್ಞ ಯಾಗಗಳನ್ನು ಮನುಷ್ಯರು ತುಂಬ ಕಾಡ್ತಾ ಇತ್ತು. ಆಗ ಪುರೋಹಿತರು ಏನು ಮಾಡ್ತಾಯಿದ್ರು, ಆ ಹೆದರಿಕೆ ಇರುತ್ತಲ್ಲ ಮನುಷ್ಯನಲ್ಲಿ, ಹೆದರಿಕೆಯನ್ನು ಬಳಸ್ಕೊಂಡು ಇದು ಮಾಡಬೇಕು, ಅದು ಮಾಡಬೇಕು, ಆ ಪ್ರಾಯಶ್ಚಿತ್ತ ಮಾಡಬೇಕು, ಇದು ಮಾಡಬೇಕು, ಅದಕ್ಕೆ ಬಲಿ ಕೊಡಬೇಕು, ಇದನ್ನು ಮಾಡಬೇಕು ಅಂತ ಹೇಳಿ ಪಾಪ ಮುಗ್ಧರಾದವ್ರನ್ನ ದುಡಿಸಿಕೊಂಡು ಅವ್ರ ಕಡೆಯಿಂದ ಹಣ ಸಂಪಾದನೆ ಮಾಡೋದೇ ವ್ಯವಹಾರ ಆಗಿತ್ತು. ಧರ್ಮ ಇರಲಿಲ್ಲ, ಬರೀ ಆಚರಣೆ ಮುಖ್ಯ ಆಗಿಬಿಟ್ಟು ಜನರನ್ನ ಮೋಸ ಮಾಡುವಂಥದ್ದಾಗಿತ್ತು. ಅದಕ್ಕೆ ಅವರು ಎಂಥ ಮಾತು ಹೇಳ್ತಾರೆ, ಅದ್ಭುತವಾದ ಮಾತು ಹೇಳ್ತಾರೆ. ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಬೇಡ ಮರಿ ಬೇಡ, ಬರೀ ಪತ್ರಿಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಸುಲಭದ ಮಾತು. ಆ ಬಲಿ ಕೊಡಬೇಕು ಅಂತ ಇತ್ತು, ಬಲಿ ಕೊಡಬೇಕಾದ್ರೆ ಕುರಿ ಕೊಡೋದು. ಯಾವಾಗಲೂ ನಾವು ಹಾಗೇ ಬಲಿ ಕೊಡೋದಲ್ಲ, ಕುರಿ ಕೋಳಿ ಇಂಥವೆ. ಯಾರು ಆನೆ ಸಿಂಹ ಬಲಿ ಕೊಟ್ಟದ್ದು ನೋಡಿದೀವ? ಬಲಿಷ್ಠರನ್ನು ಯಾರೂ ಬಲಿ ಕೊಡಲ್ಲ, ಬಲಿ ಕೊಡೋದು ಅನಾಥರನ್ನು ಅಶಕ್ತರನ್ನೇ ಬಲಿ ಕೊಡೋದು. ಓನ್ಲಿ ದಿ ಪೂರೆಸ್ಟ್ ಆ್ಯಂಡ್ ದ ವೀಕೆಸ್ಟ್ ಸಫರ್, ಅವರಿಗೆ ಕೊಡಬೇಕಾದ್ರೆ. ಅದು ಹೇಳ್ತಾರೆ, ಕುರಿ ಸತ್ತು ಕಾವುದೇ ಹರ ಮುಳಿದವನ, ಶಿವನೇ ಸಿಟ್ಟಾಗಿ ನಿಂತ ಮೇಲೆ ನಿನ್ನ ಕುರಿ ಉಳಿಸುತ್ತಾ, ನಿನ್ನ ಮೇಲೆ ಹರ ಸಿಟ್ಟು ಮಾಡ್ಕೊಂಡಿದ್ದಾನೆ, ಈಶ್ವರ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ, ಒಂದು ಕುರಿ ಬಲಿ ಕೊಟ್ಟರೆ ಹರ ಸಿಟ್ಟು ಅದು ಉಳಿತದ? ಒಂದು ಸತ್ತು ಕುರಿ ಅದು ಹೇಳ್ತಾ, ಅದೇನು ಕುರಿ ಸತ್ತು, ಒಂದು ಕುರಿ ಸತ್ತು ಕಾವುದೇ ಹರ ಮುಳಿದವರ, ಶಿವನ ನಿನ್ನ ವಿರುದ್ಧ ನಿಂತ್ಕೊಂಡಾಗ ಶಿವ ಒಂದು ಸತ್ತು ಕುರಿ ಕಾಪಾಡುತ್ತಾ ನಿನ್ನ? ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಬೇಡ ಮರಿ ಬೇಡ, ಯಾವುದೋ ಕೋಳಿ ಮರಿ ಕುರಿ ಬೇಡ, ಅದು ಬೇಡ ಬೇಡ, ಬರಿಯ ಪತ್ರಿಯ ತಂದು ಮರೆಯದೆ ಮಾಡಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೇ ಪೂಜಿಸು, ಎರಡು ಅರ್ಥ ಇದೆ ಅದಕ್ಕೆ. ಮರಿಲಾರದೆ ದಿನ ಪೂಜೆ ಮಾಡುವಂಥ ಒಂದಾದರೆ, ಮರೆಯದೇ ಪೂಜಿಸು, ಮರಿಲಾರದೆ ನಿಷ್ಕಲ್ಮಶವಾದ ಮನಸ್ಸಿನಿಂದ, ಏಕ ಮನಸ್ಸಿನಿಂದ, ಅತ್ಯಂತ ಸರ್ವಾರ್ಪಣ ಭಾವದಿಂದ ಪೂಜೆ ಮಾಡು. ಇನ್ನೇನೂ ಬೇಕಾಗಿಲ್ಲ, ನಮ್ಮ ಈಶ್ವರನಿಗೆ ಭಕ್ತಿ ಮುಖ್ಯವೇ ಅನ್ನುವಿರ್ತಾಗಿ, ಅವನಿಗೆ ಪ್ರಾಣಿ ಬಲಿ ಧರ್ಮ ಅಲ್ಲ ಅಂತ ಹೇಳಿ ಆ 12ನೇ ಶತಮಾನ ದೊಡ್ಡ ಕ್ರಾಂತಿ. ಇವತ್ತಿಗೆ ಮಾತು ಸುಲಭ ಅನಿಸುತ್ತೆ ನನಗೆ ಇದು ಹೇಳಬೇಕಾದ್ರೆ, 900 ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಎಂಥ ಧೈರ್ಯ ಬೇಕಾಗಿತ್ತು ಅಂತ, ತುಂಬ ಕಷ್ಟ ಹೇಳೋದಾಗ.

0: Radio Sarang 107.8 FM.
1: ಲಂಬಾಚಾರ ಹೇಗಿತ್ತು ಅವಾಗ? ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರ ಆರನೂ ಕಾಣೆ. ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಒಂದು ಅದ್ಭುತವಾದ ಮಾತದು ಮಾದಾರ ಚೆನ್ನಯ್ಯ ಬಗ್ಗೆ. ನಾನೇ ಒಂದು ಕತೆ ಬರೆದಿದ್ದೆ, ಈ ಪದ್ಯ ಓದಿದಾಗ ನನ್ನ ತಲೆಗೆ ಬಂದದ್ದು. ಮಾದಾರ ಚೆನ್ನಯ್ಯ ಹೊಲಕ್ಕೆ ಹೋಗಿದ್ದಾನೆ ಕೆಲಸ ಮಾಡೋದಕ್ಕೆ. ಮಾಡೋದು ಚರ್ಮದ ಕೆಲಸ, ಆದರೆ ಕೃಷಿನೂ ಇತ್ತು. ಹೋದ, ಹೊತ್ಕೊಂಬರ್ಬೇಕಲ್ಲ, ಕಾಡಿಗೆ ಹೋದ, ಹೊತ್ಕೊಂಡು ಮರ ಕತ್ಕೊಂಡು ಬಂದ, ಬಿಸಿಲಲ್ಲಿ ಕಷ್ಟಪಟ್ಟಿದ್ದಾನೆ, ಕಾಲಲ್ಲೆಲ್ಲ ಬೊಬ್ಬೆ ಆಗಿದೆ, ಬಿಸಿಲಲ್ಲಿ ಬಂದಿದ್ದಾನೆ, ಮನೆಗೆ ಬಂದು ಕೂತ ಸುಸ್ತಾಗಿದೆ ಅಂಥೇಳಿ ಕೂತು ಏನು ಮಾಡಿದ, ಹೆಂಡತಿ ಅಂಬಲಿ ಮಾಡಿದ್ರು. ಅಂಬಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಜೋಳದ ಅಂಬಲಿ ಜಾಸ್ತಿ ಮಾಡ್ತಾರೆ ಅಲ್ಲಿ. ಜೋಳ ನುಚ್ಚಿ ಮಾಡಿ ಅಂಬಲಿ ಮಾಡುವಂಥದ್ದು, ಅದೇ ಜೋಳದ ಅಂಬಲಿ ಅಂತ, ಅದಕ್ಕೆ ಕಟಂಬಲಿ ಅಂತೂ ಕರೀತಾರೆ ಅಲ್ಲೆಲ್ಲ. ಆ ಜೋಳದ ಅಂಬಲಿ ಮಾಡಿ ಹೆಂಡತಿ ತಂದ್ಲು. ಸುಸ್ತಾಗಿ ಬಂದಿದ್ದಾನೆ ಗಂಡ, ಮುಖ ತೊಳ್ಕೊಂಡು ಕೂತ, ಅಂಬಲಿ ನೋಡಿದ ವಾಸನೆ ಬಂತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕುಡ್ದ, ಏನು ರುಚಿಯಾಗಿದೆ ಅನಿಸ್ಬಿಡ್ತಾನೆ. ಇಂಥ ಅಂಬಲಿನ ನಮ್ಮ ಶಿವ ಕುಡಿಬೇಕು. ಇಂಥ ಅಂಬಲಿ ಸಿಗದೆ ಪಾಪ ಅವನೆಂತ ದೌರ್ಭಾಗ್ಯ. ಶಿವ ಬಾಪ, ನನ್ನ ಹೆಂಡತಿ ಮಾಡಿದ್ದಾಳೆ, ಬಹಳ ಪ್ರೀತಿಯಿಂದ ಮಾಡಿದ್ದಾಳೆ, ನಿನಗೋಸ್ಕರ ಮೇಡ ಕುಡಿದಿದ್ದೀನಿ ಸ್ವಲ್ಪ, ಈಗ ಎಷ್ಟು ರುಚಿಯಾಗಿದೆ ಗೊತ್ತಾ, ಅದು ನೀನೇ ಕುಡಿಬೇಕು ಅಂತ ನನಗೆ ಆಸೆ ಇದೆ, ನೀ ಬಾ ಅಂದ. ಅಂದ ತಕ್ಷಣ ಈಶ್ವರ ಬಂದ, ಇವನು ಕುಡಿದು ಬಿಟ್ಟಂಥ ಅಂಬಲಿಯನ್ನು ಆತ ಕುಡ್ದ ಅಂತ ಮಾತಿರೋದು ಮಾದಾರ ಚೆನ್ನಯ್ಯ ಕೊಟ್ಟಂಥದ್ದು. ಅದಕ್ಕೆ ಅವತ ಹೇಳಿದ್ದಂತೆ, ಜೀವನದಲ್ಲಿ ನಾನು ಕುಡಿಯೋದು ಅಂಬಲಿ ಒಂದೇನೆ, ಅತ್ಯಂತ ಸರಳ ಆಹಾರ ಅದು. ಅದಕ್ಕೆ ಹೇಳ್ತಾನೆ ಶ್ರೀಮಂತರು ಏನು ಮಾಡ್ತಾರೆ, ಹಾಲು ನೇಮ ಆದಮೇಲೆ ಹಾಲು ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಕಿಚಡಿ ಮಾಡ್ಕೋಬೇಕು, ಕಿಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ. ಅಂದರೆ ಶ್ರೀಮಂತರಾದವರು ಎಂಥ ನೇಮಗಳನ್ನು ಮಾಡ್ಕೋತಾರೆ, ನೇಮ ಮಾಡುವಾಗ ನಿಯಮಗಳನ್ನು ಮರೀತಾರೆ. ಮುಖ್ಯವಾಗಿರೋದು ಆ ನಿಯಮ, ತಮಗೆ ಬೇಕಾದ ಆಹಾರವನ್ನು ಆ ಕಾಲಕ್ಕೆ ವಾಗಿಸ್ಕೊಂಡು ಅತ್ಯಂತ ಭರ್ಜರಿ ಊಟವನ್ನು ಮಾಡ್ತಾರೆ ಜನ ಎಲ್ಲನೂ, ಶ್ರೀಮಂತರು ಮಾಡ್ತಾರೆ. ಅಂಬಲಿಯ ನೇಮದವರು ಆರನೂ ಕಾಣೆ, ಅತ್ಯಂತ ಅಂಬಲಿನೇ ತಿಂತೀನಿ ಅನ್ನುವಂಥವ್ರು ಯಾರಿಲ್ಲ. ನೇಮ ಯಾವಾಗಲೂ ಶ್ರೀಮಂತರಿಗೆ ಇರುವಂಥದ್ದು ಊಟದ್ದು, ಆದರೆ ಬಡವರದೇನಿದೆ ಅಂತ ಹೇಳಿ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಅತ್ಯಂತ ಸುಲಭವಾದಂತಹ, ಸರಳವಾದಂಥದ್ದು, ಎಲ್ಲರಿಗೂ ದಕ್ಕಬಹುದಾದಂಥ ಅಂಬಲಿಯನ್ನು ಮಾತ್ರ ನೇಮ ಮಾಡಿಕೊಂಡ.

0: Radio Sarang 107.8 FM.
1: ಬದುಕು ಸುಲಭವಾಗಿರಬೇಕು. ಭಕ್ತಿ ಆಡಂಬರದ್ದಲ್ಲ. ನೀವು ಕೆನೆ ತಿನ್ನಿ, ಬೆಣ್ಣೆ ತಿನ್ನಿ, ಬೆಲ್ಲ ತಿನ್ನಿ, ಅದು ಮುಖ್ಯ ಅಲ್ಲ ಭಗವಂತನಿಗೆ. ಅದು ಯಾವುದೂ ಮುಖ್ಯ ಅಲ್ಲ. ಈ ತಿಂಗಳು ಇದನ್ನು ತಿನ್ನೋಲ್ಲ, ವೃತ್ತಗಳು ಕೆಲವೊಂದಿದ್ದಾವೆ, ತಪ್ಪೇನಲ್ಲ, ಅದು ಅರ್ಥ ಬೇರೆ ಇರ್ಬೋದು. ಆದರೆ ಆಗ ಅವ್ರು ಟೀಕೆ ಮಾಡಿದ್ದು, ಈ ಶ್ರೀಮಂತ ಶಿವಶರಣರು ಇದ್ದರಲ್ಲ, ಆಡಂಬರಕ್ಕೋಸ್ಕರ ಹೊರಗಡೆ ಹೇಳ್ಕೋಬೇಕು, ಬರೀ ಬೆಣ್ಣೆ ನೇಮ ನಮ್ದೀಗ, ಹಾಲಿನ ನೇಮ ಅಂತ ಹೇಳ್ಕೊಳ್ಳೋದು. ಈ ಆಡಂಬರ ಬೇಡ, ಶಿವನಿಗೆ ಬೇಕಾದದ್ದು ಭಕ್ತಿ ಮಾತ್ರ. ಧರ್ಮದಲ್ಲಿ ಮೂಲವಾಗಿರಬೇಕಾದಂಥದ್ದು ಆ ಶ್ರದ್ಧೆ, ಆ ಭಕ್ತಿ ಇರಬೇಕೆ ಹೊರತಾಗಿ ಆಡಂಬರ ಬೇಡ ಅನ್ನೋದಕ್ಕೋಸ್ಕರ ಇಂಥ ವಚನ ಮಾಡಿ ಬಡವ ಬಲ್ಲಿದರೆನ್ನದೇ ಇಂಥ ಆಡಂಬರದ ನಿಯಮಗಳು ಬಡವ ಬಲ್ಲಿದರ ನಡುವೆ ಅಡ್ಡಗೋಡೆ ಆಗದಿರಲಿ ಅಂತ ಅಪೇಕ್ಷೆ ಮಾಡಿದಂಥ ಬಸವಣ್ಣವರಿಗೆ ನಮಸ್ಕಾರ ಮಾಡ್ತಾರೆ.

0: Radio Sarang 107.8 FM.
1: ಬಸವಣ್ಣವರ ಸಾಮಾಜಿಕ ಚಿಂತನೆಗಳ ನಂತರ ಧಾರ್ಮಿಕ ಚಿಂತನೆಗಳನ್ನು ಒಂದು ಎರಡು ಮೂರು ನೋಡಿದ್ವಿ. ಅದರೊಳಗೆ ಬಲಿ ಕೊಡುವ ಹಾಗೆ ಕುರಿ ಸತ್ತು ಕಾವುದೇ ಹರ ಮುಳಿದವರ ಅನ್ನೋದನ್ನು ನೋಡಿ. ಇತರ ನಿಯಮಗಳಿದ್ದಾವೆ ನಮ್ಮಲ್ಲಿ, ಬೇಕಾದಷ್ಟು ನಿಯಮಗಳಿಗೆ ಅರ್ಥ ಇದೆ. ಅರ್ಥ ಇಲ್ಲದ ನಿಯಮದ ಬಗ್ಗೆ ಟೀಕೆ ಮಾಡಿದ್ದು, ಅರ್ಥ ಇರುವಂಥ ನಿಯಮದ ಬಗ್ಗೆ ಮಾಡಲಿಲ್ಲ. ಅರ್ಥ ಇಲ್ಲದೇ ಸುಮ್ಮನೆ ನಿಯಮ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ನಾವು, ಅದಕ್ಕೆ ಅರ್ಥವೂ ನಮಗೂ ಗೊತ್ತಿಲ್ಲ, ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಂಥ ಕಂದಾಚಾರಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡಿ ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಅದನ್ನು ವಚನವನ್ನು ನಿನ್ನೆ ನೋಡಿದ್ವಿ. ಹೇಗೆ ಬಡವ ಬಲ್ಲಿದ್ರೊಳಗೆ ಅಂತರ ಕಮ್ಮಿ ಆಗೋದಕ್ಕೆ ಕಂದಾಚಾರಗಳು ತೆಗೆದು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ವಚನಗಳು. ಇನ್ನೊಂದು ಭಾಳ ದೊಡ್ಡ ವಚನ ನನಗೆ ತುಂಬ ಪ್ರಿಯವಾದದ್ದು ಬಸವಣ್ಣವರಲ್ಲಿ ಅಂತಂದರೆ, ಈ ಅಹಂಕಾರ ನಿರಸನ ಅಂತ ಮೇಲೆ ಮೇಲೆ ಬರ್ತದೆ ವಚನದಲ್ಲಿ. ನನಗಿರುವಂಥ ಅಹಂಕಾರ, ಈ ಅಹಂಕಾರ ಎಷ್ಟು ವಿಚಿತ್ರ ವಸ್ತು ಅದು ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಬರುತ್ತೆ ಅಂತ. ಸಣ್ಣ ಸಣ್ಣ ಸಾಧನೆಗಳಲ್ಲಿ ಅಹಂಕಾರ ಬರುತ್ತೆ. ನನ್ನ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳೋರು, ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ, ನೀವು ಬಸ್ ಹತ್ತೀರಿ, ಬಸ್ ಹತ್ತಿ ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ಕರೆ ಅಹಂಕಾರ ಬರುತ್ತಂತೆ. ನೋಡಿ, ಇದೇನು ದೊಡ್ಡ ಸಾಧನೆ ಅಲ್ಲ, ಯಾರಿಗೂ ಸಿಕ್ಕಿಲ್ಲ, ಫಸ್ಟ್ ನಂದೇ ಸೀಟು, ಅದು ಕೂಡ ಅಹಂಕಾರನೇ. ಅಂದರೆ ಅಲ್ಲಿಂದ ಶುರು ಆಗುವಂಥ ಅಹಂಕಾರ ಇನ್ನು ದೊಡ್ಡ ದೊಡ್ಡ ಸಾಧನೆ ಆಗಿಬಿಟ್ಟಂತೂ ರಾಜ್ಯ ಕಟ್ಟಿ ರಾಜ ಪದವಿ ಹಣ ಎಲ್ಲ ಬಂದುಬಿಟ್ರೆ ಅದಕ್ಕೆ ಹೇಳ್ತಾರಲ್ಲ, ಅನ್ನ ಮದ ಅರ್ಥ ಮದ ಸಕಲ ವೈಭವದ ಮದವು ಮುನ್ನ ಪ್ರಾಯದ ಮದವು ರೂಪ ಮದವು, ಹೀಗೆಲ್ಲ ಎಂಟು ಮದಗಳು, ಒಂದಲ್ಲ ಒಂದೇ ಸಾಕಾಗಿತ್ತು ಎಂಟು. ಇದು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ಅದು ಬಂದಾಗ ಏನಾಗುತ್ತೆ ಗ್ಯಾರಂಟಿ ಗೊತ್ತಿದೆ. ಬಂದಾಗ ಒಂದು ತಲೆಗೆ ಪೆಟ್ಟು ಬೀಳಲೇಬೇಕು, ಬೀಳಿದ್ರೆ ತಲೆಗೆ ಇಳಿಯಲ್ಲ. ಅದಕ್ಕೆ ಎಷ್ಟು ಎಚ್ಚರ ಕೊಡ್ತಾರೆ ಬಸವಣ್ಣವರು, ಭಾಳ ದೊಡ್ಡ ವಚನ ಇದು, ಭಾಳ ನಿಷ್ಠ ಮುಖ್ಯವಾದ ವಚನ ಇದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಆ ಮಾತು ಎಷ್ಟು ಅದೇ ಹೇಳ್ತಿಲ್ಲ, ಭಾಷೆ, ಆ ಭಾಷೆಯನ್ನು ಗಮನಿಸಬೇಕು. 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ ಎಷ್ಟು ಸುಲಭವಾಗಿ ಅದು ಅದು ಹೊಡಿಬೇಕು ಚಾವಟಿಯಿಂದ ಹಾಗೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೆಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಡ್ಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಎರಡೂ ಇಟ್ಟಿದ್ದಾರೆ ಅದು.

0: Radio Sarang 107.8 FM.
1: ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಇದು ಬಹಳ ಚೆನ್ನಾಗಿದೆ. ಈ ಸ್ವಲ್ಪ ಅರ್ಥ ನೋಡಬೇಕು. ಅದನ್ನು ಬರೀ ಮಾಡಿದೆ ಅಂತ ಹೇಳೋದಲ್ಲ, ನಾನೇನಾದರೂ ಮಾಡಿದ್ದೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೊಡೆದ್ರೂ ಕೂಡ ಈಗ ನಾವು ಅಹಂಕಾರವಾಗಿ ಹೇಳ್ಕೋಬೇಕಾಗಿಲ್ಲ. ನಾನು ಮಾಡಿದ್ದು ಅಂತ ಇನ್ಕೊಂದು ಸಲ ಹೇಳಿದ್ದೆ. ಸಣ್ಣ ಸಣ್ಣ ಮಾಡಿರ್ತೀವಿ, ಊರ ಮುಂದೆಲ್ಲ ಹೇಳ್ಕೊತೀವಿ ನಾನು ಮಾಡಿದ್ದು ಅಂತ ಎಲ್ಲ ಹೇಳ್ಕೊಂಡು ಅಡ್ಡಾಡ್ತೀವಲ್ಲ. ಆದರೆ ನಾನು ಹೇಳೋದು ಬೇಡ, ನಾನು ಮಾಡಿದ್ದೀನಿ ಅಂತ ಮನಸ್ಸಿನಲ್ಲಿ ಹೊಳೆದ್ರೆ ಕೂಡ ತಪ್ಪದು, ಮನಸ್ಸಿನಲ್ಲೇ ಬರಬಾರ್ದು ನಾನು ಮಾಡಿದ್ದೀನಿ ಅಂತ. ಅದನ್ನು ಹೇಳ್ತಾ ಇರೋರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನಿಮ್ಮ ಮನಸ್ಸಿನಲ್ಲಾದರೂ ಆ ಭಾವನೆ ಬಂತು ನಾನು ಮಾಡಿದ್ದು ಅಂತ ಬಂದರೆ ಸಾಕು, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆ ಶಿವ ನಿಮ್ಮನ್ನು ಸವಾಲು ಎಸೆದು ಪರೀಕ್ಷೆ ಮಾಡಿ ನಿಮ್ಮ ಹೊರೆ ಹಚ್ಚಿಬಿಡ್ತಾನೆ, ಡಂಗುರ ಹೊಡಿತಾನೆ, ಹಿಂಗೆ ಅಹಂಕಾರ ಬಂದಿದೆ ನಿಮಗೆ ಅಂತ ಹೇಳಿ ತುಂಬ ಪರೀಕ್ಷೆ ಮಾಡ್ತಾನೆ. ಅದು ಮೆಚ್ಚೋಲ್ಲ ಅವನು. ಅದು ಹೇಳ್ತಾರೆ, ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ. ಲಿಂಗಕ್ಕೆ ನಾನು ಮಾಡಿದ್ದೇನೆ, ಜಂಗಮಕ್ಕೆ ಮಾಡಿದ್ದೇನೆ. ನಾನು ಭಗವಂತನಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸಿದ್ದೇನೆ. ಎಷ್ಟರ ಮಟ್ಟಿಗೆ ಆಗಿಬಿಡುತ್ತೆ ಅಂದರೆ ನಿಮಗೆ ದೇವಸ್ಥಾನದ ವಿಗ್ರಹ ಕಾಣಿಸೋದೇ ಇಲ್ಲ, ನಾ ಮಾಡಿದ ದೇವಸ್ಥಾನ ಅಂತ ಆ ಗರ್ವದಲ್ಲಿ ದೇವಸ್ಥಾನದ ವಿಗ್ರಹನೇ ಕಾಣಿಸಲ್ಲ.

Radio Sarang 107.8 FM. ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:03. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಇಂದು ಮುಖ್ಯಮಂತ್ರಿ DKC ಪ್ರಮಾಣ. ಮೊದಲ ಹಂತದಲ್ಲಿ 10-14 ಮಂದಿ ಸಚಿವರ ಪದಗ್ರಹಣ ನಡೆಯುತ್ತಾ ಎನ್ನುವಂತಹ ಒಂದು ಪ್ರಮುಖ ಸುದ್ದಿ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ DK ಶಿವಕುಮಾರ್ ಅವರು ಲೋಕಭವನದ ಗಾಜಿನ ಮನೆಯಲ್ಲಿ ಬುಧವಾರ ಸಂಜೆ 4-5 ಸುಮಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ನೂತನ ಮುಖ್ಯಮಂತ್ರಿ ಸೇರಿದಂತೆ ಸಚಿವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧನೆ ಮಾಡಲಿದ್ದಾರೆ. ಮಂಗಳವಾರ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಗಾಜಿನ ಮನೆಯ ವೇದಿಕೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಶೀಲನೆ ನಡೆಸಿ ಭದ್ರತಾ ಸಿಬ್ಬಂದಿಯೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಇನ್ನು ಬ್ಯಾನರ್ಗಳ ಮೂಲಕ ಬೆಂಗಳೂರಿನ ಅಂದ ಕೆಡಿಸಬೇಡಿ ಎಂದು ಸ್ವತಃ DK ಶಿವಕುಮಾರ್ ಹಲವು ಬಾರಿ ಮಾಡಿರುವ ಮನವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕ್ಯಾರೆ ಎಂದಿಲ್ಲ. ಈಗ ಬೆಂಗಳೂರಿನ ಎಲ್ಲ ಮುಖ್ಯ ರಸ್ತೆಗಳು, ವೃತ್ತಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಸಣ್ಣಪುಟ್ಟ ನಾಯಕರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರವರೆಗೂ ಫೋಟೋ ಸಹಿತ ಬ್ಯಾನರ್ಗಳ ಮೂಲಕ ಶುಭಾಶಯ ಕೋರಲಾಗುತ್ತಿದೆ. ಇನ್ನು ಲೋಕಭವನದಲ್ಲಿ ಇವತ್ತು ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನಗರದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಕ್ತ ಬಂದೋಬಸ್ತ್ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಮಂಗಳವಾರ ಅಧಿಕಾರಿಗಳ ಸಭೆ ಬಳಿಕ ಮಾಹಿತಿ ನೀಡಿರುವ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಲೋಕಭವನಕ್ಕೆ ಆಹ್ವಾನಿತರಾಗಿ ಮಾತ್ರ ಪ್ರವೇಶವಿರಲಿದೆ, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದರು. CBSE 10ನೇ ತರಗತಿನ ವಾರ್ಷಿಕ ಪರೀಕ್ಷೆಯ ಮರು ಮೌಲ್ಯಮಾಪನ ಕೋರಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡ ಮೊದಲ ದಿನವೇ ತನ್ನ ಅಧಿಕೃತ ವೆಬ್ಸೈಟ್ ಹಲವಾರು ಬಾರಿ ಸೈಬರ್ ದಾಳಿಯ ಯತ್ನಗಳನ್ನು ಎದುರಿಸಿದ್ದನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಮಂಗಳವಾರ ಒಪ್ಪಿಕೊಂಡಿದೆ. ಮರು ಮೌಲ್ಯಮಾಪನ ಹಾಗೂ ದೃಢೀಕರಣ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಕೆಗಾಗಿ ಆರಂಭಗೊಂಡ CBSEನ ಪೋರ್ಟಲ್ನ ಬೆಳಿಗ್ಗೆ 7 ಸಾಮಾನ್ಯವಾಗಿ ಕಾರ್ಯನಿರ್ವಹಿಸತೊಡಗಿತು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ CBSE ಈ ಬಗ್ಗೆ ಮಾಹಿತಿ ನೀಡಿದ್ದು, ತನ್ನ ಡಿಜಿಟಲ್ ವೇದಿಕೆಯು ಬೃಹತ್ ಪ್ರಮಾಣದಲ್ಲಿ ಸೇವೆ ನಿರಾಕರಣೆಯ ದಾಳಿಗೆ ತುತ್ತಾಗಿದ್ದು ಇದರ ಪರಿಣಾಮವಾಗಿ ಕೇವಲ 2 10.5 lakh ಹಿಟ್ಸ್ಗಳು ಸೃಷ್ಟಿಯಾಗಿರುವುದಾಗಿ ಅದು ತಿಳಿಸಿದೆ. ಅಲ್ಲದೆ ಸಿಸ್ಟಂನಲ್ಲಿನ ಫೈಲ್ಗಳನ್ನು ಅನಧಿಕೃತವಾಗಿ ಸಂಪರ್ಕಿಸಲು 1 lakh ಅಧಿಕ ಯತ್ನಗಳು ನಡೆದಿರುವುದು ಕೂಡ ದಾಖಲಾಗಿದೆ ಎಂದು CBSE ತಿಳಿಸಿದೆ. ತನ್ನ ನಿವಾಸದ ಸಮೀಪ ಮಾದಕ ದ್ರವ್ಯ ಮಾರಾಟ ಮಾಡುವುದನ್ನು ಪ್ರಶ್ನಿಸಿದ 23 ಯುವಕನನ್ನು ಬರ್ಬರವಾಗಿ ಥಳಿಸಿ ಹತ್ಯೆಗೈದ ಘಟನೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿದೆ. ಚೆನ್ನೈಯ ತೋಂಡಿಯಾರ್ಪೇಟೆ ಎಂಬಲ್ಲಿ ಸೋಮವಾರ ಈ ಘಟನೆ ನಡೆದಿದ್ದು, ಮೃತನನ್ನು ವಿಷ್ಣು ಎಂದು ಗುರುತಿಸಲಾಗಿದೆ. ತನ್ನ ಮನೆ ಸಮೀಪ ಗಾಂಜಾ ಮಾರಾಟ ಮಾಡುತ್ತಿದ್ದ ತಂಡವನ್ನು ವಿಷ್ಣು ಪ್ರಶ್ನಿಸಿದ್ದ ಎನ್ನಲಾಗಿದೆ. ಇದರಿಂದ ಆಕ್ರೋಶಗೊಂಡ ಗಾಂಜಾ ಮಾರಾಟಗಾರರ ತಂಡ ವಿಷ್ಣುವನ್ನು ಸುತ್ತುವರಿದು ಬಿಯರ್ ಬಾಟಲ್ಗಳಿಂದ ಸುತ್ತಿಗೆ ಮತ್ತು ಇತರ ಮಾರಕಾಸ್ತ್ರಗಳಿಂದ ಥಳಿಸಿದೆ. ತೀವ್ರವಾಗಿ ಗಾಯಗೊಂಡ ಆತನನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆತ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಷೇರು ಮಾರುಕಟ್ಟೆ ಹೂಡಿಕೆಯಲ್ಲಿ ಆಕರ್ಷಕ ಲಾಭ ಗಳಿಸಿಕೊಡುವ ಆಮಿಷ ಒಡ್ಡಿದ್ದ ಸೈಬರ್ ವಂಚಕರು ದಕ್ಷಿಣ ಮುಂಬೈನ ತಾರದೇವ್ ನಿವಾಸಿ 59 ವಯಸ್ಸಿನ ವ್ಯಕ್ತಿಯೊಬ್ಬರಿಗೆ 6.5 crore ರೂಪಾಯಿ ವಂಚಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಲಂಡನ್ ಮೂಲದ ಹಣಕಾಸು ಸಂಸ್ಥೆಯ ಹೆಸರು ಬಳಸಿಕೊಂಡು ಈ ವಂಚನೆ ನಡೆದಿದೆ. ಜಾಲತಾಣದಲ್ಲಿ ಹೂಡಿಕೆ ಜಾಹೀರಾತು ನೋಡಿದ ನಿವೃತ್ತ ಉದ್ಯೋಗಿ ವಂಚಕರು ರಚಿಸಿದ ವಾಟ್ಸಪ್ ಗ್ರೂಪ್ ಸೇರಿದ್ದಾರೆ. ಹೂಡಿಕೆಯ ಸಲಹೆಯನ್ನು ಈ ಗುಂಪಿನ ಮೂಲಕ ನೀಡಲಾಗಿದೆ. ಈ ಸಂಸ್ಥೆಯ ಮೂಲಕ ಹೂಡಿಕೆ ಮಾಡಿದರೆ ಮಾರುಕಟ್ಟೆಗೆ ಬಿಡುಗಡೆಯಾದ ಮತ್ತು ಬಿಡುಗಡೆ ಪೂರ್ವ IPOಗಳ ಮೂಲಕ ಸಾಂಸ್ಥಿಕ ವ್ಯಾಪಾರ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿದೆ ಎಂದು ನಂಬಿಸಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ. ಆರಂಭದಲ್ಲಿ 20,000 ರೂಪಾಯಿ ವಾಪಸ್ ಪಡೆಯಲು ಅವಕಾಶ ಮಾಡಿಕೊಡಲಾಗಿತ್ತು. ಬಳಿಕ ಅವರು 7 crore ರೂಪಾಯಿಗಿಂತ ಕಡಿಮೆ ಹೂಡಿಕೆ ಮಾಡಿ 149 crore ರೂಪಾಯಿ ಲಾಭ ಪಡೆದಿರುವುದನ್ನು ತೋರಿಸಲಾಗಿತ್ತು ಎಂದು ಪೊಲೀಸರು ಹೇಳಿದ್ದಾರೆ. ಅವರ ವರ್ಚುವಲ್ ಖಾತೆಯಲ್ಲಿ ಕ್ರೋಢೀಕರಣಗೊಂಡ ಹಣವನ್ನು ತೆಗೆಯಲು ಯತ್ನಿಸಿದಾಗ ಇನ್ನಷ್ಟು ಹೆಚ್ಚು ಹೂಡಿಕೆ ಮಾಡುವಂತೆ ಸೂಚಿಸಿದರು. ಪದೇ ಪದೇ ಇವರ ಕರೆಗೆ ಉತ್ತರಿಸುವುದರಿಂದ ತಪ್ಪಿಸಿಕೊಂಡಾಗ ಸಂಶಯ ಮೂಡಿತು. ಕಳೆದ ಏಪ್ರಿಲ್ 11 ಮೇ 27 ಅವಧಿಯಲ್ಲಿ ಈ ವಂಚನೆ ನಡೆದಿದ್ದು, ಆರೋಪಿಗಳು ನೀಡಿದ ವಿವಿಧ ಖಾತೆಗಳಿಗೆ 48 ವಹಿವಾಟುಗಳಲ್ಲಿ 6.5 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಎಂದು ದಕ್ಷಿಣ ಸೈಬರ್ ಪೊಲೀಸರು ಹೇಳಿದ್ದಾರೆ. ಇನ್ನು ಕೇರಳದಲ್ಲಿ ತಾಯಿಯ ಪ್ರಿಯಕರನಿಂದಲೇ ಹತ್ಯೆಗೀಡಾದ 1.5 ವರ್ಷದ ಶಿಶುವಿನ ಪ್ರಕರಣಕ್ಕೆ ಸಂಬಂಧಿಸಿ ಈಗ ಮತ್ತೊಂದು ಮನಕಲಕುವ ಮಾಹಿತಿ ಹೊರಬಂದಿದ್ದು, ತನಿಖೆ ನಡೆಸುತ್ತಿರುವ ಕೇರಳ ಪೊಲೀಸರೇ ದಿಗ್ಭ್ರಾಂತರಾಗಿದ್ದಾರೆ. ತಿರುವನಂತಪುರದ ಪಣವೂರಿನಲ್ಲಿ ನಡೆದ ಈ ಬೀಭತ್ಸ ಘಟನೆಯಲ್ಲಿ 1.5 ವರ್ಷದ ಅರ್ಷಿದ್ ಎಂಬ ಮಗು ಹಲ್ಲೆಯಿಂದ ಮೃತಪಟ್ಟಿತ್ತು. ಈಗ ಮಗುವಿನ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದ್ದು, ಕಂದಮ್ಮನ ದೇಹದ ಮೇಲೆ 91 ಬಾಹ್ಯ ಮತ್ತು ಆಂತರಿಕ ಗಾಯಗಳಾಗಿರುವುದು ಗೊತ್ತಾಗಿದೆ. ನಿರಂತರ ಹಲ್ಲೆಯಿಂದಾಗಿ ಮಗುವಿನ ಆಂತರಿಕ ಅಂಗಾಂಗಗಳಲ್ಲಿ ತೀವ್ರ ರಕ್ತಸ್ರಾವವಾಗಿರುವುದು ಸಾವಿಗೆ ಕಾರಣ ಎಂದು ಮರಣೋತ್ತರ ವರದಿ ಹೇಳಿದೆ. ಮಗುವಿಗೆ ಸಿಗರೆಟ್ನಿಂದ ಸುಟ್ಟು ವಿಕೃತಿ ಮೆರೆದಿರುವುದು ಕೂಡ ಬೆಳಕಿಗೆ ಬಂದಿದ್ದು, ದೇಹದ ತುಂಬೆಲ್ಲ ಗಾಯಗಳಾಗಿವೆ. 7 ಪಕ್ಕೆಲುಬುಗಳು ಮುರಿದು ಹೋಗಿವೆ. ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿ ಉಳಿದ ಅಂಗಗಳ ರಕ್ತಚಲನೆ ನಿಂತು ಹೋಗಿದೆ. 1.5 ವರ್ಷದ ಮಗುವಿನ ಸಾವಿಗೆ ಇದೇ ಮುಖ್ಯ ಕಾರಣ ಎಂದು ಸ್ಪಷ್ಟವಾಗಿ ವರದಿ ಉಲ್ಲೇಖಿಸಿದೆ. ಮಗುವಿನ ತಾಯಿ ಆಕೆಯ ಪ್ರಿಯಕರನನ್ನು ಪೊಲೀಸರು ಬಂಧಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವ ತನಕ ಸರ್ಕಾರ ಸುಮ್ಮನಿರುವುದಿಲ್ಲ ಎಂದು ಅಲ್ಲಿನ ಸಚಿವರು ಕೂಡ ಹೇಳಿದ್ದಾರೆ. ಇನ್ನು ಸರಕಾರಿ ಶಾಲೆ ಮತ್ತು ಶಾಲೆಗಳ ಆವರಣದಲ್ಲಿ ಇನ್ನು ಮುಂದೆ ಚಲನಚಿತ್ರ, ಕಿರುಚಿತ್ರ, ಸಾಕ್ಷ್ಯಚಿತ್ರ ಅಥವಾ ಟಿವಿ ಧಾರಾವಾಹಿಗಳ ಚಿತ್ರೀಕರಣ ನಡೆಸುವುದನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿಷೇಧಿಸಿದೆ. ಈ ಕುರಿತು ಇಲಾಖೆಯು ಸುತ್ತೋಲೆ ಹೊರಡಿಸಿದ್ದು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಕಠಿಣ ನಿರ್ಧಾರ ಕೈಗೊಳ್ಳಲಾಗಿದೆ. ಶಾಲೆ ಮತ್ತು ಶಾಲಾ ಆವರಣದ ಒಳಗಡೆ ಖಾಸಗಿ ಮತ್ತು ಶಿಕ್ಷಣೇತರ ಕಾರ್ಯಕ್ರಮಗಳನ್ನು ನಿಷೇಧಿಸಿ ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶ ಹೊರಡಿಸಿದ್ದು, ಇದರ ಮುಂದುವರಿದ ಭಾಗವಾಗಿ ಚಿತ್ರೀಕರಣಕ್ಕೂ ನಿಷೇಧ ಹೇರಿದೆ. ಚಿತ್ರೀಕರಣದಿಂದ ಪಾಠ ಪ್ರವಚನಗಳಿಗೆ ಅಡಚಣೆಯಾಗುವುದಲ್ಲದೆ ವಿದ್ಯಾರ್ಥಿಗಳ ಕಲಿಕೆ ಮೇಲೆ ನಕಾರಾತ್ಮಕ ಪರಿಣಾಮ ಆಗಬಹುದು. ಚಿತ್ರೀಕರಣದಂತಹ ಪ್ರಕ್ರಿಯೆಗಳು ವಿದ್ಯಾರ್ಥಿಗಳ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ಎಂದಿದೆ. ಇನ್ನು ಹಾಲಿ 2026-27 ಶೈಕ್ಷಣಿಕ ವರ್ಷದಲ್ಲಿ MBBS ಸೀಟುಗಳ ಶುಲ್ಕ ಏರಿಕೆ ಸಾಧ್ಯತೆಗಳಿಲ್ಲ ಎಂದು ಕರ್ನಾಟಕ ಖಾಸಗಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜು ಅಸೋಸಿಯೇಷನ್ ಮೂಲಗಳು ತಿಳಿಸಿವೆ. ಈ ಶೈಕ್ಷಣಿಕ ವರ್ಷದಲ್ಲಿ ಮೆಡಿಕಲ್ ಸೀಟುಗಳ ಶುಲ್ಕ ಏರಿಕೆ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರದಿರಲು ಖಾಸಗಿ ವೈದ್ಯಕೀಯ ಕಾಲೇಜುಗಳು ತೀರ್ಮಾನಿಸಿವೆ ಎಂದು ತಿಳಿದುಬಂದಿದೆ. ಹಣದುಬ್ಬರದಿಂದ ಜನತೆ ಈಗಾಗಲೇ ತತ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಎಂದು ಅಸೋಸಿಯೇಷನ್ನ ಪ್ರತಿನಿಧಿಯೊಬ್ಬರು ತಿಳಿಸಿದ್ದಾರೆ. 2024-25 ಶುಲ್ಕ ಶೇಕಡ 10% ಏರಿಕೆಯಾಗಿತ್ತು. ಕಳೆದ ವರ್ಷ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಶೇಕಡ 10% ಶುಲ್ಕ ಏರಿಕೆ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿದವು, ಆದರೆ ಸರ್ಕಾರ ಒಪ್ಪಿರಲಿಲ್ಲ. ಇನ್ನು ಮಳೆ ಬಿರುಸು ಪಡೆದಿದ್ದು, ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಂಗಳವಾರ ಸಂಜೆ ಬಳಿಕ ಉತ್ತಮ ಮಳೆ ಸುರಿದಿದೆ. ಮಂಗಳೂರು ನಗರದಲ್ಲಿ ಸಂಜೆ ಸುಮಾರು 5 ಗಂಟೆಯ ವೇಳೆ ಬಿರುಸಿನ ಮಳೆಯಾಗಿದೆ. ಕೆಲವೊಂದು ತಗ್ಗು ಪ್ರದೇಶದಲ್ಲಿ ರಸ್ತೆ ಮೇಲೆ ಕೃತಕ ನೆರೆ ಸೃಷ್ಟಿಯಾಯಿತು. ಬಂಗ್ರ ಕೂಳೂರು ಬಳಿಕ ರಾಜಕಾಲುವೆ ತಡೆಗೋಡೆ ಕುಸಿದಿದೆ. ಪುತ್ತೂರು, ಕುಂಬ್ರಾ, ಕಬಕ, ಉಪ್ಪಿನಂಗಡಿ, ಈಶ್ವರಮಂಗಲ, ಬಿಸಿ ರೋಡ್, ಬಂಟ್ವಾಳ, ಇರ, ಪರಂಗಿಪೇಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಉತ್ತಮ ಮಳೆ ಸುರಿದಿದೆ. ಮಂಗಳೂರಿನಲ್ಲಿ 33.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 1.4 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಮತ್ತು 24.8 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇಳಿಕೆ ಕಂಡಿತು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಜೂನ್ 3-7 ಕರಾವಳಿ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಬಿರುಸಿನಿಂದ ಕೂಡಿದ ಗಾಳಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರ್ನಾಟಕ ಸಹಿತ 10 ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026 ನಡೆಯಲಿದ್ದು, ಅದರಂತೆ ಉಡುಪಿ ಜಿಲ್ಲೆಯಲ್ಲಿ ಜೂನ್ 20 ಈ ಪ್ರಕ್ರಿಯೆ ಆರಂಭವಾಗಲಿದ್ದು, ಜೂನ್ 30 ಬಿಎಲ್ಒಗಳು ಮನೆ ಮನೆ ಭೇಟಿ ಶುರು ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ತಿಳಿಸಿದರು. ಮಂಗಳವಾರ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣ ಪ್ರಕ್ರಿಯೆಗಳು ಜೂನ್ 20-29 ನಡೆಯಲಿದೆ. ಜುಲೈ 29-29 ಮತಗಟ್ಟೆ ಅಧಿಕಾರಿ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಜುಲೈ 29ರಿಂದ ಮತಗಟ್ಟೆಗಳ ಪುನರ್ ವಿಂಗಡಣೆ ಕಾರ್ಯ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರುತ್ತೆ. ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆ ಅರ್ಜಿ ವಿಲೇವಾರಿ ಪಡೆದು ಅಕ್ಟೋಬರ್ 10ರಂದು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ನಡೆಯಲಿದೆ ಎಂದು ಹೇಳಿದರು. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಿಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ನಂತರದಲ್ಲಿ ಕೊಂಕಣಿ ಕಾರ್ಯಕ್ರಮ ಪ್ರಸಾರ, 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ, 9:30ಕ್ಕೆ ಕನ್ನಡ ಕಾರ್ಯಕ್ರಮದಲ್ಲಿ ಪುಂಡಿಕಾಯಿ ಗಣಪತಿ ಭಟ್ ಅವರ ಮಾತುಗಳು ಪ್ರಸಾರ, 10 ಗಂಟೆಗೆ ತುಳು ಚಾವಡಿ ಕಾರ್ಯಕ್ರಮ ಪ್ರಸಾರ, ಹಾಗೆಯೇ 11 ಗಂಟೆಗೆ ಯಕ್ಷಗಾನ ಶಿವ ಪಂಚಾಕ್ಷರಿ ಮಹಿಮೆ ಭಾಗ 2 ಪ್ರಸಾರ, 11:30ಕ್ಕೆ ತುಳು ಕಾರ್ಯಕ್ರಮ, 12:30ಕ್ಕೆ ಭಾವಲಹರಿ, ಹಾಗಿನ ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ, 4 ಗಂಟೆಗೆ ಸಮಾಜಮುಖಿ ಕಾರ್ಯಕ್ರಮ ಪ್ರಸಾರ, ಹಾಗೆಯೇ 4 ಗಂಟೆಗೆ ಹೃದಯರಾಗ ಶ್ರೀಪತಿ ಕಲಂಬಾಡಿ, 6 ಗಂಟೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮ, 8 ಗಂಟೆಗೆ ರಾತ್ರಿ ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30ಕ್ಕೆ ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದರಿಂದ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆಯುರ್ವೇದ ವೈದ್ಯ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಅರ್ಟಿಕೇರಿಯಾ ಅನ್ನುವಂಥದ್ದು ಅಂದ್ರೆ ಇಡೀ ಮೈ ತುರುಕಿ ಆಗ್ತಾ ಇರ್ತದೆ ಗಾಳಿ ಬೀಸಿದ ತಕ್ಷಣ. ಶರ್ಟ್ ಅನ್ನ ಅಥವಾ ಬಟ್ಟೆಯನ್ನ ತೆಗೆದ ತಕ್ಷಣ, ಗಾಳಿ ಬೀಸಿದ ತಕ್ಷಣ ಮೈಯಲ್ಲಿ ತುರುಕಿ ಆಗ್ತದೆ ಮತ್ತು ಮೈ ಮೇಲೆ ಗಂದೆಗಳು ಉಂಟಾಗ್ತದೆ. ಪಿತ್ತಗಂದೆ ಅಂತ ಏನ್ ಕರಿತೀವಿ, ರೌಂಡ್ ರೌಂಡ್ ಪ್ಯಾಚಸ್ ಉಂಟಾಗ್ತದೆ, ಮತ್ತೊಂದು ಅರ್ಧ ತಾಸಿನಲ್ಲಿ ಹೋಗ್ಬಿಡ್ತದೆ, ತುರುಕಿಯನ್ನು ಕಡಿಮೆ ಆಗ್ಬಿಡ್ತದೆ. ಇಂತಹ ಲಕ್ಷಣಗಳು ನಿಮಗಿದ್ರೆ ಅದು ಅರ್ಟಿಕೇರಿಯಾ ಆಗಿರುತ್ತೆ. ಅದು ಶೀತಪಿತ್ತ, ಆಯುರ್ವೇದದಲ್ಲಿ ಅದಕ್ಕೆ ಶೀತಪಿತ್ತ ಅಂತ ಒಂದು ಹೆಸರಿದೆ. ಸೊ ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯಾ ಹೇಗೆ ಬರ್ತದೆ, ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಉಪಾಯಗಳೇನು, ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈಗಾಗಲೇ ಹೇಳಿರುವಂತೆ ಈ ಅರ್ಟಿಕೇರಿಯಾ ಅನ್ನುವಂಥದ್ದು ಆಯುರ್ವೇದದಲ್ಲಿ ಶೀತಪಿತ್ತ ಅಂತ ಕರೀತಾರೆ. ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಉದರ್ದ ಅಂತಾನು ಕೂಡ ಕರೀತಾರೆ. ಸೊ ಇದರಲ್ಲಿ ಆಯುರ್ವೇದದ ಪ್ರಕಾರ ಎರಡು ವಿಧ ಅಂದ್ರೆ ಟೈಪ್ಸ್ ಇದೆ. ಒಂದು ವಾತ ಮತ್ತು ಪಿತ್ತದಿಂದ ಆಗುವಂಥದ್ದು, ಇನ್ನೊಂದು ಕಫ ಮತ್ತು ಪಿತ್ತದಿಂದ ಆಗುವಂಥದ್ದು ಅಂತ. ಸೊ ಈ ವಾತ ಮತ್ತು ಪಿತ್ತದಿಂದ ಆಗುವಂಥದ್ದು ಈ ತಂಪು ಗಾಳಿಗೆ ಜಾಸ್ತಿ ಆಗ್ತದೆ. ಈ ಕಫ ಮತ್ತು ಪಿತ್ತದಿಂದ ಆಗುವಂಥದ್ದು ಆಹಾರದಿಂದ ಟ್ರಿಗರ್ ಆಗ್ತದೆ. ಸೊ ಇದು ಎರಡರಲ್ಲಿ ನಿಮ್ಗೆ ಯಾವ ತರದಲ್ಲಿ ಇರ್ಬೋದು ಇದ್ರೂ ಕೂಡ ಅದಕ್ಕೆ ಖಂಡಿತವಾಗಿ ನೀವು ವರಿ ಮಾಡದೆ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾಗಿದೆ. ಸೊ ಈಗ ಉದರ್ದ ಅಥವಾ ಈ ಶೀತಪಿತ್ತದ ಲಕ್ಷಣಗಳನ್ನ ಹೇಳೋಣ. ಈಗಾಗಲೇ ನಾನು ಹೇಳಿರುವಂತೆ ಇದು ಮೈಯಲ್ಲಿ ಮೊದಲು ತುರಿಕೆ ಶುರುವಾಗ್ತದೆ. ಯಾವಾಗ ತುರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಸಂಜೆ ಸಂದರ್ಭದಲ್ಲಿ, ಅಂದ್ರೆ ಸಂಜೆ 6 ಗಂಟೆ ನಂತರ, ವಾತಾವರಣದಲ್ಲಿ ತಂಪಾದ ನಂತರ ಈ ತುರಿಕೆ ಜಾಸ್ತಿ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ನಾವು ಯಾವುದೋ ಒಂದು ವರ್ಕ್ ಇಂದ ಮುಗಿಸಿ ಮನೆಗೆ ಬರ್ತೇವೆ, ಫ್ಯಾನ್ ಹಚ್ತೇವೆ, ತಂಪು ಗಾಳಿ ಬಂದ ನಂತರ ತುರಿಕೆ ಜಾಸ್ತಿ ಆಗ್ತದೆ. ಅಥವಾ ಶರ್ಟ್ ಅನ್ನ ತೆಗಿತೇವೆ, ವಾತಾವರಣದಲ್ಲಿ ಚಳಿ ಇರ್ತದೆ, ಅಂತ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ ತುರಿಕೆ ಶುರುವಾಯಿತು, ತುರಿಸ್ಕೊಳ್ತೇವೆ, ಅಲ್ಲಿ ಗಂದೆಗಳು ಉಂಟಾಗ್ತದೆ. ಯಾವ ಭಾಗದಲ್ಲಿ ತುರುಕಿ ಆಗಿರ್ತದೆ ಅಲ್ಲಿ ಕೆಂಪಗೆ ಪ್ಯಾಚ್ ಒಂದು ಗಂದೆಗಳು ಉಂಟಾಗ್ತದೆ. ಆ ಗಂದೆಗಳು ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ಹಾಗೆ ಇರ್ತದೆ, ಸ್ವಲ್ಪ ತುರಿಕೆ ಬರ್ತದೆ, ಬಿಸಿ ಬಿಸಿ ಉರಿ ಉರಿ ಆದಂತಹ ಅನುಭವ ಆಗ್ತದೆ, ನಂತರ ಅದು ಹೋಗ್ಬಿಡ್ತದೆ. ಸೊ ಕೆಲವು ಸಂದರ್ಭ ನಂತರ ಅದು ಇಲ್ಲ, ಆ ಸಮಸ್ಯೆ ಇಲ್ಲ. ಸೊ ಇದು ರಿಪೀಟೆಡ್ ಆಗ್ತಾ ಇರ್ತದೆ. ಇದನ್ನ ಅರ್ಟಿಕೇರಿಯಾ ಅಂತ ನೀವು ಗುರುತಿಸಬೇಕಾಗ್ತದೆ. ಈ ಸಮಸ್ಯೆ ಇದ್ದವರು ಖಂಡಿತವಾಗಿ ನೀವು ನಿಯರೆಸ್ಟ್ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಭೇಟಿ ಆಗ್ಬೇಕಾಗ್ತದೆ, ಅಥವಾ ನಮ್ಮ ನಿಸರ್ಗಮನೆಯ ಆನ್ಲೈನ್ ಉಚಿತ ಆನ್ಲೈನ್ ಸಂದರ್ಶನದ ಮೂಲಕ ನೀವು ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬಹುದಾಗಿದೆ. ಸೊ ಇದು ಈ ಅರ್ಟಿಕೇರಿಯಾದ ಲಕ್ಷಣಗಳು, ಅರ್ಟಿಕೇರಿಯಾ ಅಥವಾ ಶೀತಪಿತ್ತದ ಲಕ್ಷಣಗಳು. ಇದಕ್ಕೆ ಈಸಿ ಹೋಮ್ ರೆಮಿಡೀಸ್ ಕೂಡ ಇದೆ. ಅದನ್ನು ಮೊಟ್ಟ ಮೊದಲನೇದಾಗಿ ಶುದ್ಧವಾದಂತಹ ಅರಿಶಿಣ ಪುಡಿಯ ಪ್ರಯೋಗ. ಹೌದು, 1 ಚಮಚ ಅರಿಶಿಣ ಪುಡಿಯನ್ನು ನೀವು ತೆಗೆದುಕೊಳ್ಬೇಕು. ಮೊದಲು ಶುಭ್ರವಾದಂತಹ ಅರಿಶಿಣವನ್ನು ನೀವೇ ಪುಡಿ ಮಾಡಿಸಿಕೊಂಡು ಬಂದ್ರೆ ಇನ್ನೂ ಬೆಸ್ಟ್. ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗಿ ಪುಡಿ ಮಾಡಿಸ್ಕೊಂಡು ಬಂದ್ರೆ, ಹಳ್ಳಿಗಳಲ್ಲಿ ಯಾರು ಅರಿಶಿಣವನ್ನು ಕೊಡ್ತಾರೆ ಅಂಥವರು ಮಾಡಿಸ್ಕೊಂಡು ಬಂದ್ರೆ ಬೆಸ್ಟ್, ಅಥವಾ ಯಾರು ಶುಭ್ರವಾಗಿ ಅರಿಶಿಣದ ಪುಡಿಯನ್ನು ತಯಾರಿಸ್ಕೊಳ್ತಾರೆ ಅವರಿಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಈ ಅರಿಶಿಣದ ಪುಡಿ, 1 ಚಮಚ ಅರಿಶಿಣದ ಪುಡಿಗೆ 1 ಚಮಚ ಜೇನುತುಪ್ಪ ಮತ್ತು 1/2 ಚಮಚ ತುಪ್ಪವನ್ನು ಹಾಕ್ಬೇಕು. ಅಂದ್ರೆ ಜೇನುತುಪ್ಪ ಮತ್ತು ತುಪ್ಪವನ್ನು ಸಮ ಪ್ರಮಾಣದಲ್ಲಿ ಬಳಸಬಾರದು. ಸೊ 1 ಚಮಚ ಅರಿಶಿಣದ ಪುಡಿಗೆ 1 ಚಮಚದಷ್ಟು ಜೇನುತುಪ್ಪ, 1/2 ಚಮಚದಷ್ಟು ತುಪ್ಪವನ್ನು ಮಿಶ್ರಣ ಮಾಡಿ ಪ್ರತಿದಿನ ರಾತ್ರಿ ಮಲಗುವಾಗ ನೀವು ಅದನ್ನು ನೆಕ್ಕಬೇಕು. ಅಂದ್ರೆ ಲೇಹದ ರೂಪದಲ್ಲಿ ಮಾಡಿ ಅದನ್ನು ನೆಕ್ಕಬೇಕು. ಇದರಿಂದಾಗಿ ಈ ಅರ್ಟಿಕೇರಿಯಾ ಅನ್ನುವಂಥ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಈಗಾಗಲೇ ಹೇಳಿರುವಂತೆ ಈ ಅರ್ಟಿಕೇರಿ ಯಾವ್ದ್ರಿಂದ ಬರ್ತದೆ ಅಂತ ನೋಡೋದಾದ್ರೆ ಅದು ಆಟೋ ಇಮ್ಯೂನ್ ಸಮಸ್ಯೆ ಆಗಿರ್ತದೆ. ಅಂದ್ರೆ ನಮ್ಮ ಶರೀರದ ಜೀವಕೋಶಗಳ ಮೇಲೆ ಒಂದು ಕ್ರಿಯೆಯನ್ನು ನಡೆಸುವುದರ ಮೂಲಕ ಈ ಅರ್ಟಿಕೇರಿ ಉತ್ಪಾದನೆ ಆಗಿರ್ತದೆ. ಸೊ ಆಂಟಿಬಾಡೀಸ್ ಅಂತ ಕರಿತೇವೆ, ಅತಿಯಾಗಿ ವೃದ್ಧಿಯಾದಂತಹ ಈ ಆಂಟಿಬಾಡೀಸ್ ಈ ಸಮಸ್ಯೆಯನ್ನು ತಂದಿರ್ತದೆ. ಅಂತ ಈ ಅರಿಶಿಣ ತುಪ್ಪ ಮತ್ತು ಜೇನುತುಪ್ಪದ ಮಿಶ್ರಣದಿಂದಾಗಿ ಈ ಆಂಟಿಬಾಡೀಸ್ ಕಡಿಮೆ ಆಗಲಿಕ್ಕೆ ಅಲರ್ಜಿ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಅಲರ್ಜಿ ಅಂತ ಕರೆಯುವಂಥದ್ದು, ಈ ಅಲರ್ಜಿ ಕಡಿಮೆ ಆಗಲಿಕ್ಕೆ ಸಹಾಯಕ ಆಗ್ತದೆ. ಮತ್ತು ಎರಡನೇ ವಿಧಾನ ಹೇಗೆ ಅಂತ ಹೇಳಿದ್ರೆ, ನೀವು ಕಹಿ ಆದಂತಹ ಆಹಾರ ಪದಾರ್ಥವನ್ನು ಆಹಾರದಲ್ಲಿ ಬಳಸಬೇಕು. ನಾವು ಎಲ್ಲಾ ರಸವನ್ನು ಅಂದ್ರೆ ಎಲ್ಲಾ ಟೇಸ್ಟ್ ಅನ್ನ ಹೊಂದಿರುವಂತಹ ಆಹಾರವನ್ನು ಬಳಸ್ತೇವೆ, ಆದರೆ ಕಹಿಯಾದ ಆಹಾರ ಪದಾರ್ಥವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೇವೆ. ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯಾ ಸಮಸ್ಯೆಗೆ ಕಹಿ ಆಹಾರ ಪದಾರ್ಥಗಳು ಅತಿ ಮುಖ್ಯವಾಗಿ ಬೇಕಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ ಬೇವಿನ ರಸವನ್ನು, ಒಂದು 10-15 ಮಿಲಿಲೀಟರ್ನಷ್ಟು ಬೇವಿನ ರಸವನ್ನು ವಾರಕ್ಕೆ 2 ಬಾರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ, ಅಥವಾ ಯಾರಿಗೆ ಸಿಗ್ತದೆ ಅಂತವರು ನೆಲನೆಲ್ಲಿ ರಸ, ಒಂದು 10-20 ml ನೆಲನೆಲ್ಲಿ ರಸವನ್ನು ಅವೈಲೇಬಿಲಿಟಿ ಇದ್ದವರು ಅದನ್ನು ಕುಡಿಯುವುದರಿಂದಾಗಿ ಲಿವರ್ ಪ್ಯೂರಿಫೈ ಆಗ್ತದೆ, ಬ್ಲಡ್ ಪ್ಯೂರಿಫೈ ಆಗ್ತದೆ, ಅದರಿಂದಾಗಿ ಈ ಸಮಸ್ಯೆ ಸರಿಯಾಗ್ತದೆ. ಸೊ ಅಂದ್ರೆ ಅದಕ್ಕೆ ಬೆಟರ್ ರಿಸಲ್ಟ್ಸ್ ಬರ್ತದೆ, ಅಂದ್ರೆ ಸಿಂಪ್ಟಮ್ಸ್ ರಿಡಕ್ಷನ್ ಆಗ್ತಾ ಬರ್ತದೆ ಅನ್ನುವಂಥದ್ದು. ಸೊ ಕಹಿಯಾದ ಆಹಾರ ಪದಾರ್ಥ, ಹಾಗಲಕಾಯಿ ಮುಂತಾದ ಕಹಿಯಾದ ಆಹಾರ ಪದಾರ್ಥವನ್ನು ಬಳಸುವಂಥದ್ದು, ಸ್ವಲ್ಪ ಪ್ರಮಾಣದಲ್ಲಿ ಬೇವಿನ ರಸ ಅಥವಾ ನೆಲನೆಲ್ಲಿ ರಸವನ್ನು ಕುಡಿಯುವಂಥದ್ದು, ಇದು ಎರಡು ಟ್ರೆಡಿಷನಲ್ ಆಯುರ್ವೇದಿಕ್ ಪದ್ಧತಿಯಲ್ಲಿ ಹೇಳಿರುವಂತಹ ಒಂದು ವಿಧಾನಗಳು. ಇಲ್ಲ, ಇತ್ತೀಚಿನ ಲೇಟೆಸ್ಟ್ ರಿಸರ್ಚಸ್ ಪ್ರಕಾರ ಇದಕ್ಕೆ ಫಾರ್ವರ್ಡೆಡ್ ರಿಸರ್ಚ್ ಆಗಿದೆ. ಏನು ಅಂತ ಹೇಳಿದ್ರೆ, ಈ ಆಟೋ ಇಮ್ಯೂನ್ ಸಮಸ್ಯೆಗೆ ಪ್ರೋಬಯೋಟಿಕ್ಸ್ ಅನ್ನು ತೆಗೆದುಕೊಳ್ಳುವುದರಿಂದಾಗಿ ಇಮ್ಯುನಿಟಿ ಮಾಡಿಫಿಕೇಶನ್ ಆಗುವುದರ ಮೂಲಕ ಈ ಸಮಸ್ಯೆ ಹತೋಟಿಗೆ ಬರ್ತದೆ ಅನ್ನುವಂಥದ್ದು ರಿಸರ್ಚಸ್ ಆಗ್ತಾ ಇದೆ. ಸೊ ಈಗಾಗಲೇ ನಾವು ಹೇಳಿರುವಂತೆ ಪ್ರೋಬಯೋಟಿಕ್ಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಂತಹ ಒಂದು ಸಪ್ಲಿಮೆಂಟ್ಸ್ ಅನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಅದು ಇದಕ್ಕೆ ಬೇಗ ಮತ್ತು ಬೆಟರ್ ರಿಸಲ್ಟ್ಸ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ನಮ್ಮ ನಿಸರ್ಗ ಮನೆಯ ಆನ್ಲೈನ್ ಸಂದರ್ಶನದ ಮೂಲಕ ಅದರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿಕೊಂಡು, ನಮ್ಮಲ್ಲಿ ಅತಿ ಮುಖ್ಯವಾದ ಅತಿ ಉತ್ತಮವಾದ ಕ್ವಾಲಿಟಿಯ ಪ್ರೋಬಯೋಟಿಕ್ಸ್ ಲಭ್ಯ ಇದೆ, ಆ ಪ್ರೋಬಯೋಟಿಕ್ಸ್ ಅನ್ನು ನೀವು ಡಿಸ್ಕಷನ್ ಮಾಡಿಸ್ಕೊಳ್ಳುವುದರ ಮೂಲಕ ಅದನ್ನು ತರಿಸ್ಕೋಬಹುದು, ಅದರಿಂದಾಗಿ ಬೆಟರ್ ಬೆನಿಫಿಟ್ಸ್ ಅನ್ನು ಪಡ್ಕೋಬಹುದು. ಅದರ ಜೊತೆಗೆ ಆಹಾರದಲ್ಲಿ ನೀವು ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಆಹಾರದಲ್ಲಿ ನೀವು ಖಂಡಿತವಾಗಿ ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ, ನೀವು ಯಾರಿಗೆ ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯ ಸಮಸ್ಯೆ ಇದೆ ಅವರು ಮೊಸರನ್ನ ತಿನ್ನಬಾರದು. ಸೊ ಕೆಲವು ದಿನಗಳ ಕಾಲ ಈ ಸಮಸ್ಯೆಯಲ್ಲಿ ಹೇಳ್ತಾ ಇದ್ದೇವೆ, ಈ ಸಮಸ್ಯೆ ಇದ್ದವರು ಮೊಸರನ್ನ ತಿನ್ನಬಾರದು. ಯಾರಿಗೆ ಪಿತ್ತಗಂದೆ, ಅರ್ಟಿಕೇರಿಯ ಅಥವಾ ಶೀತಪಿತ್ತ ಸಮಸ್ಯೆ ಇದೆ ಅವರು ಮೊಸರನ್ನ ತಿನ್ನಬಾರದು. ಕೆಲವು ತಿಂಗಳುಗಳ ಕಾಲ ಅಂತೂ ಖಂಡಿತವಾಗಿ ಅದು ಟ್ರಿಗರ್ ಇದ್ದಾಗ ತಿನ್ನಲೇಬಾರದು. ಸೊ ಅದರ ಜೊತೆಗೆ ನ್ಯಾಚುರಲ್ ಡಯಟ್ ಅಂತ ಕಾನ್ಸೆಪ್ಟ್ ಇದೆ. ನಮ್ಮ ನಿಸರ್ಗ ಮನೆಯ ಒಂದು ನೀವು ಪವರ್ ಡಯಟ್ ಬುಕ್ ನಲ್ಲಿ ನೋಡಿದ್ರೆ ಅದರಲ್ಲಿ ನ್ಯಾಚುರಲ್ ಡಯಟ್ ಅನ್ನುವಂಥದ್ದು ಲಭ್ಯ ಇದೆ. ನ್ಯಾಚುರಲ್ ಡಯಟ್ ಮಾಡುವ ವಿಧಾನ ಏನೇನನ್ನ ಬಳಸಬಹುದು ಅನ್ನುವಂಥದ್ದು ಒಂದು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಹಸಿ ತರಕಾರಿಗಳ ಸಲಾಡ್, ಬೇಯಿಸಿದ ತರಕಾರಿಗಳ ಪಲ್ಯ ಮತ್ತು ಬೇಯಿಸಿದ ತರಕಾರಿಯ ಸೂಪ್ ಮತ್ತು ಹಣ್ಣುಗಳು, ಇದು ನಾಲ್ಕು. ಅದರಲ್ಲೂ ಮುಖ್ಯವಾಗಿ ನಿಂಬೆ ಮತ್ತು ಕಿತ್ತಳೆ ಮುಂತಾದ ಹುಳಿ ಹಣ್ಣುಗಳನ್ನು ಸೇವಿಸುವುದು ಬೇಡ. ಸೊ ಅದನ್ನು ಬಿಟ್ಟು ಉಳಿದೆಲ್ಲ ಹಣ್ಣುಗಳನ್ನು ನೀವು ಸೇವಿಸಬಹುದು. ಅದರ ಜೊತೆಗೆ ಹಸಿ ತರಕಾರಿಗಳ ಸಲಾಡ್, ಬೇಯಿಸಿದ ತರಕಾರಿಗಳ ಪಲ್ಯ ಮತ್ತು ಬೇಯಿಸಿದ ತರಕಾರಿಯ ಸೂಪ್ ಅನ್ನು ಹೆಚ್ಚಾಗಿ ಬಳಸಬಹುದು. ಸೊ ಅದರ ಜೊತೆಗೆ ಒಂದು ಕೆಲವು ತಿಂಗಳ ಕಾಲ ನೀವು ಈ ಸಮಸ್ಯೆ ಇದ್ದವರು ನಾನ್ ವೆಜ್ ಅನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಮಾಂಸಾಹಾರ ಈ ಸಮಸ್ಯೆಗೆ ಸೂಕ್ತ ಅಲ್ಲ. ಸೊ ಈ ಎರಡು ಆಯುರ್ವೇದಿಕ್ ಮತ್ತು ಮನೆ ಮದ್ದುಗಳು ಮತ್ತು ಪ್ರೋಬಯೋಟಿಕ್ಸ್ನ ಸೇವನೆ ಮತ್ತು ಈಗಾಗಲೇ ನಾನು ಹೇಳಿರುವಂತಹ ಆಹಾರದ ಬದಲಾವಣೆ, ಇದಿಷ್ಟನ್ನ ಮಾಡಿಕೊಂಡಲ್ಲಿ ನೀವು ಅರ್ಟಿಕೇರಿಯ ಸಮಸ್ಯೆಯಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅನ್ನು ಪಡಿಬಹುದು. ಅಂದ್ರೆ ಮತ್ತೆ ರೀಅಕರೆನ್ಸ್ ಆಗದೆ ಇರೋ ತರ ನೀವು ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲವೂ ಕೂಡ ಅರ್ಟಿಕೇರಿಯಾದ ಲಕ್ಷಣಗಳು, ಅದರ ಒಂದು ಕಾರಣಗಳು ಮತ್ತು ಅದರಿಂದ ಅದಕ್ಕೆ ಮಾಡಬಹುದಾದಂತಹ ಪರಿಹಾರ ಉಪಾಯಗಳು. ಸೊ ಈ ಪ್ರಯತ್ನವನ್ನ ಯಾರು ಈ ಸಮಸ್ಯೆಯನ್ನು ಬಳಲ್ತಾ ಇದ್ದೀರಿ ಅವರೆಲ್ಲರೂ ಈ ಪ್ರಯತ್ನವನ್ನ ಮಾಡಿ ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತರ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನೂಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಂಜಿಟ್ಟಿಕ್ಕನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕ್ಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚನ್ನು ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದು ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತೋ ವಾಸ್ತವಿಕತೆರೆ ಇಲ್ಲಾಂಟಾಕ್ರೆ. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಿಗೆ ಮೂಲ ಕಾರಣ ಆಯಿಟಿಕ್ಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗಲೊಟ್ಟುಗೂ ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೂ ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತ್ತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪ್ಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರ ಪುರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗೆ ಎಲ್ಲರೂ ಮನುಷ್ಯಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪ್ಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರೆ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡು ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕ್ಕಡು. ಪಡಚೋಂಡ ನೆನಪು ಜೀವನತ್ತು ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತಲು ಪಿರಿಸಪ್ಪಾಡು ಒರ್ಮೆಪ್ಪಾಡಲು ಜೀವನತ್ತು ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

0: ಶ್ರೋತೃಗಳ ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ
1: ಸ

0: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಸಾಹಿತ್ಯ ಪರಂಪರೆ ಬಹಳ ದೊಡ್ಡ ಒಂದು ಪರಂಪರೆಯನ್ನು ಹೊಂದಿರುವಂಥದ್ದು. ಅದರ ತೀರಾ ಒಂದು ಪೇಲವವಾದ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಮಾತ್ರ ನನಗೆ ನೀಡಿರುವ ಸಮಯದ ಅವಧಿಯ ಒಳಗೆ ನೀಡಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನ ಹೇಳ್ತಾ ನೇರವಾಗಿ ನನ್ನ ಮಾತಿಗೆ ಬರ್ತಾ ಇದ್ದೇನೆ. ಸಾಹಿತ್ಯ ಮೂಡುಬಿದಿರೆಯ ಪರಿಸರದ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಅದು ಪ್ರಾರಂಭ ಆಗೋದು ಶಾಸನಗಳ ಮೂಲಕವಾಗಿ. ಶಾಸನದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಭಾಷಾ ಪ್ರಯೋಗಗಳನ್ನ ನಮ್ಮ ಶಾಸನ ಕವಿಗಳು ಮಾಡಿದ್ದಾರೆ. ಗದ್ಯದಲ್ಲಿ, ಕಂದಪದ್ಯದಲ್ಲಿ ಮತ್ತು ವೃತ್ತಗಳಲ್ಲಿ ಇವರು ಈ ಶಾಸನಗಳನ್ನ ರಚನೆ ಮಾಡಿರುವಂತದ್ದನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಗಮನಿಸಬೇಕು. ಮೂಡುಬಿದಿರೆಯಲ್ಲಿ ಅತ್ಯಂತ ಪ್ರಾಚೀನ ಕವಿ ಯಾರು ದಾಖಲೆಯ ರೀತಿಯಲ್ಲಿ ಅಂತ ಹೇಳೋದಾದ್ರೆ ಸೋಮನಾಥ ಎನ್ನುವಂತಹ ಒಬ್ಬ ಕವಿ. ಛಂದಸ್ಸಿನ ವೈವಿಧ್ಯತೆಗಳ ಮೂಲಕವಾಗಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಮೂಡುಬಿದಿರೆಯ ಮಟ್ಟಿಗೆ ಹೇಳೋದಾದ್ರೆ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಆನಂತರ ಬಂದ ಎಲ್ಲ ಕವಿಗಳು ಕೂಡ ಜೈನ ಕವಿಗಳು. ಆದರೆ ಸೋಮನಾಥ ಜೈನ ಕವಿಯಲ್ಲ, ಶಿವಭಕ್ತ. ಹಲವಾರು ಶಿವಶರಣರ ಕಥೆಗಳನ್ನು ಒಳಗೊಂಡಂತಹ ಕೃತಿ ಅವನದ್ದು. ಈ ವ್ಯಕ್ತಿ ಉದ್ಭಟ ಎನ್ನುವಂತಹ ಒಂದು ಕಾವ್ಯವನ್ನ ರಚನೆ ಮಾಡಿದ್ದಾನೆ. ಈತನ ಕಾಲ 1222 ಅಂದ್ರೆ ಸುಮಾರು 800 ವರ್ಷಗಳ ಹಿಂದೆ ಬದುಕಿ ಬಾಳಿದಂತಹ ಉದ್ಭಟನ ಕಾವ್ಯವನ್ನು ರಚಿಸಿದಂತಹ ಸೋಮನಾಥ ಮೂಡುಬಿದಿರೆಯ ಅತ್ಯಂತ ಪ್ರಾಚೀನವಾದಂತಹ ಕವಿ ಎನ್ನುವಂತಹ ಮಾತನ್ನ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಾಸನಗಳ ಬಗ್ಗೆ ಒಂದು ಮಾತು ನಾನು ಅವಾಗ ಹೇಳಿದೆ, ಅತ್ಯಂತ ಉತ್ಕೃಷ್ಟವಾದಂತಹ ಕಾವ್ಯಮಯವಾದಂತಹ ಶಾಸನಗಳನ್ನ ನಮ್ಮ ಕವಿಗಳು ರಚನೆ ಮಾಡಿದ್ರು ಅಂತ ಹೇಳಿ. ಬಹಳ ಪ್ರಾರಂಭಿಕ ಅಂತ ನಾನು ಗಮನಿಸ್ತಾ ಇರುವಂಥ ದೇವರಸ ಎನ್ನುವಂತಹ ಒಬ್ಬ ಶಾಸನ ಕವಿಯನ್ನ, ಈತ ಮೂಡುಬಿದಿರೆಯ ಪ್ರಸಿದ್ಧವಾದ ಸಾವಿರ ಕಂಬದ ಬಸದಿಯಲ್ಲಿ ಬರೆದಿರುವ ಒಂದು ಶಾಸನದಲ್ಲಿ ಅತ್ಯಂತ ಕಾವ್ಯಾತ್ಮಕವಾದ ಛಂದೋಬದ್ಧವಾದ ಶೈಲಿಯ ಆ ಶಾಸನವನ್ನು ನಾನು ಓದ್ತಾ ಇದ್ದಾಗ ಅಂದ್ಕೊಂಡೆ, ಬಹುಶಃ ಈತ ಏನೋ ಬೇರೆ ರಚನೆಗಳನ್ನು ಮಾಡಿರಬೇಕು, ಒಬ್ಬ ಒಳ್ಳೆಯ ಕವಿ ಆಗಿರಬೇಕು. ದುರಾದೃಷ್ಟವಶಾತ್ ಆತನದ್ದೇನು ನಮಗೆ ಕಾವ್ಯ ಸ್ವರೂಪದ ನಮಗೆ ಸಿಗ್ತಾ ಇಲ್ಲ ಎನ್ನುವಂತಹ ಮಾತನ್ನು ನಾನಿಲ್ಲಿ ದಾಖಲೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಆದರೆ ನನಗೆ ಮೂರನೆಯ ಹೆಸರು ಇದೆಯಲ್ಲ, ವಿದ್ಯಾನಂದ ಅನ್ನುವಂಥ ಹೆಸರು ಬಹಳ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು.
1: ಮಕ್ಕಳ ಸಾಹಿತಿಗಳಿಗೆ ಗೌರವ ಬರಬಹುದು, ಮಕ್ಕಳ ಸಾಹಿತ್ಯ ಕೊಡುವಾಗ ಕೂಡ ಇದು ತುಂಬಾ.
0: ವಿದ್ಯಾನಂದ ಕವಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಆತ ಕವಿಯ ಕಾವ್ಯವನ್ನ ಬರೆದದ್ದು ಅಲ್ಲ, ಒಂದು ರೀತಿಯಲ್ಲಿ ಶಬ್ದಮಣಿ ದರ್ಪಣ ಅವನ ಮುಂದೆ ಮಾದರಿಯಾಗಿತ್ತು ಕಾಣುತ್ತೆ, ಕವಿರಾಜ ಮಾರ್ಗ ಕಾನ ಆತನ ಮುಂದೆ ಒಂದು ಮಾರ್ಗದರ್ಶಿಯಾಗಿ ಇತ್ತು ಕಾಣುತ್ತೆ. ಹಾಗಾಗಿ ಆತ ರಚಿಸಿದ ಕೃತಿ ಸಾಹಿತ್ಯದ ಕುರಿತಾದಂತಹ, ಕಾವ್ಯ ಮೀಮಾಂಸೆಯ ಕುರಿತಾದಂತಹ ಮತ್ತು ತತ್ವಗಳ ಕುರಿತಾದಂತಹ ಒಂದು ಕೃತಿಯಾದ. ಈ ಕೃತಿಯ ಹೆಸರು, ಆ ಹೆಸರೇ ತುಂಬ ಚೆನ್ನಾಗಿದೆ, ಕಾವ್ಯ ಸಾರ ಅಂತ. ಒಂದು ಕಾವ್ಯಕ್ಕೆ ಸ್ವಾರಸ್ಯ ಬರುವುದು ಹೇಗೆ ಅನ್ನುವಂಥದ್ದು ಅವನ ಕಾವ್ಯದ ವಸ್ತು. ಇದಕ್ಕಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಬರೀ ಥಿಯರಿ ಹೇಳೋದಿಲ್ಲ, ತನ್ನ ಪ್ರಾಚೀನ ಕವಿ ಕಾವ್ಯ ಪರಂಪರೆ ಇದ್ದಂತಹ ಪೂರ್ವ ಸೂರಿಗಳ ಕವಿತೆಗಳನ್ನು ಕಾವ್ಯಗಳನ್ನು ಆತ ಇಲ್ಲಿ ದಾಖಲೆ ಮಾಡ್ತಾ ಹೋಗ್ತಾನೆ, ಉದಾಹರಣೆಗಳ ಮೂಲಕವಾಗಿ ಸಮರ್ಥನೆ ಮಾಡೋದಕ್ಕೋಸ್ಕರವಾಗಿ. ಆತ ಗುಣವರ್ಮನ ಕಾವ್ಯವನ್ನು, ಕಾವ್ಯದಿಂದ ಆಯ್ದಂತಹ ಪದ್ಯಗಳನ್ನು ಹೇಳ್ತಾನೆ. ಚಂದ್ರಶೇಖರ ಎನ್ನುವಂತಹ ಕವಿ ಬರೆದಿರುವಂತಹ ಕಾವ್ಯದ ಮಾಹಿತಿಗಳನ್ನು ಅಲ್ಲಿ ಅವನು ಕೊಡ್ತಾನೆ. ಬಹುಶಃ ಈ ಒಂದು ಕಾರಣದಿಂದಾಗಿ ನನಗೆ ವಿದ್ಯಾನಂದ ಕವಿಯ ಈ ಒಂದು ಕಾವ್ಯ ಸಾರ ಎನ್ನುವಂಥ ಕೃತಿ ಇದೆಯಲ್ಲ, ಇದು ಕನ್ನಡ ಸಾಹಿತ್ಯದ, ಅದರಲ್ಲಿಯೂ ಮೂಡುಬಿದಿರೆ ಸಾಹಿತ್ಯ ಪರಿಸರದ ಪುನಾರಚನೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಕವಿ ಅಂತ ನಾನು ಕವಿ ವಿದ್ಯಾನಂದನನ್ನು ಗುರುತಿಸ್ತೇನೆ. ಮತ್ತು ಮೂಡುಬಿದಿರೆ ಅಂತ ಹೇಳಿದ ತಕ್ಷಣ, ಸಾಹಿತ್ಯ ಅಂತ ಹೇಳಿದ ತಕ್ಷಣ ಎಲ್ಲರ ನೆನಪಿಗೆ ತಕ್ಷಣಕ್ಕೆ ಬರೋದು ಅದು ರತ್ನಾಕರನೇ, ಅದರ ಬಗ್ಗೆ ಯಾವ ಸಂಶಯನೂ ಕೂಡ ಇಲ್ಲ. ರತ್ನಾಕರನ ಬಗ್ಗೆ, ರತ್ನಾಕರನ ಭರತೇಶ ವೈಭವದ ಬಗ್ಗೆ ನೂರಾರು ಜನ ಉಪನ್ಯಾಸಕಾರರು ನೂರಾರು ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ. ಆದರೆ ನನಗೆ ರತ್ನಾಕರನ ಕಾವ್ಯವನ್ನು ಬರೀ ಭರತೇಶ ವೈಭವವನ್ನು ಮಾತ್ರ ಒಂದು ಕಡೆ ಇಟ್ಟುಕೊಂಡು ಏನನ್ನು ಮಾತಾಡೋದಕ್ಕೆ ಆಗೋದಿಲ್ಲ, ಸಮಯದ ಮಿತಿ ಇರೋದ್ರಿಂದಾಗಿ ನಾನು ತುಂಬ ಜಿಸ್ತಿನಲ್ಲಿ ಹೇಳ್ತಾ ಇದ್ದೇನೆ. ರತ್ನಾಕರನ ಭರತೇಶ ವೈಭವವನ್ನು ಓದಿದ ನಂತರ ನಾನು ರತ್ನಾಕರನನ್ನ ಓದಿಬಿಟ್ಟಿದ್ದೇನೆ, ರತ್ನಾಕರನನ್ನ ತಿಳ್ಕೊಂಬಿಟ್ಟಿದ್ದೇನೆ ಅಂತ ಯಾರಾದರೂ ಹೇಳಿದ್ರೆ ಅವರಿಗಿಂತ ಮೂರ್ಖರು ಇನ್ನೊಬ್ರು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ರತ್ನಾಕರ ವಾಸ್ತವಿಕವಾಗಿ ಬರೆದದ್ದು ಒಂದನ್ನೇ, ಆದರೆ ನೀವು ಅದನ್ನು ಎರಡು ರೀತಿ ಡಿವೈಡ್ ಮಾಡಬೇಕು, ಒಂದು ಥಿಯರಿ ಪಾರ್ಟ್ ಅಂತ, ಇನ್ನೊಂದು ಪ್ರಾಕ್ಟಿಕಲ್ ಪಾರ್ಟ್ ಅಂತ. ಈ ಥಿಯರಿ ಪಾರ್ಟ್ನಲ್ಲಿ ಅವನ 3 ಶತಕಗಳು ಬರ್ತದೆ. ರತ್ನಾಕರನ ತ್ರಿಲೋಕ ಶತಕ ಆಗಲಿ, ಅಪರಾಜಿತೇಶ್ವರ ಶತಕ ಆಗಲಿ, ರತ್ನಾಕರ ಶತಕ ಆಗಲಿ, ಈ 3 ಶತಕಗಳು ಬರ್ತದೆ. ಇದರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇದೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ನನಗೆ, ಅವನು ಸುಮಾರು 2000 ಗೀತೆಗಳನ್ನು ಬರೆದಿದ್ದಾನೆ. 1-2 ಅಲ್ಲ, 2000 ಗೀತೆಗಳನ್ನು ಬರೆದಿದ್ದಾನೆ.

ದುರಾದೃಷ್ಟವಶಾತ್ ರತ್ನಾಕರನ ಬಗ್ಗೆ ಮಾತನಾಡುವ ಬಹುತೇಕ ಉಪನ್ಯಾಸಕರಿಗೆ ಈ ಮುಖಗಳ ಪರಿಚಯ ಇಲ್ಲ. 2000 ಪದ್ಯಗಳನ್ನು ರಚನೆ ಮಾಡಿದ್ದಾನೆ. ಅಣ್ಣನ ಹಾಡುಗಳು ಎನ್ನುವಂಥ ಹೆಸರಿನಲ್ಲಿ ಅವು ಬೇಕಾದಷ್ಟು ಪ್ರಕಟ ಆಗಿದೆ. ನನ್ನ ತಾಯಿ ಶ್ರೀಮತಿ ಧಾರಣಿದೇವಿಯವರು ರತ್ನಾಕರನ 300 ಹಾಡುಗಳಿಗೆ ಅವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಂದಷ್ಟು ಹಾಡುಗಳನ್ನು ದಾಖಲೆ ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯದವರು ಅವರ ಒಂದಷ್ಟು ಹಾಡುಗಳನ್ನು, ಸುಮಾರು 700 ಹಾಡುಗಳನ್ನು ದಾಖಲೆ ಮಾಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಆಗೊಂದು ಮಾತು ಹೇಳಿದೆ, ರತ್ನಾಕರನ ಕಾವ್ಯವನ್ನು ನೀವು ಗಮನಿಸಿ, ಅದರೊಳಗೆ ಈ ಶತಕಗಳು ಮತ್ತು ಹಾಡುಗಳು ಇದೆಯಲ್ಲ, ಇದು ಥಿಯರಿ ಪಾರ್ಟ್ಗಳು. ಒಂದು ಜೀವ ಹೇಗೆ ಉತ್ಕರ್ಷವನ್ನು ಪಡಿಬೇಕು, ಒಬ್ಬ ಗೃಹಸ್ಥ ಹೇಗೆ ಮಾದರಿಯಾದ ಬದುಕನ್ನು ಮಾಡಬೇಕು, ಒಂದು ಬದುಕಿನ ಸಾರ್ಥಕತೆ ಕಂಡು ಬರುವಂಥದ್ದು ಎಲ್ಲಿ, ಜೊತೆಗೆ ಒಂದು ಆಧ್ಯಾತ್ಮಿಕವಾದಂತಹ ಸೆಳೆತ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಹೇಗೆ ಕಾಡುತ್ತೆ, ವೈಯಕ್ತಿಕವಾದ ನೋವು ನಲಿವುಗಳು ಕೂಡ ಹೇಗೆ ಒಂದು ಕವಿಯ ಒಂದು ಅಭಿವ್ಯಕ್ತಿಯಲ್ಲಿ ಅದು ಕಾಣಿಸಿಕೊಳ್ತಾ ಹೋಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಅವನ ಹಾಡುಗಳನ್ನು ಮತ್ತು ಶತಕಗಳನ್ನು ಗಮನಿಸಬೇಕು. ಇದು ಥಿಯರಿ ಪಾರ್ಟ್. ಒಬ್ಬ ಮನುಷ್ಯ ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯವೋ, ಈ ಥರ ಎಲ್ಲ ಥಿಯರಿಗಳನ್ನು ಹೇಳ್ತಾ ಇದ್ದಾರಲ್ಲ, ಈ ಥರ ಎಲ್ಲ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೋ ಎನ್ನುವ ಪ್ರಶ್ನೆಗೆ ಅವನು ಉತ್ತರ ಕೊಡೋದು ಭರತನ ಪಾತ್ರದ ಮೂಲಕವಾಗಿ. ಒಂದು ರೀತಿಯಲ್ಲಿ ಏನು ತಾವರೆಯ ಎಲೆ ಮೇಲೆ ಬದುಕು ಮಾಡಬೇಕು ಅಂತ ನಮ್ಮ ಯೋಗಿಗಳು ಹೇಳ್ತಾರೆ, ರತ್ನಾಕರನ ಭರತ ಬದುಕಿದ್ದು ಹಾಗೆ. ಮಂಡೆ ಬೆಳೆದು ಮನಬೋಳದ ತಪಸ್ವಿ ಅವನು, ಉಂಡು ಉಪವಾಸಿಯಾದಂಥವನು ಅವನು. 96,000 ರಾಣಿಯರ ಅರಸನಾಗಿಯೂ ಕೂಡ, ಭೂಮಂಡಲದ ಚಕ್ರವರ್ತಿಯಾಗಿಯೂ ಕೂಡ, ಒಂದೇ ಕ್ಷಣದ ಒಳಗೆ ಆತ ತನ್ನ ಒಳಗೆ ತಾನು ಲೀನವಾಗುವಂತಹ ಆತ್ಮಯೋಗಿಯೂ ಕೂಡ ಆಗ್ತಾ ಇದ್ದ. ಈ ಮಾತುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ರತ್ನಾಕರನ ರಚಿತವಾದಂತಹ ಆ ಶತಕಗಳು ಮತ್ತು ಆ ಹಾಡುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ರತ್ನಾಕರನ ಹಾಡುಗಳನ್ನು ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಆ ಶತಕಗಳನ್ನು ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ರತ್ನಾಕರನ ನಿಮ್ಮ ಅಧ್ಯಯನ ಅನ್ನುವಂಥದ್ದು ಅಪರಿಪೂರ್ಣವಾಗಿ ಉಳ್ಕೊಳ್ತದೆ ಎನ್ನುವಂತಹ ಮಾತನ್ನು ನಾನು ಇನ್ನೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ರತ್ನಾಕರ ಆ ಕಾಲದ ತುಂಬ ರೆಬಲ್ ಕವಿಯಾಗಿತ್ತು, ತುಂಬ ಸೆನ್ಸಿಟಿವ್ ಮನುಷ್ಯ, ತುಂಬ ಏನು ಬಹುಶಃ ಆ ಕಾಲದಲ್ಲಿ ಅವನು ಬದುಕಿದ್ದೆ ನನಗೆ ಆಶ್ಚರ್ಯ. ಬಹುಶಃ ಈ ಕಾಲದಲ್ಲಿ ಬದುಕಿದ್ದಿದ್ದರೆ ರತ್ನಾಕರ ಇನ್ನೂ ತುಂಬ ಡಿಫ್ರೆಂಟ್ ಆದಂಥ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಆಗ್ತಾ ಇತ್ತೋ ಏನೋ. ಆತನಿಗೆ ತನ್ನಂತಾನು ಶೃಂಗಾರ ಕವಿ ರಾಜಹಂಸ ಅಂತಲೂ ಹೇಳ್ಕೊಳ್ತಾನೆ. ಶೃಂಗಾರ ಕವಿಯೂ ಹೌದು, ರಾಜಹಂಸನೂ ಹೌದು, ಅವನು ಆಧ್ಯಾತ್ಮಿಕ ಶಿಖರವೂ ಹೌದು, ಶೃಂಗಾರಿಯೂ ಹೌದು. ಈ ಸಂದರ್ಭದಲ್ಲಿ ನೋಡಿ, ಇವತ್ತಿಗೂ ಕೂಡ ಒಬ್ಬ ಮನುಷ್ಯ ತಮ್ಮ ಒಂದು ನಮ್ಮ ಸಮಾಜದಲ್ಲಿ ಒಂದು ಸ್ಥಾಪಿತವಾದಂಥ ಕೆಲವು ನಂಬಿಕೆಗಳು, ಕೆಲವು ವಿಚಾರಗಳು ಇರ್ತದೆ. ಅದಕ್ಕಿಂತ ಒಂದು ಚೂರು ಭಿನ್ನವಾಗಿ ಯಾರಾದರೂ ವರ್ತನೆ ಮಾಡಿಬಿಟ್ರೆ ಅಥವಾ ಅವರ ವರ್ತನೆ ಸ್ವಲ್ಪ ಭಿನ್ನತೆ ಕಾಣಿಸ್ಕೊಂಡ್ಬಿಟ್ರೆ ಜನ ಅವ್ರನ್ನ ಗುಮಾನಿಯಿಂದ ನೋಡ್ತಾರೆ. ಸುಮ್ಮನೆ ತಮಾಷೆಗೆ ಹೇಳಬೇಕು ಅಂದರೆ, 43 ವರ್ಷದ ಹಿಂದೆ ನಾನು ಬೆಂಗಳೂರಿನಿಂದ ಮೂಡುಬಿದ್ರೆಗೆ ಬಂದಾಗ ಪೇಟೆಯಲ್ಲಿ ಲುಂಗಿ ಹಾಕೊಂಡು ಓಡಾಡ್ತಾ ಇದ್ದೆ. ತುಂಬ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರು. ಯಾಕಂದರೆ ಈ ಶತಮಾನದಲ್ಲಿಯೂ ಕೂಡ ಒಂದು ವಸ್ತ್ರದ ಬಗ್ಗೆ ಒಂದು ಸ್ವಾತಂತ್ರ್ಯ ಇಲ್ಲದೇ ಇರುವಂಥ ಕಾಲದಲ್ಲಿ 500 ವರ್ಷಗಳ ಹಿಂದೆ ರತ್ನಾಕರ ಯಾವ್ಯಾವ ಪ್ರೆಷರ್ಗಳನ್ನು ಫೇಸ್ ಮಾಡಿರಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಆ ಒಂದು ರೆಬಲಿಂಗ್ ಆ್ಯಟಿಟ್ಯೂಡ್ ಅವನಿಗೆ ಯಾಕೆ ಬಂತು, ಯಾಕೆ ಅಂತ ಹೇಳಿದ್ರೆ ಪರಂಪರೆಯ ಜೊತೆ ಅವನಿಗೆ ನೇರವಾದ ಸಂಘರ್ಷ ಇತ್ತು. ಆತ ಆ ಸಂಘರ್ಷವನ್ನು ತನ್ನ ಖಾಸಗಿಯಾದ ಬದುಕಿನಲ್ಲಿ ಅನುಭವಿಸ್ತಾನೆ. ಅವನು ಈ ಖಾಸಗಿಯಾದ ಬದುಕಿನ ಆ ಒಂದು ಸಂಘರ್ಷಮಯವಾದಂತಹ ಬದುಕು ಅವನ ಕಾವ್ಯದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾವುದೋ ಒಂದು ಹಂತದಲ್ಲಿ ಮೂಡುಬಿದ್ರೆಯಿಂದ ಹೊರಗೆ ಹೋಗೋ ಸಂದರ್ಭ ಅವನಿಗೆ ಬರ್ತದೆ, ಕಾರ್ಕಳವನ್ನು ಬಿಟ್ಟು ಹೋಗೋ ಸಂದರ್ಭ ಬರ್ತದೆ, ಒಂದು ರೀತಿಯಲ್ಲಿ ಒತ್ತಡಕ್ಕೆ ಗುರಿಯಾಗ್ತಾನೆ ಅವನು, ಹೊಂಬುಜಕ್ಕೆ ಹೋಗ್ತಾನೆ. ಕಡೆಗೆ ಯಾವುದೋ ಹಂತದಲ್ಲಿ ಈ ಜೈನರು ಬೇಡ, ಜೈನ ಧರ್ಮದ ಸಹವಾಸವೂ ಬೇಡ ಅಂಥೇಳಿ ಹೋಗಿ ವೀರಶೈವ ಧರ್ಮವನ್ನು ಸ್ವೀಕರಿಸ್ತಾನೆ. ಇದನ್ನು ಹೇಳಿದ ತಕ್ಷಣ ಒಂದಷ್ಟು ಜನಕ್ಕೆ ಗಾಬರಿ ಆಗ್ಬೋದು, ಇವನೇನು ಹಿಂಗೆ ಹೇಳ್ತಿದ್ದಾನಲ್ಲ ಅಂತ. ನೀವು ರತ್ನಾಕರನ ಹಾಡನ್ನು ಓದಬೇಕು ಅಂತ ನಾನು ಅದಕ್ಕೆ ಹೇಳಿತ್ತು. ಕಡೆಗೆ ಮತ್ತೊಂದು ಹಂತದಲ್ಲಿ ಅವನಿಗೆ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಆಗ ಪುನಃ ಅವನು ವಾಪಸ್ ಜೈನ ಧರ್ಮಕ್ಕೆ ಬರ್ತಾನೆ. ಬಂದವನು ತನ್ನ ಕವಿಯಲ್ಲಿ ಬರ್ಕೋತಾನೆ, ತನ್ನ ಕವಿತೆಯಲ್ಲಿ ಬರ್ಕೋತಾನೆ, ಪೂರ್ವಜನ್ಮದ ಪಾಪದ ಕರ್ಮದ ಫಲವಾಗಿಯೋ ಏನೋ ನನ್ನ ಅಂಗದ ಮೇಲೆ ಲಿಂಗ ಬಂದಿತು, ಪರಮಶ್ರೇಷ್ಠವಾದ ದಿನಧರ್ಮವನ್ನು ಮರೆತು ನಾನು ಇನ್ನೊಂದಕ್ಕೆ ಶರಣಾಗಿ ಹೋಗಿದ್ದೆ, ಈಗ ಪುನಃ ನಾನು ಹಿಂತಿರುಗಿ ನಾನು ದಿನಧರ್ಮಕ್ಕೆ ಬರ್ತಾ ಇದ್ದೀನಿ ಅಂತಾನೆ. ಅಂಗದ ಮೇಲೆ ಲಿಂಗ ಬರೆದು ವೀರಶೈವರಲ್ಲಿ ಲಿಂಗ ಆಯ್ತರಲ್ಲಿ ಮಾತ್ರ, ಅವನು ಬೇರೆ ಯಾವ ಚಾನ್ಸಸ್ಸು ಅಲ್ಲಿ ಇಲ್ಲ. ಜೊತೆಯಲ್ಲಿ ರತ್ನಾಕರ ಬಹಳ ಪ್ರಸಿದ್ಧವಾಗಿ ಬರೆದಿರುವಂಥ ಈ ಹಾಡುಗಳು, ಈ ಶತಕಗಳು, ಇವುಗಳನ್ನು ಹೊರತುಪಡಿಸಿ ಇತಿಹಾಸಕಾರರಲ್ಲಿ ಇದ್ರ ಬಗ್ಗೆ ತುಂಬ ಭಿನ್ನಾಭಿಪ್ರಾಯಗಳಿವೆ. ಅವನು ಮತಾಂತರ ಹೊಂದಿದ ನಂತರ, ಧರ್ಮಾಂತರ ಹೊಂದಿದ ನಂತರ, ಅವನು ಲಿಂಗಾಯತನಾದ ಮೇಲೆ ಅವನಿಗೊಂದಷ್ಟು ಶತಕಗಳನ್ನು ಬರೀತಾನೆ. ಸೋಮೇಶ್ವರ ಎನ್ನುವ ಹೆಸರಿನಲ್ಲಿ ಸೋಮೇಶ್ವರ ಶತಕ ಅಂತ ಯಾವುದು ಪ್ರಸಿದ್ಧವಾಗಿದೆಯೋ ಇದು ರತ್ನಾಕರನದ್ದೇ.
ಎನ್ನುವಂತಹ ಒಂದು ಅಭಿಪ್ರಾಯವು ಕೂಡ ತುಂಬ ವ್ಯಾಪಕವಾಗಿದೆ. ಆದರೆ ಇದಕ್ಕೆ ಒಂದು ರೀತಿಯಲ್ಲಿ ಪೂರ್ವ ಸಹಮತ ನಮ್ಮ ವಿದ್ವಾಂಸರಲ್ಲಿ ಮತ್ತು ಸಂಶೋಧಕರಲ್ಲಿ ಕಂಡುಬಂದಿಲ್ಲ. ಆದರೆ ಇಷ್ಟಂತೂ ಹೇಳೋಣ, ಅವನು ಏನು ಬದಲಾವಣೆಗಳನ್ನು ಮಾಡೋಕ್ಕೆ ಹೋಗ್ತಾನೆ, ಆ ಬದಲಾವಣೆಗಳು ಅನ್ನುವಂಥದ್ದು ಒಂದು ಹಂತದ ಸಮರ್ಥನೀಯ ಆಗತ್ತೆ. ಆದರೆ ಇನ್ನೊಂದು ಹಂತದಲ್ಲಿ ಬಹುಶಃ ತುಂಬ ಭಾವನಾತ್ಮಕವಾಗಿ ಅವನು ತನ್ನ ನಾಯಕ ಭರತನನ್ನು ಸ್ವೀಕರಿಸಿದ. ಪರಿಣಾಮವಾಗಿ ಪರಂಪರಾನುಗತವಾದ ಪುರಾಣ ಪ್ರಸಿದ್ಧವಾದ ಭರತ ಬಾಹುಬಲಿಯರ ಆ ಒಂದು ಯುದ್ಧದ ಪ್ರಸಂಗವನ್ನೇ ಅವನು ಕೈಬಿಟ್ಬಿಡ್ತಾನೆ. ಮಾತಿನ ಸಮರದಲ್ಲಿ ಭರತ ಗೆಲ್ತಾನೆ, ಬಾಹುಬಲಿ ಅವನಿಗೆ ಶರಣಾಗಿ ಕಡೆಗೆ ರಾಜ್ಯವೂ ಬೇಡ ಅಂತ ಹೊರಟೋಗ್ಬಿಡ್ತಾನೆ ಎನ್ನುವ ರೀತಿಯ ಚಿತ್ರಣವನ್ನು ಇಲ್ಲಿ ರತ್ನಾಕರ ಮಾಡ್ತಾನೆ. ನನಗೆ ಇಡೀ ಕಾವ್ಯವನ್ನು ಓದಿದಾಗ ಮತ್ತು ಪರಂಪರಾನುಗತವಾದ ಬಾಹುಬಲಿ ಮತ್ತು ಭರತನ ಆ ವ್ಯಕ್ತಿತ್ವಗಳ ಚಿತ್ರಣ ನನಗೆ ಪೂರ್ವ ಪುರಾಣದ ಹಿನ್ನೆಲೆಯಲ್ಲಿ ಆದಿಪುರಾಣದ ಹಿನ್ನೆಲೆಯಲ್ಲಿ ನಾನು ಅರ್ಥ ಮಾಡಿಕೊಂಡಾಗ ಬಹುಶಃ ಭರತ ಇಲ್ಲಿ ರತ್ನಾಕರ ಇಲ್ಲಿ ಎಡುವುದನು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೆನಪಿಟ್ಕೊಳ್ಳಿ, ಮೂರೂ ಧರ್ಮ ಯುದ್ಧಗಳಲ್ಲೂ ಸೋಲನ್ನು ಪಡೆದುಕೊಂಡ ಭರತನ ಆ ಒಂದು ಸೋಲಿನ ಒಂದು ಕ್ಷಣವನ್ನು ತನ್ನ ನಾಯಕನನ್ನು ಮೆರೆಸುವ ಉದ್ದೇಶದಿಂದಾಗಿ ಬದಲಾವಣೆ ಮಾಡ್ತಾನೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ಮನುಷ್ಯನೂ ಕೂಡ ಸಿದ್ಧ ಪದವಿಯನ್ನು ಪಡೆದುಕೊಳ್ಳುವ ತನಕವೂ ಕೂಡ ಅವನು ಪರಿಪೂರ್ಣ ಅಲ್ಲ. ಭರತ ಕೆಲವು ತಪ್ಪುಗಳನ್ನು ಮಾಡ್ತಾನೆ, ಅವನ ದಿಗ್ವಿಜಯ ಯಾತ್ರೆಯಲ್ಲಿ ಕೆಲವು ತಪ್ಪುಗಳನ್ನು ಅವನು ಮಾಡ್ತಾನೆ. ಇದು ಅದರ ಕ್ಲೈಮ್ಯಾಕ್ಸ್ ಅಂತ ಅಂದುಕೊಳ್ಳೋಣ. ಮುಂದೆ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಭರತನ ವ್ಯಕ್ತಿತ್ವಕ್ಕೆ ವಜ್ರದ ಸಾಣೆಯನ್ನು ಹಿಡಿದಂಥ ವ್ಯಕ್ತಿತ್ವ ಅದು. ಬಾಹುಬಲಿ ಒಂದು ವರ್ಷದ ದೀರ್ಘಕಾಲ ತಪಸ್ಸನ್ನು ಮಾಡ್ತಾನೆ, ಆತನಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗೋದಿಲ್ಲ. ಆಗ ಭರತ ಆಶ್ಚರ್ಯತನಾಗಿ ಹೋಗಿ ಆದಿನಾಥರಲ್ಲಿ ಕೇಳ್ತಾನೆ, ಯಾಕೆ ಹೀಗಾಯಿತು ಅಂತ. ಆಗ ಅವ್ರು ಹೇಳ್ತಾರೆ, ಅದೊಂದು ಮನೋಕ್ಲೇಶ ಅವನಲ್ಲಿ ಇದೆಯಪ್ಪ, ನಿನ್ನ ನೆಲದಲ್ಲಿ ಅವನು ನಿಂತಿದ್ದಾನೆ ಅಂತ ಭಾವನೆಯಿಂದಾಗಿ ಅವನು ಆ ಒಂದು ಇದು ಸಿದ್ಧ ಪದವಿ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ, ಕೇವಲ ಸಿಗ್ತಾ ಇಲ್ಲ ಅಂತ. ಆಗ ಇದೇ ಭರತ ಏನು ಮಾಡ್ತಾನೆ, ಬಾಹುಬಲಿಯ ಪಾದದ ಸಮೀಪಕ್ಕೆ ಹೋಗ್ತಾನೆ. ಹೋಗಿ, ಅಯ್ಯ ಇದು ನನ್ನ ನೆಲ ಅಂತ ನೀನು ತಿಳ್ಕೊಳ್ಬೇಡ, ಇದು ನನ್ನ ನೆಲವೂ ಅಲ್ಲ ನಿನ್ನ ನೆಲವೂ ಅಲ್ಲ, ಹಂಗಿನ ನೆಲದ ಭಾವನೆ ಬಿಡು, ಇದು ನಿನ್ನ ಆತ್ಮ ಕಲ್ಯಾಣವನ್ನು ನೀನು ಮಾಡು ಅಂತ ಹೇಳ್ತಾನೆ. ಆ ಮಾತು ಕೇಳಿದಂತಹ ಬಾಹುಬಲಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗುತ್ತೆ. ಈಗ ನೋಡಿ, ಮೊದಲ ಹಂತದಲ್ಲಿ ಯುದ್ಧದಲ್ಲಿ ಭರತ ಸೋತ ಕಾರಣದಿಂದಾಗಿ ಬಾಹುಬಲಿಗೆ ದೀಕ್ಷೆ ತೆಗೆದುಕೊಂಡ. ಆದರೆ ಇದೇ ಬಾಹುಬಲಿಯ ಗೆಲುವು ಕಂಡು ಬಂದದ್ದು ಭರತನ ಮೂಲಕವಾಗಿಯೇ. ಅಲ್ಲಿಯ ತನಕ ಅವನು ಕೇವಲ ಬಾಹುಬಲಿಯಾಗಿದ್ದವನು, ಆತ್ಮಬಲಿಯಾದದ್ದು ಯಾವಾಗ ಅಂದರೆ ಭರತನ ಉಪದೇಶದ ಮೂಲಕವಾಗಿ. ಭರತನ ಪಾತ್ರದ ಔನ್ನತ್ಯ ಬರೋದು ಅಲ್ಲಿ ಅಂತ ನಾವು ಅರ್ಥ ಮಾಡಿಕೊಂಡಾಗ ಬಹುಶಃ ರತ್ನಾಕರ ಆ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇದ್ದರೆ ಚೆನ್ನಾಗಿತ್ತೋ ಏನೋ ಅಂತ ನನಗನ್ಸುತ್ತೆ. ಇದರಿಂದಾಗಿ ಸಾಕಷ್ಟು ವಿರೋಧಗಳನ್ನು ಆತ ಕಟ್ಕೊಳ್ಬೇಕಾಗಿ ಬಂತು, ಪರಂಪರೆಯ ವಿರೋಧವನ್ನು ಕಟ್ಕೊಳ್ಬೇಕಾಗಿ ಬಂತು, ಇದರಿಂದ ಒಂದಷ್ಟು ಮಾನಸಿಕ ಕ್ಲೇಶ ಇತ್ಯಾದಿಗಳೆಲ್ಲವನ್ನು ಅವನು ಅನುಭವಿಸಿದ ನಂತರ ರತ್ನಾಕರನನ್ನು ನಾವು ಇವತ್ತು ಸಾಹಿತ್ಯದ ಜಗತ್ತಿನಲ್ಲಿ ಗುರುತಿಸುವ ರೀತಿಯಲ್ಲಿ ಅವತ್ತಿನ ಜನ ಗುರುತಿಸಲಿಲ್ಲ. ದ್ವಾದಶಾನು ಪ್ರೇಕ್ಷೆಯನ್ನು ಬರೆದಂತಹ ವಿಜಯಣ್ಣನನ್ನು ಆ ಕೃತಿಯನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿದ್ರು, ಆದರೆ ಇವನ ಕೃತಿ ಮೆರವಣಿಗೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಸರ ಮಾಡಿಕೊಂಡ ಎನ್ನುವಂತಹ ಕಥೆಗಳು ಭರತನ ರತ್ನಾಕರನ ಬಗ್ಗೆ ಸಾಕಷ್ಟು ಕಂಡು ಬರುತ್ತೆ. ಈ ಎಲ್ಲ ವಿಚಾರವನ್ನು ಹೊರತುಪಡಿಸಿ ಸುಮ್ಮನೆ ಗಾತ್ರದ ದೃಷ್ಟಿಯಿಂದ ನೋಡೋಣ, ಭರತೇಶ ವೈಭವ ಅನ್ನುವಂಥದ್ದು 80 ಸಂಧಿಗಳನ್ನು ಒಳಗೊಂಡಿರುವಂತಹ 9,969 ಸಾಂಗತ್ಯದ ಪದ್ಯಗಳನ್ನು ಅದು ಒಳಗೊಂಡಿರುವಂತಹ ಬೃಹತ್ ಕಾವ್ಯ. ಆತನ ಶತಕಗಳನ್ನು ಗಮನಿಸಿ, ಈ ಅಪರಾಜಿತೇಶ್ವರ ಶತಕದಲ್ಲಿ 128 ಸಾಂಗತ್ಯ ಇದ್ದರೆ ಅದರಲ್ಲಿ ಒಂದು ಕಂದ ಪದ್ಯ ಕಂಡು ಬರುತ್ತೆ. ಹಾಗೆಯೇ ರತ್ನಾಕರನ ಶತಕದ 128 ಪೂರ್ಣ ಪ್ರಮಾಣದಲ್ಲಿ ಅದು ಸಾಂಗತ್ಯವೇ ಆಗತ್ತೆ. ಅಣ್ಣನ ಪದಗಳು ಸುಮಾರು 200 ಆಗಲೇ ಹೇಳಿದೆ, ಸುಮಾರು 2,000 ಹಾಡುಗಳನ್ನು ರಚನೆ ಮಾಡಿದ್ದಾನೆ ಅಂತ. ತೀರಾ ಸಮಯದ ಮಿತಿಯೊಳಗೆ ಇಷ್ಟು ಮಾತ್ರ ಹೇಳಬಲ್ಲೆ, ರತ್ನಾಕರನನ್ನು ಸಂದರ್ಶಿಸುತ್ತದೆ ಇದ್ದರೆ ಸಾಹಿತ್ಯ ಜಗತ್ತಿನ ಹಿಮಾಲಯವನ್ನು ನೀವು ಸಂದರ್ಶಿಸಿದ ಹಾಗೆ ಆಗುವುದಿಲ್ಲ. ರತ್ನಾಕರ ಮೂಡುಬಿದಿರೆಯ ಪರಂಪರೆಯ ಹಿಮಾಲಯ ಸದೃಶ ವ್ಯಕ್ತಿತ್ವ ಅನ್ನೋದನ್ನು ನಾವಿಲ್ಲಿ ಬಹಳ ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಆತನ ಮಹಿಮೆ ಏನು ಅನ್ನೋದು ಮುಂದೆ ಗೊತ್ತಾಗತ್ತೆ. ಯಾಕೆಂದರೆ ಆನಂತರ ಬಂದ ಎಲ್ಲ ಕವಿಗಳು ಕೂಡ ರತ್ನಾಕರನನ್ನೇ ಅನುಸರಿಸ್ತಾರೆ ಮತ್ತು ರತ್ನಾಕರನ ಪ್ರಭಾವದ ಪರಿಣಾಮವಾಗಿ ಸಾಂಗತ್ಯದ ಕೃತಿಗಳನ್ನೇ ರಚನೆ ಮಾಡ್ತಾ ಹೋಗ್ತಾರೆ ಅನ್ನೋದು ಬಹಳ ಮುಖ್ಯ. ಒಂದು ಒಬ್ಬ ಕವಿ ಹೇಗೆ ತನ್ನ ಜನರೇಷನ್ ಟು ಜನರೇಷನ್ ಇನ್ಫ್ಲುಯೆನ್ಸ್ ಮಾಡ್ತಾನೆ ಅನ್ನೋದಕ್ಕೆ ರತ್ನಾಕರ ಒಂದು ಬಹಳ ಒಳ್ಳೆಯ ಒಂದು ಉದಾಹರಣೆ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಆನಂತರ ರತ್ನಾಕರನ ನಂತರ ಬರುವಂಥದ್ದು ಬಹಳ ಮುಖ್ಯವಾಗಿ ನೇಮಿವೃತ್ತಿ ಎನ್ನುವಂತಹ ಒಬ್ಬ ಜೈನ ಮುನಿ. ಈತ ಸುಮಾರು 1560 ಬದುಕನ್ನು ಮಾಡಿದಂಥವರು. 2 ಕೃತಿಗಳನ್ನು ಬರೀತಾರೆ, ಒಂದು ಜೈನ ಭಾಸ್ಕರ ಅನ್ನುವಂಥದ್ದು, ಇನ್ನೊಂದು ಸುವಿಚಾರ ಚರಿತ್ರೆ ಅನ್ನುವಂಥದ್ದು. ಈ 2 ಕೃತಿಗಳು ಕೂಡ
ಜೈನ ಶ್ರಾವಕನೊಬ್ಬ ತನ್ನ ಬದುಕಿನಲ್ಲಿ ಅನುಭವಿಸಬೇಕಾದ, ಆಚರಿಸಬೇಕಾದ ಮತ್ತು ತನ್ನ ಬದುಕಿನಲ್ಲಿ ಮೌಲ್ಯ ಎಂಬುದಾಗಿ ಭಾವಿಸಿಕೊಳ್ಳಬೇಕಾದಂಥ ವಿಚಾರಗಳನ್ನು ಕುರಿತಂತೆ ಈ ರೀತಿಯಲ್ಲಿ ನೇಮಿವೃತಿ ಮುನಿಗಳು ಅಲ್ಲಿ ಅದನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಮಹತ್ವದ ಹೆಸರು ಚಂದ್ರಮ ಅನ್ನುವಂತಹ ಕವಿ. 1560 ಈತ ಬಾಳಿದ್ದಾನೆ. ಈ ಚಂದ್ರಮ ಕವಿ ಬರೆದಿರುವಂಥದ್ದು ಒಂದು ಕೃತಿ ಲೋಕಸ್ವರೂಪ ಅಂತ. ಜೈನ ಧರ್ಮದ ಹಿನ್ನೆಲೆಯಲ್ಲಿ ತ್ರಿಲೋಕಗಳ ವರ್ಣನೆ ಮಾಡಿರುವಂತಹ ಅಚ್ಚ ಸುಂದರವಾದಂಥ, ತುಂಬ ಸುಂದರವಾದಂತಹ ಅಚ್ಚ ಭಾಮಿನಿ ಆ ಒಂದು ಕ್ಷಮಿಸಿ ಈ ಒಂದು ವೃತ್ತದಲ್ಲಿ ಬರೆದಿರುವಂತಹ ಒಂದು ಕೃತಿ ಅದು. ತ್ರಿಲೋಕಗಳ ವಿಚಾರ, ಅವುಗಳ ವಿವರಣೆ, ಅವುಗಳ ವರ್ಣನೆ ಮಾಡಿರುವಂತಹ ಕೃತಿ ಅದು. ಮತ್ತೊಂದು ಕೃತಿ ಬರೀತಾನೆ, ಗಣಿತ ವಿಲಾಸ ಅಂತ. ಜೈನ ಧರ್ಮದಲ್ಲಿ ನೀವು ಪೂರ್ವದಿಂದಲೂ ಗಮನಿಸಿದರೆ ಜೈನಾಚಾರ್ಯರುಗಳು ಗಣಿತದಲ್ಲಿ ಬಹಳ ಗಟ್ಟಿಗರಾಗಿದ್ದಂಥವರು. ಜೈನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಗಣಿತ ಶಾಸ್ತ್ರದ ವಿವರಣೆಯನ್ನು ಅಲ್ಲಿ ಆತ ಮಾಡ್ತಾ ಹೋಗ್ತಾನೆ ಎನ್ನುವಂಥ ಅಂಶವನ್ನು ನಾವಲ್ಲಿ ಗಮನಿಸ್ಕೊಳ್ಬೇಕು. ಬಹಳ ಮುಖ್ಯವಾಗಿ ರತ್ನಾಕರಣ ನಂತರ ಈ ಮೂಡುಬಿದ್ರೆಯ ಸಾಹಿತ್ಯ ಪರಂಪರೆಯಲ್ಲಿ ಗಮನಿಸಲೇಬೇಕಾದಂತಹ ಕವಿ ಅಂತ ಹೇಳಿದ್ರೆ ಸುಮಾರು 1725 ಬದುಕಿ ಬಾಳಿದಂತಹ ಶಾಂತಕೀರ್ತಿ ಎನ್ನುವಂಥ ಒಬ್ಬ ಮುನಿ. ಈ ಶಾಂತಕೀರ್ತಿ ಸುಮಾರು 9 ಕೃತಿಗಳನ್ನು ರಚನೆ ಮಾಡ್ತಾರೆ. ಈ 9 ಕೃತಿಗಳಲ್ಲಿ ಬೃಹತ್ ಕೃತಿಯೂ ಇದೆ, ಅದರೊಳಗೆ ಚತುರ್ವಂಶ ತೀರ್ಥಂಕರ ಪುರಾಣ ಅಂತ ಬರೀತಾನೆ. ಈ ಚತುರ್ವಂಶತಿ ತೀರ್ಥಂಕರ ಪುರಾಣದಲ್ಲಿ 1725 ಪದ್ಯಗಳಿದೆ, ಅಷ್ಟು ದೊಡ್ಡ ಕೃತಿ ಅದು. ಆಮೇಲೆ ಶಾಂತೀಶ್ವರ ಪುರಾಣ ಬರೀತಾನೆ, 1732 ಪದ್ಯಗಳು ಅದರೊಳಗೆ ಇದೆ. ಹಾಗೆಯೇ ಪುರುದೇವ ಚರಿತ್ರೆ ಅಂತ ಬರೀತಾನೆ, 1735 ಯಥಾ ಪ್ರಕಾರ. ಮತ್ತು ಷೋಡಶ ಭಾವನೆಗಳು ತೀರ್ಥಂಕರನ ನೋಡಿ, ಈ ಜಗತ್ತಿನ ಸಮಸ್ತ ಜೀವಜಾಲಗಳಿಗೂ ಅವುಗಳ ಸಾಧನೆಯ ಮೂಲಕವಾಗಿ ತೀರ್ಥಂಕರರಾಗುವಂತಹ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಜೈನ ಧರ್ಮ ನಂಬುತ್ತೆ. ತೀರ್ಥಂಕರ ಪರಂಪರೆ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಅನಾದಿಯ ಕಾಲದಲ್ಲೂ ಕೂಡ ಇರುವಂಥದ್ದು. ನಾಳೆ ನಾನು ನೀವು ಯಾರು ಬೇಕಾದರೂ ತೀರ್ಥಂಕರಾಗಬಹುದು. ಆದರೆ ಅದಕ್ಕೆ ಬೇಸ್ ಇರುವಂಥದ್ದು 16 ವಿಧವಾದ ಭಾವನೆಗಳನ್ನು ಒಂದು ಜೀವ ಧಾರಣೆ ಮಾಡಿಕೊಳ್ಬೇಕಾಗ್ತದೆ. ಆ ರೀತಿಯ ಆ ಷೋಡಶ ಭಾವನೆಗಳನ್ನು ಕುರಿತಾದಂತಹ ರೀತಿಯಲ್ಲಿ ಸುಮಾರು 1745 ಪದ್ಯಗಳಲ್ಲಿ ಶಾಂತಕೀರ್ತಿ ಏನು ಪಟ್ಟಾಭೃತ ಎನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗೆ ಆರಾಧನಾ ಸಾರ ಅನ್ನುವಂಥದ್ದು ಇದು ಸುಮಾರು 1750 ಎಲ್ಲವೂ 1700 ಚಿಲ್ಲರೆ ಪದ್ಯ ಇರುವಂಥದ್ದು. ಮತ್ತೊಂದು ದ್ವಾದಶ ಅನುಪ್ರೇಕ್ಷೆ ಅಂತ, ಅನುಪ್ರೇಕ್ಷೆಗಳು 12 ವಿಧವಾದ ಅನುಪ್ರೇಕ್ಷೆಗಳನ್ನು ಧಾರಣೆ ಮಾಡುವಂಥದ್ದು. ಮತ್ತೊಂದು ಭುಜಬಲಿ ಚರಿತ್ರೆ ಅಂತ. ಈ ಕೊನೆಯ 2 ಕೃತಿಗಳು ನಮಗಿನ್ನೂ ದೊರಕಿಲ್ಲ, ದುರಾದೃಷ್ಟವಶಾತ್ ದಾಖಲೆಗಳಿವೆ, ಅದು ಬರೆದಿರೋದ್ರ ಬಗ್ಗೆ ಮಾಹಿತಿ ಇದೆ, ಆದರೆ ಆ 2 ಕೃತಿಗಳು ಕೂಡ ದೊರಕಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಐತಿಹಾಸಿಕವಾದ ದೃಷ್ಟಿಯಿಂದ ನಾನು 3 ಪ್ರಮುಖವಾದ ವಿಚಾರಗಳ ಕಡೆಗೆ ಗಮನವನ್ನು ಸೆಳಿಬೇಕಾಗಿದೆ. ನನ್ನ ವಿದ್ಯಾಗುರಿಗಳು ನಾಡಿನ ನಾಡೋಜ ಅಂತ ಹೆಸರಾಗಿರುವಂಥವರು ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಹಂಪನಾರವರು ಸುಮಾರು 50 ವರ್ಷಗಳ ಹಿಂದೆ ಮೂಡುಬಿದ್ರೆಗೆ ಬರ್ತಾರೆ. ಬಂದು ಪಂಡಿತ್ ದೇವಕುಮಾರ ಶಾಸ್ತ್ರಿ ಅವರು ಈಗ ಅವರು ಇಲ್ಲ, ಪಂಡಿತ್ ದೇವಕುಮಾರ ಶಾಸ್ತ್ರಿಗಳ ಸರಸ್ವತಿ ಮಂದಿರದಲ್ಲಿ ಒಂದಷ್ಟು ದಿನ ಕಾಲ ಕಳೀತಾರೆ. ಅಲ್ಲಿ ಒಂದು ಅವರು ತಾನೊಂದು ಹಸ್ತಪ್ರತಿಯನ್ನು ಸಂಶೋಧನೆ ಮಾಡಿದೆ ಅಂತ ಹೇಳ್ತಾರೆ. ಆ ಹಸ್ತಪ್ರತಿ ಯಾವುದು ಅಂತ ಹೇಳಿದ್ರೆ ಅದು ವಡ್ಡಾರಾಧನೆಯ ಕೃತಿ. ಈ ವಡ್ಡಾರಾಧನೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಪಂಪ ಆದಿಕವಿ ಅವನು 1930 ಅವನು ಬಂದವನು ಅಂತ. ಈ ವಡ್ಡಾರಾಧನೆಯ ಕೃತಿಯ ಹಸ್ತಪ್ರತಿಯಲ್ಲಿ ಒಂದು ದಾಖಲೆಯಾಗಿರೋ ವಿಶೇಷ ಸಂಗತಿ ಏನು ಅಂತ ಹೇಳಿದ್ರೆ ಇದು ರೆಕಾರ್ಡ್ ಆಗಿರುವಂಥದ್ದು 850 ಅಂತ ಹೇಳ್ತಾರೆ. ಅರ್ಥಾತ್ ಪಂಪನಿಗಿಂತಲೂ ಪೂರ್ವ ಕಾಲದಲ್ಲಿ ವಡ್ಡಾರಾಧನೆ ಕನ್ನಡಕ್ಕೆ ಬಂತು ಎನ್ನುವಂತಹ ಮಾತನ್ನು ಹಂಪನಾರವರು ಹೇಳ್ತಾರೆ. ಬಹುತೇಕ ವಿದ್ವಾಂಸರು ಅದನ್ನು ಇನ್ನೂ ಸ್ವೀಕರಿಸಿಲ್ಲ, ಆ ಚರ್ಚೆಗಳು ನಡೀತಾ ಇರ್ತದೆ. ಸುಮ್ಮನೆ ತಮ್ಮ ಗಮನಕ್ಕೆ ಬರಲಿ ಎನ್ನುವಂಥ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತೊಂದು ಇತಿಹಾಸದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಬೆಳಗ್ಗೆಯಿಂದ ಪುಂಡಿಕಾಯಿ ಗಣಪತಿ ಭಟ್ ಅವರು, ನಮ್ಮ ಇವರು ಬಲ್ಲಾಳರು ಎಲ್ಲರೂ ಕೂಡ ಒಂದು ಮಾತು ಹೇಳ್ತಿದ್ರು, ಮೂಡುಬಿದ್ರೆ ಅಂತ ತಕ್ಷಣ ನೆನಪಿಗೆ ಬರೆದು 1000 ಕಂಬದ ಬಸದಿ ಅಂತ. 1000 ಕಂಬದ ಬಸದಿ ನಿರ್ಮಾಣ ಆಗಿ 300 ವರ್ಷಗಳ ತನಕ, 1-2 ವರ್ಷ ಅಲ್ಲ, ಅದಕ್ಕೆ ಮಾಡುವಂಥ ಇದ್ದದ್ದು ಮುಳಿ ಹುಲ್ಲಿನದ್ದು. ಮುಳಿ ಹುಲ್ಲಿನ ಮಾಡಿ ಇತ್ತು. ಈ ಮುಳಿ ಹುಲ್ಲಿನ ಮಾಡಿನಲ್ಲಿ 300 ವರ್ಷ ಹೇಗೆ ಆ ಬಸದಿ ಇತ್ತು ಅದು ಗೊತ್ತಿಲ್ಲ ನಮಗೆ. ಹೇಗೆ ಸರ್ವೈವ್ ಆಯಿತು ಮುಳಿ ಹುಲ್ಲಿನ ಮಾಡು?
ಗೊತ್ತಿಲ್ಲ ನಮಗೆ. ಆ ರೀತಿಯಲ್ಲಿ ಮುಳಿ ಹುಲ್ಲಿನ ಮಾಡು ಇದ್ದಂತಹ ಆ ಬಸದಿಯನ್ನು ಹಾಸನದಿದ್ದ ಒಬ್ಬ ಶ್ರೀಮಂತ ಪುಟ್ಟಯ್ಯ ಅನ್ನೋಂಥ ಇಲ್ಲಿಗೆ ಬರ್ತಾನೆ. 1746 ಇಲ್ಲಿಗೆ ಬರ್ತಾನೆ. ಬಹಳ ದೊಡ್ಡ ಶ್ರೀಮಂತ. ಆತನಿಗೆ ಸಾವಿರ ಕಂಬದ ಬಸದಿಯನ್ನು ನೋಡಿದಾಗ ಏನೋ ಒಂದು ಸ್ವಲ್ಪ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ. ಜೊತೆಗೆ ಇಲ್ಲಿಯ ಸ್ಥಳೀಯ ಶ್ರಾವಕರು ಅವನಿಗೆ ಮನವಿ ಮಾಡಿಕೊಳ್ತಾರೆ. ಆತ ಈಗಿನ ಮೂಡುಬಿದರಿ ಆ ಮಾಡಿನ ಸ್ವರೂಪ ಏನಿದೆ ಅದನ್ನು ಊರ ದಾನಿಗಳ ಸಹಕಾರದಿಂದ ತನ್ನದೇ ಸ್ವಂತ ಸಮಸ್ತ ಆಸ್ತಿಯನ್ನು ಬಳಸಿಕೊಂಡು ಆ ಮಾಡನ್ನು ಮತ್ತು ಬಸದಿಯನ್ನು ಪುನರ್ನಿರ್ಮಾಣ ಮಾಡಿದ ಎನ್ನುವಂತಹ ಐತಿಹಾಸಿಕವಾದಂತಹ ವಿಚಾರವನ್ನು ಒಳಗೊಂಡಂತಹ ಒಂದು ಕೃತಿ ಇದೆ. ಆ ಕೃತಿ ಅದರ ಹೆಸರು ಏನು ಅಂದರೆ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಜೀರ್ಣೋದ್ಧಾರ ಚರಿತ್ರೆ ಅಂತ. ಜೀರ್ಣೋದ್ಧಾರ ಅದು 1745 ಸೊ ಈ ಜೀರ್ಣೋದ್ಧಾರದ ಚರಿತ್ರೆಯನ್ನು ಒಳಗೊಂಡಂತಹ ಐತಿಹಾಸಿಕವಾಗಿ ಬಹಳ ಮಹತ್ವವಾಗಿರುವ ಕೃತಿ ಇದು.

ಹಬ್ಬದ ಆಚರಣೆಯ ಬಗ್ಗೆ ಅದರ ಬಗ್ಗೆ ವಿಸ್ತಾರವಾದಂತಹ ಕಥೆಯ ಹಿನ್ನೆಲೆಯನ್ನು ಅವರು ಹೇಳ್ತಾರೆ. ಆಗ ಶ್ರಾವಕರಿಗೆ ಅನಿಸುತ್ತೆ, ಛೇ ಇದು ಇಲ್ಲಿಗೆ ನಿಂತು ಹೋಗಬಾರ್ದು, ಇದು ಒಂದು ಕೃತಿ ರೂಪದಲ್ಲಿ ಬರಬೇಕು ಅಂತ. ಕೃತಿ ರೂಪದಲ್ಲಿ ಬರಬೇಕಂದ್ರೆ ಅವತ್ತಿನ ದಿನದ ರೈತರು, ಅವನ ಆತ್ಮೀಯರು, ಅವನ ಸಂಪರ್ಕ ಇದ್ದುದೆಲ್ಲ ಜೈನ ಕೇಂದ್ರಗಳ ನಡುವೆ ಜೈನ ಧರ್ಮದ ತಾತ್ವಿಕ ವಿಚಾರಗಳ ಬಗ್ಗೆ ಅವನು ಸಂಪೂರ್ಣ ಮಾಹಿತಿ ನೀಡ್ತಾರೆ. ಜೈನ ಶ್ರಾವಕರು ಅವನನ್ನು ಕೇಳ್ತಾರೆ, ಅಪ್ಪ ಪಟ್ಟಾಭಿರಾಮ ಇದನ್ನು ಕುರಿತಾಗುವಂತ ರಚನೆ ಕೃತಿ ರಚನೆ ಮಾಡುವಂತ. ಪಟ್ಟಾಭಿರಾಮ ಆ ಕೃತಿಯನ್ನು ರಚನೆ ಮಾಡ್ತಾರೆ. ನೋಡಿ, ಹುಟ್ಟಿನಿಂದ ಬ್ರಾಹ್ಮಣ, ಬರೆದದ್ದು ಜೈನ ಕೃತಿಯನ್ನು, ಇಡೀ ಕೃತಿ ನೀವು ನೋಡಿ ಒಂದೇ ಒಂದು ಅಕ್ಷರವು ಜೈನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬರೆದಿಲ್ಲ, ಜೈನ ಶಾಸ್ತ್ರದ ಪರಿಕಲ್ಪನೆಗಳಿಂದ ದೂರ ಸರಿಯಲಿಲ್ಲ. ಒಬ್ಬ ಹುಟ್ಟ ಜೈನ ಕವಿಯೊಬ್ಬ ಹೇಗೆ ಬರಿಬೋದಾಗಿತ್ತೋ ಆ ರೀತಿಯಲ್ಲಿ ಪಟ್ಟಾಭಿರಾಮ ಈ ಕಾವ್ಯವನ್ನು ಬರೀತಾನೆ. ಹುಟ್ಟಿನಿಂದ ಬ್ರಾಹ್ಮಣ ಬರೆದದ್ದು ಜೈನ ಕಾವ್ಯವನ್ನು. ಯಾರಾದರೂ ಧರ್ಮ ಸಾಮರಸ್ಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟರೆ ನಾನು ಅವರಿಗೆ ಹೇಳ್ತೀನಿ, ದಯವಿಟ್ಟು ಪಟ್ಟಾಭಿರಾಮನ ಈ ಒಂದು ಕೃತಿಯನ್ನು ಗಮನಿಸಬೇಕು. ನೀವು ಪಟ್ಟಾಭಿರಾಮನ ಈ ಕೃತಿ ನೀವು ಗಮನಿಸಿದಾಗ ನಮಗದು ಗೊತ್ತಾಗುತ್ತೆ, ನಮ್ಮಲ್ಲಿ ಧರ್ಮ ಸಾಮರಸ್ಯ ಅನ್ನುವಂಥದ್ದು ಹೇಗೆ ಬೆಳೆದುಕೊಂಡು ಬಂದಿತ್ತು ಅಂತ. ನಾನು ಇನ್ನೊಂದು ಕೃತಿಯ ಬಗ್ಗೆ ಹೇಳಬೇಕು. ಈ ಕೃತಿ ಇಬ್ಬರು ಕವಿಗಳಿಂದ ರಚನೆ ಆಗಿದೆ. ಒಬ್ಬ ಕವಿ ಪ್ರಾರಂಭ ಮಾಡ್ತಾನೆ, ಯಾವುದೋ ಒಂದು ಕಾರಣದಲ್ಲಿ ಆ ಕೃತಿಯ ರಚನೆ ನಿಂತು ಹೋಗ್ತದೆ, ಅವನಿಂದ ಆಗೋದಿಲ್ಲ, ಇನ್ನೊಬ್ಬ ಕವಿ ಮುಂದುವರಿಸ್ತಾನೆ. ಈ ವಿಶೇಷ ಏನು ಅಂದರೆ ಆ ಇಬ್ಬರು ಕವಿಗಳು ಕೂಡ ಕಾವ್ಯ ರಚನೆ ಮಾಡ್ತಾರಲ್ಲ, ಇಬ್ಬರ ಕಾವ್ಯದ ಶೈಲಿ ಭಿನ್ನವಾದದ್ದು, ಇಬ್ಬರ ಭಾಷಾ ಪ್ರಯೋಗದ ಶೈಲಿ ಭಿನ್ನವಾದದ್ದು, ಇಬ್ಬರ ಆಲೋಚನಾ ಕ್ರಮ ಭಿನ್ನವಾದದ್ದು, ಆದರೆ ಅವರಿಬ್ಬರು ಸರಿ ಬರ್ತದ್ದು ಒಂದೇ ಕಾವ್ಯವಲ್ಲ. ಈ ಕವಿಗಳ ಹೆಸರು ಏನು ಅಂತ ಹೇಳಿದ್ರೆ ಒಬ್ಬನ ಹೆಸರು ಪದ್ಮನಾಭ ಅಂತ, ಇನ್ನೊಬ್ಬರ ಹೆಸರು ಚಂದ್ರಶೇಖರ ಅಂತ. ಈ ಪದ್ಮನಾಭ ಮತ್ತು ಚಂದ್ರಶೇಖರ ಇವರಿಬ್ಬರು ಕೂಡ ಅವರ ಕಾಲ ಸುಮಾರು 1751 ಬಂದು ನಿಲ್ತದೆ. ಇವರಿಬ್ಬರು ಸೇರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿ ಯಾವುದು ಅಂತ ಹೇಳಿದ್ರೆ ಜೈನ ಪರಂಪರೆಯ ರಾಮಾಯಣ. ನಮ್ಮಲ್ಲಿ ಬಹುತೇಕ ಮಂದಿಗೆ, ಬಹುಸಂಖ್ಯಾತರು ಹಿಂದೂಗಳಾಗಿರೋದ್ರಿಂದ ರಾಮಾಯಣ ಅಂತ ಹೇಳಿದ ತಕ್ಷಣ ಹಿಂದೂ ಪರಂಪರೆಯನ್ನು ಅಟ್ಯಾಚ್ ಮಾಡಿಬಿಡ್ತಾರೆ. ರಾಮಾಯಣ ಬರೀ ಹಿಂದೂಗಳ ಸ್ವತ್ತಲ್ಲ ಅನ್ನೋದನ್ನು ನಮ್ಮ ಎಲ್ಲ ಇತಿಹಾಸಕಾರರು, ಎಲ್ಲ ಸಂಶೋಧಕರು, ಎಲ್ಲ ತತ್ವಶಾಸ್ತ್ರಜ್ಞರು ಖಂಡಿತವಾಗಿ ಒಪ್ಪಿಕೊಳ್ತಾರೆ. ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಕೊಡೋದು ಬೇರೆ. ಇಲ್ಲಿ ಈ ದೇಶದ ಸುಮಾರು 75 ಹೆಚ್ಚು ಬಗೆಯ ರಾಮಾಯಣಗಳಿವೆ. ಕಂಬ ರಾಮಾಯಣ ಅಂತ ಒಂದಿದೆ, ಬೌದ್ಧ ರಾಮಾಯಣ ಇದೆ, ಜೈನ ರಾಮಾಯಣ ಇದೆ, ಹಿಂದೂ ಪರಂಪರೆ ರಾಮಾಯಣ ಹೆಚ್ಚು ಜನಪ್ರಿಯ. ಯಾಕೆ? ಯಾಕೆಂದರೆ ಈ ದೇಶದಲ್ಲಿ 100% ಭಾಗ ಹಿಂದೂಗಳಿರುತ್ತಾರೆ, ಹಾಗಾಗಿ ಅವರ ಪರಂಪರೆ ಎಲ್ರಿಗೂ ಕೂಡ ಪರಿಚಿತವಾಗಿದೆ, ಅಷ್ಟೇ ಲಾಜಿಕ್. ಈ ಪದ್ಮನಾಭ ಮತ್ತು ಚಂದ್ರಶೇಖರ ಸೇರಿ ಬರೆದಿರುವ ಕೃತಿ ಇದೆಯಲ್ಲ, ಜೈನ ಪರಂಪರೆಯ ರಾಮಾಯಣದ ಕೃತಿ. ಈ ನೆನಪಿದೆ ನಿಮಗೆ, ನಾಗಚಂದ್ರ ಬರೆದಿರುವ ರಾಮಾಯಣ ನಿಮಗೆ ತಕ್ಷಣ ನೆನಪಿಗೆ ಬರಬೇಕು.

0: ಜಾಗತಿಕ ಮಟ್ಟದಲ್ಲಿ ಒಂದು ಹೆಸರಿದೆ. ಅದರಲ್ಲೂ ಕೂಡ ಜೈನ ಪರಂಪರೆಯಲ್ಲಿ ಅವರು ಯಾವುದೇ ಊರಿನಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ನಾವು ಮೂಡುಬಿದ್ರೆ ಅಂತ ಹೇಳಿದ ತಕ್ಷಣ ಕಿವಿ ಒಂದ್ಸಲ ನೆಟ್ಟಗೆ ಮಾಡ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಮೂಡುಬಿದ್ರೆಯಲ್ಲಿ ಸಂರಕ್ಷಿಸಲ್ಪಟ್ಟಿರುವಂತಹ ಧವಲ, ಜಯಧವಲ ಮತ್ತು ಮಹಾಧವಲ ಎನ್ನುವ ಕೃತಿಗಳು. ನೋಡಿ, ಮಹಾವೀರ ತೀರ್ಥಂಕರರ ಕಾಲದ ತನಕವೂ ಕೂಡ ಆ ದಿನಗಳೆಲ್ಲ ಹೇಗೆ ಇದ್ವು ಅಂತ ಹೇಳಿದ್ರೆ, ಜನಗಳ ಸ್ಮರಣ ಶಕ್ತಿ ತುಂಬ ಚೆನ್ನಾಗಿತ್ತು. ಜನರು ತಮ್ಮ ಸ್ಮರಣ ಶಕ್ತಿಯ ಮೂಲಕವಾಗಿ ಎಲ್ಲವನ್ನು ನೆನಪಿಟ್ಕೊಳ್ತಾ ಇದ್ರು, ಅನ್ನೆಲ್ಲವನ್ನು ನೆನಪಿಟ್ಕೊಂಡು ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಏನಾಯಿತು ಅಂತ ಹೇಳಿದ್ರೆ, ಜನಗಳ ಸ್ಮರಣ ಶಕ್ತಿ ಕುಂಠಿತ ಆಗೋದಕ್ಕೆ ಪ್ರಾರಂಭ ಆಯಿತು. ಆಗ ಜೈನಾಚಾರ್ಯರುಗಳಿಗೆ ಅನ್ನಿಸ್ತು, ಓಹೋ, ನಾವು ಇದನ್ನು ಹೀಗೆ ಬಿಟ್ಟರೆ ನಮ್ಮ ಶಾಸ್ತ್ರ, ನಮ್ಮ ಪರಂಪರೆ ಹೀಗೆ ನಷ್ಟವಾಗಿ ಹೋಗ್ತದೆ ಅಂತ. ನೆನಪಿಟ್ಕೊಳ್ಳಿ, ವೇದಗಳು ಕೂಡ ಮೊದಲು ಬಂದದ್ದು ಕಿವಿಯಿಂದ ಬಾಯಿಗೆ, ಬಾಯಿಯಿಂದ ಕಿವಿಗೆ. ನಮ್ಮ ಪ್ರಾಚೀನವಾದ ಎಲ್ಲ ಧಾರ್ಮಿಕ ಸಾಹಿತ್ಯಗಳು, ಎಲ್ಲ ಕೃತಿಗಳು ಕೂಡ ಮೊದಲು ಕಿವಿಯಿಂದ ಇನ್ನೊಬ್ಬರು ಬಾಯಿಗೆ, ಬಾಯಿಯಿಂದ ಕಿವಿಗೆ ಹೀಗೆ ಹರಡಿಕೊಂಡು ಬಂದದ್ದು ಬಹಳ ನಿಧಾನವಾಗಿ ಗ್ರಂಥಸ್ಥವಾದವು. ಧವಲ, ಜಯಧವಲ, ಮಹಾ, ಇದು ಮೂರೇ ಭಾಗ ಆದರೂ ಕೂಡ ವಾಸ್ತವಿಕವಾಗಿ ಇದನ್ನು ಒಂದೇ ಅಂತ ನಾವು ಭಾವಿಸಬೇಕು. ಈ ಧವಲ, ಜಯಧವಲ, ಮಹಾಧವಲ ಅದು ಗ್ರಂಥಸ್ಥ ಆಯಿತು. ಅದರ ಮೂಲ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ. ದುರಂತ ಗಮನಿಸಿ, ಇತಿಹಾಸದ ಕಾಲಘಟ್ಟದಲ್ಲಿ ಒಂದು ಕಾಲವನ್ನು ನಾವು ನಿರ್ದಿಷ್ಟವಾಗಿ ಗಮನಿಸ್ಕೊಳ್ಳೋದಾದ್ರೆ, ಕರ್ನಾಟಕದ ಮಟ್ಟಿಗೆ ಗಮನಿಸ್ಕೊಳ್ಳೋದಾದರೆ, 12ನೇ ಶತಮಾನದಿಂದ ಸಾಧಾರಣ 15ನೇ ಶತಮಾನದ ತನಕವೂ ಕೂಡ ಇಟ್ಸ್ ಅ ಡಾರ್ಕ್ ಏಜ್ ಆಫ್ ಜೈನಿಸಮ್ ಅಂತ ನಾನು ಹೇಳ್ತೇನೆ. ಜೈನ ಧರ್ಮಕ್ಕೆ ಅದು ದೊಡ್ಡ ಒಂದು ಎಂಥದ್ದು ಆಘಾತವನ್ನು ತಂದುಕೊಟ್ಟಂತಹ, ಅಪಘಾತವನ್ನು ತಂದುಕೊಟ್ಟಂತಹ ಒಂದು ಕಾಲಘಟ್ಟ. ಅದು ನಶಿಸಿಯೇ ಹೋಗಿಬಿಡುವಂಥ ಸ್ಥಿತಿಯಲ್ಲಿದ್ದು ಜಾಗತಿಕ ಮಟ್ಟ, ಅದು ಇಡೀ ನಮ್ಮ ದೇಶದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗುತ್ತೆ. ಜೈನ ಧರ್ಮ ತನ್ನ ಅಸ್ತಿತ್ವದ ಉಳಿವಿಕೆಗಾಗಿ ಹೋರಾಟವನ್ನು ಮಾಡುವ ಕಾಲ ಬಂದಿರ್ತದೆ. ಜೈನ ಶಾಸ್ತ್ರಗಳನ್ನು ಸಿಕ್ಕಲ್ಲಿ ಸುಟ್ಟು ಹಾಕ್ತಾರೆ, ಜೈನ ಸಾಹಿತ್ಯವನ್ನು ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇಡೀ ದೇಶದಲ್ಲಿ ಧವಲದ ಕೃತಿ ಎಲ್ಲಿಯೂ ಇರಲಿಲ್ಲ. ಅದು ನಮಗೆ ಸಿಕ್ಕಿದ್ದು ಇದೇ ಮೂಡುಬಿದ್ರೆ. ಜಗತ್ತಿನಲ್ಲಿದ್ದು ಒಂದೇ ಒಂದು ಏಕಪ್ರತಿ, ಅದು ಒಂದೇ ಹಸ್ತಪ್ರತಿ. ಅದು ಇದು ಉಳಿಸ್ಕೊಂಡಿದ್ದು ಹೇಗೆ ಇವರು? ಒಂದು ವೇಳೆ ಅದು ಪ್ರಾಕೃತ ಮತ್ತು ಸಂಸ್ಕೃತದಲ್ಲಿ ಇದ್ದಿದ್ರೆ ಯಾರ ಕಣ್ಣಿಗೆ ಅದು ಬೀಳ್ತಿತ್ತು, ಅದನ್ನು ಅವ್ರು ಸುಟ್ಟಾಕ್ಬಿಡ್ತಿದ್ರು. ಇವರು ಬಹಳ ಬುದ್ಧಿವಂತರು. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಕೃತ ಮತ್ತು ಸಂಸ್ಕೃತದ ಈ ಕೃತಿಯನ್ನು ಹಳೆಗನ್ನಡ ಲಿಪಿಯಲ್ಲಿ ಬರೀತಾರೆ. ಯಾವುದೋ ಒಂದು ಲೋಕಲ್ ಇದು ಅಂತ ಅಂದ್ಕೊಂಡು ದಾಳಿಕೋರರು ಸುಮ್ಮನೆ ಆಗ್ತಾರೆ. ಅದೃಷ್ಟವಶಾತ್ ನಮಗೆ ಆ ಸ್ವರೂಪದಲ್ಲಿ ಧವಲದ ಕೃತಿಗಳು ನಮಗೆ ಇಲ್ಲಿ ದೊರೆಯುತ್ತದೆ. ಇದು ಜೈನ ಧರ್ಮದ ಮತ್ತು ವಿಶ್ವದ ಆಧ್ಯಾತ್ಮಿಕ ಜಗತ್ತಿನ ದೃಷ್ಟಿಯಿಂದ ಬಹಳ ಮಹತ್ವವಾದಂತಹ ಒಂದು ವಿಚಾರ. ಇಲ್ಲದೇ ಇದ್ದಿದ್ರೆ ಬಹುಶಃ ಮೂಡುಬಿದ್ರೆ ಹೆಸರನ್ನು ನಾರ್ತ್ ಇಂಡಿಯನ್ಸ್ ಯಾರೂ ಕೇಳ್ತಾ ಇರಲಿಲ್ಲ. ಇದಕ್ಕೆ ಜೈನ ಕಾಶಿಯನ್ನು ಹೆಸರು ಬರ್ತಿರಲಿಲ್ಲ. ಜೈನ ಶಾಸ್ತ್ರವನ್ನು, ಜೈನ ಸಿದ್ಧಾಂತವನ್ನು, ಜೈನತ್ವವನ್ನು ಉಳಿಸಿದಂಥ ಒಂದು ಕೀರ್ತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಊರಿಗೆ ಇದ್ದರೆ ಅದು ಮೂಡುಬಿದ್ರೆಗೆ ಸಲ್ತದೆ. ನಾವೆಲ್ಲರೂ ಮೂಡುಬಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಹೆಮ್ಮೆಯಿಂದ ಪಟ್ಟುಕೊಳ್ಳೋಣ. ಇಷ್ಟೋ ತನಕ ನನ್ನ ಮಾತನ್ನು ಆಸಕ್ತಿಯಿಂದ ಕೇಳಿದ ತಮಗೆಲ್ರಿಗೂ ನಮಸ್ಕಾರ.
1: ಇಷ್ಟರವರೆಗೆ ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಮಾತುಗಳನ್ನ ಕೇಳ್ತಾ ಬಂದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ, ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ, ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರವನ್ನ ಕೇಳಲಿದ್ದೀರಿ.

ಹಲೋ, ಹಾಯ್, ನಮಸ್ಕಾರ. ಕೇಟುಂಡುಲಾರಿದ್ದೆ ರೇಡಿ ಸಾರಂಗ್ 107.8 FM. ಇದೆ ರಂಗ್ ರಂಗ್ರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರು ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದು. ಮೈಕಲ್ದ ಬಲ್ಕ ಕಾರ್ಯಕ್ರಮ. ಸೊ ಎಪ್ಪ ಮೈಕಲ್ದ ಬಲ್ಕ ಕಾರ್ಯಕ್ರಮದಲ್ಲಿ ನಂಗೆ ಬೇರೆ ಬೇರೆ ಬಿಸಿಯ ತೊಟ್ಟಿಗು, ಬೇರೆ ಬೇರೆ ವಿಚಾರಗಳೊಟ್ಟಿಗು, ಬೇರೆ ಬೇರೆ ಮಾಹಿತಿಗಳೊಟ್ಟಿಗೆ ಕೂಡ ನಂಗೆ ಮುಂಡೆಂಡು ಕೂಡ ಬಂದು ನೋಡಿಕ್ರೆ. ಸೊ ಇಂಡತ್ತು ಮೈಕಲ್ದ ಬಲ್ಕ ಕಾರ್ಯಕ್ರಮದಲ್ಲಿ ಕೂಡ ಕೊರಿಯ ಬಿಸಿಯ ತೊಟ್ಟಿಗೆ ಖಂಡಿತ ಮಾಹಿತಿ ಕೂಡ ಮುಂಡುನು ಮುಂಡೆಂಟುಲೋ ನಾನಿಂಗಲು ಆರ್ ಜೆ ಸೇಫುಲ್ಲ ಕೂತ. ಎನಿವೇಸ್, ಇಂಡತ್ತೆ ಕಾರ್ಯಕ್ರಮದಲ್ಲಿ ಅಂಕು ನೋಕೋಬೋ ಎಂಟು ಕನ್ನಡ ಹೆಂಗೆ. ಸೊ ಬೇರೆ ಬೇರೆ ವಿಚಾರಗಳು ಉಂಡು. ಒರ್ ಸೈಡ್ಲಿ ಮಳೆಗಾಲ ಕೂಡ ಆರಂಭ ಇರು. ಮಳೆ ಕೊಯ್ಲು ಪದ್ಧತಿ ಅಂತಂದ್ರೆ ಚಂದೊಂಟಿದ್ದೇಮ. ಲಾಸ್ಟ್ ಟೈಮ್ ಕೂಡ ಅದಕ್ಕೆ ಸಂಬಂಧಪಟ್ಟಂಕೆ ಕೊರಿಯ ವಿಚಾರಗೂ ಕೂಡ ಮುಂಡೆ ಉಂಟಿದ್ದ. ಅದೇ ಪಲಿಮೆ ಪರಿಸರತ್ತಿಗೆ ಸಂಬಂಧಪಟ್ಟದ್ದು ಕೂಡ ಮುಂಡೆ ಉಂಟಿದ್ದ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಕೊಡ್ಕೊಂಡು ಚಲ್ರಂಕೆ ತೋರು ವಿಚಾರ ತೊಟ್ಟಿಗೂ ನೋಕೋ ಪಾಯಿಂಟ್ ಕನ್ನಡ ಹೆಂಗೆ. 100% ನಂಗಲೇ ಈ ಮರ ಮಟ್ಟೆ ಅದೆಲ್ಲ ನಡ್ರದ್ದೈಟಿಕ್ಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಕೆ ಕೊರಿಯ ವಿಚಾರಂಗ ಐಟಿಕ್ಕು. ಸೊ ಇದೆಲ್ಲವೂ ಕೂಡ ಲಾಸ್ಟ್ ಟೈಮ್ ಕೂಡ ನಾನು ಚಂದುಂಟು ಬಂತಿದ್ದೆ. ಅದೇ ಪೋಲೆಮೆ ಎಂದರೆ ಈ ಮಳೆ ಕೊಯ್ಲು ಇಂಗು ಗುಂಡಿ. ಸೊ ಹೆಂಗಂಥದ್ದೆಲ್ಲ ಪದ್ಧತಿ ಎಲ್ಲ ಹಾಕಿರೋದು ಕೂಡ ಇಂಡತ್ತೆ ಕಾಲತ್ತಿಗದು ಅನಿವಾರ್ಯತೆ ಉಂಟು. ಸೊ ನೆಕ್ಸ್ಟ್ ಅವರು ಬರಗಾಲ ಬರಾತ ಪೋಲ್ತೆ ಅವರು ಸನ್ನಿಹಿತತೆಗೂ ಕೂಡ ಅದು ಕಾರಣ ಐತೆ ಪೋಂಡು. ಆ ಎಸಬುಲು ಅದ್ರ ಬಿಸಿಯತ್ಲು ಅವ್ರತ್ತೆಲ್ಲ ಆಲೋಚನೆ ಇಕ್ಕಟ್ಟು ಚೊಲ್ರಂಕೆ ತೋರು ವಿಚಾರ. ಸೊ ಅದೇ ಪೋಲೆಮೆ ಇಂಡತ್ತೆ ಬಿಸಿಯತ್ತಲ್ಲಿ ನಂಗೆ ನೋಕು ಪಾಯಿಂಟ್ ಕನ್ನಡ ಹೆಂಗು ಕೊರಿಯ ವಿಶೇಷ ನಾಲುಂಟು ಚೊಂತು ನಂಗೆ ನೋಕು ಪಾಯಿಂಟ್ ಹೆಂಗು ಓರೋರು ನಾಲ್ಗು ಓರೋರು ವಿಶೇಷತೆ ನಾಲುಂಟು ಕೂಡ ಇಕ್ಕ ಇಪ್ಪ ನಾಲಂಗೆ ಕೂಡ ಬೇರೆಮೇ ಅವರು ವಿಶೇಷ ನಾಲಂಟ ಹೆಂಗೆ. ಜೂನ್ ಪೌನಾಲ್ ರಂಡು ನಾಲ್ಕರಿ ಅವರು ಪೌನಾಲ್ ತಾರೀಖ್ ರಂಡು ಕೂಡ ವಿಶ್ವ ರಕ್ತದಾನಿಗಳ ದಿನಾಂಟು ಚಂತ ಆಚರಣೆ ಹಾಕ್ರಾರೆ. ಬಹುಶಃ ಈ ಚೋರಡೆ ಮಹತ್ವ ಚೋರಲ್ಲಿ ನಿಂಡು ತಾವರಂಕೆತ್ತು ಪ್ರಯೋಜನ ಈ ಚೋರ ಕೊಡುಕುರುದಲು ಕೊಂಡಿತು ನಂಕ ಅವರಂಕೆತ್ತು ತೃಪ್ತಿ. ಸೊ ಇದು ಚೊಮ್ಮೆ ಚೊಮ್ಮೆ ಮುಖ್ಯ ಕೂಡ ಆಯಿತು. ಸೊ ಇದ್ರ ಬಿಸಿಯತ್ತಲ್ಲಿ ಚೊಮ್ಮೆ ವಿಚಾರಂಗ ಖಂಡಿತವಾಯಿಟು ಕೂಡ ಮುಂಡನ ಅವರು. ಸೊ ಇಂದು ಏದೇ ಅವರು ಹಾಸ್ಪಿಟಲ್ ಪೋಯ್ತು ನೋಕರು ಅವಡ ಜಾತಿ ಇಲ್ಲ, ಅವಡ ಧರ್ಮ ಇಲ್ಲ, ಅವಡ ಸಾಮರಸ್ಯ ಮಾತ್ರ ನಂಗೆ ಕಾಣೋಕೆ ಸಾಧ್ಯ. ಅವರು ಅವಡ ಒರ್ ಬೆಡ್ಡಲು ಹಿಂದೂ ಇಂದಿಟ್ಟ ಹೆಂಗೆ ಪಿನೊರು ಬೆಡ್ಡಲು ಮುಸ್ಲಿಂ ಅಪರತ ಬೆಡ್ಡಲು ಅವರು ಕ್ರಿಶ್ಚಿಯನ್. ಅವಡ ಜಾತಿ ಧರ್ಮ ಏದೂ ಕೂಡ ನಂಗೆ ಕಾಣೋಕೆ ಸಾಧ್ಯ ಅವಳ. ಅವಡವರು ಚೋರೆಗೆ ಬೇಡಿಕೆ ಬಂದಪ್ಪ ಪೋಳು ಅವಡ ಡಾಕ್ಟರ್ ಚೆಲ್ಲರೆ ಎತ್ತಿರಿತ್ರ ಯೂನಿಟ್ ಚೋರ ಬೇನುಂಟು ಚೆನ್ನಪ್ಪ ಅವಡ ಎತ್ತರಮ ಆಲ್ಮಾರು ಪರ್ತರೆ ಆಲ್ಮಾರು ಅದು ಹಿಂದುವ ಮುಸ್ಲಿಮ ಕ್ರಿಶ್ಚಿಯನ್ ಆರು ಕೂಡ ನೋಕಲ್ಲ. ಎಲ್ಲರೂ ಪೋಯ್ತು ಹಾಸ್ಪಿಟಲ್ ಪೋಯ್ತು ಆರ್ಗ ಅವರು ಚೋರಡೆ ಅಗತ್ಯ ಉಂಡ. ಸೊ ಅಂಕು ಚೋರ ಕೊಡುಕರದು ಕೂಡ ನಂಗೆ ನೋಕ್ರ ಇದ್ಲು ಕೊಂಡು ತೈಟಿಕ್ರೆ ನಂಗೆ ನೋಕೋಗುಲ್ಲೋ. ಒಂದೇ ಚೋರ ಎಲ್ಲರದ್ದು ಸೇಮೆ, ಚೋರ ಎಲ್ಲರ ಅದರ ಬಣ್ಣವೂ ಕೂಡ ಸೇಮೆ. ಆಯಂಗ ಮನುಷ್ಯ ಮಾರೈಟಿಕ್ರೆ ಆಂಗ್ಲಂಗ್ಲೇ ಓರೋರು ಇದ್ಲು ಕಟ್ಟುಪಾಡ್ಲು ಓರೋರು ತಡೆಗೋಡೆ ಬೇಯ್ಚದೈಟಿಕ್ರೆ ಜಾತಿ ಧರ್ಮ ಅದು ಇದುಂಟಲ್ಲ ಚಂತ ಬಹುಶಃ ಅದು ಎಲ್ಲವೂ ಕೂಡ ಬರುಗುತ್ತೀರ. ಸೊ ಖಂಡಿತವಾಯಿಟು ನಂಗೆ ನೋಕೋಗುಲ್ಲ ಎಂದ್ರೆ ಚಂದಂಗೆ ಅವರು ರಕ್ತದಾನ ಈ ಎಲ್ಲ ದಾನದಲ್ಲಿ ನಿಂಡುತ್ತೆ ಶ್ರೇಷ್ಠಮಾಯ ದಾನ ಅಂಟು ಏದು ಚಂದಂಟ ಹೆಂಗು ಅನ್ನದಾನ ಅಂಟು ಕೂಡ ಚಲ್ರ ಒಂದು. ಅದೇ ಪೋಲೆಮೆ ರಕ್ತದಾನವು ಕೂಡ ಚೊಮ್ಮೆ ಮುಖ್ಯ ಕೂಡ ಆಯಿತುಂಡು. ಇದು ಮಹಾದಾನ ಅಂಟು ಕೂಡ ಚಲ್ರ. ಸೊ ಈ ರಕ್ತದಾನಿ ಮಾರು ಎತ್ತರ ಮಾಲು ಮಾರಲು ಕೊರೆಯಲು ಪೀಡಿಕಿರಾರು ಚೋರ ಕೊರತೆ ಅದಾವರು ಇದಾವರು ಅಂಗನವರು ಇಂಗನವರು ಉಂಟು. ಬಹುಶಃ ರಕ್ತದಾನ ಆಕುಂಬತ್ತಿಗು ಕೊರಿಯ ಅಂಶಂಗ ನಂಗೆ ಗಮನಿಸನ ಅವರು ಅದೂ ಕೂಡ ಅದರವರು ಮಾಹಿತಿ ಅದು ಖಂಡಿತವಾಯಿಟು ಕೂಡ ಬೇನವರು. ಸೊ ಅದೇ ಪೋಲೆಮೆ ಎತ್ತರಮ ಆಲ್ಮಾರು ಚೋರ ಕೊಡುಕ್ರಾರು ಓರೋರು ಜೀಯತೆ ಉಳಿ ಬಾಟ್ರಾರು. ಇಪ್ಪ ನೋಕರು ಚೋರ ಕೊರ್ತವನು ಗುಂತಿಕ್ಕಿಲ್ಲ ನಾ ಅವ್ರ ಜೀಮತ್ತೆ ಉಳಿ ಬಾಟಿ ಅಂಟ. ಬಹುಶಃ ಅವಡೆ ಏದಾವ್ರು ಸೀರಿಯಸ್ ಇಲ್ಲಿಂದಂಕೆ ಅವರು ಪೇಷಂಟ್ರು ಉಳಿ ಚೋರ ಕೊಡುಕರ್ದಲ್ಲಿ ಕೊಂಡಿತು ಉಳಿ ಬಾಟ್ರಾರು. ಆದರೆ ಕೂಲಿ ಆದರೆ ಅವರು ಆ ದಾನ ಹಾಕಿದ್ರೆ ಅವರು ಇದೆ ಅಂದ್ರೆ ಉಂಡ ಆದರೆ ಅವರು ಸವಾಬ್ ಅಂದ್ರೆ ಉಂಡ ಅದು ಪಿನ್ನತ್ತೆ ನಂಗೆ ಗಿಟ್ಟಿರೋದು ಐಟಿಕ್ ನಂಗೆ ಏದೋರು ಸೇವೆ ಹಾಕು ಮತ್ತು ಏದೋರು ದಾನ ಹಾಕು ಮತ್ತು ನಂಗೆ ನಿರೀಕ್ಷೆ ಅಂತೂ ಕೂಡ ಬೇಕಾಗುತ್ತೀರಾ. ಇಂಡಲ್ಲ ನಾಲಲ್ಲ ನಂಗೂ ಕೂಡ ಅದೇ ಹೆಲ್ಪ್ಗೆ ಬಂತಿರ್ತಾರೆ. ಆಯಸಬಲು ನಂಗಲ್ಟ ಚೋರ ಪರ್ಕರಂಕೆತ್ತೋ ನಲ್ಲೋರು ಟೈಮಲು ನಂಗೆ ಚೋರ ಕೊಡುಕರದು ಅದು ಚೊಮ್ಮೆ ಮುಖ್ಯ ಕೂಡ ಆಯಿತುಂಡು. ಸೊ ಆಯಸಬಲು ಅವರು ಚೋರ ಕೊಡುಕರದಲ್ಲಿ ನಿಂಡಿತು ಎತ್ತರಮ ಬಿಸಿಯತ್ತಿಲ್ಲ ನಂಗೆ ಆದರೆ ಪ್ರಯೋಜನ ಉಂಟು. ಈ ಬಿ ಪಿ ಐತಿಕ್ಕು ಶುಗರ್ ಐಟಿಕ್ಕು ಹಿಂಗಂತ ಎತ್ತರಮ ಸೀಕಂಗ ಕೂಡ ನಿಯಂತ್ರಣತೆಗೆ ಬಂಡ್ರೆ ಅವ್ರ ಆತ್ಮತೃಪ್ತಿ ಅಂತ ಎಂದ್ರುಂಡ. ಸೊ ಅದು ಅವರು ರಕ್ತದಾನ ಕೊಡುಕರದಲ್ಲಿ ನಿಂತು ಕಿಟ್ರೆ. ಸೊ ಇಂದು ನೋಕೋ ಪಾಯಿಂಟ್ ಕನ್ನ ಟೈಮ್ ಬೇರೆ ಬೇರೆ ಇಪ್ಪ ನಂಗಲೇ ಮುಟ್ಟತ್ತೆ ಇಪ್ಪ ಮೈಕಾಲ್ತೆ ಅವರು ಬಿಸಿಯತ್ತೆ ಏರ್ತಂಟ ಹೆಂಗೆ ನಂಗಲೇ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಐತಿಕ್ಕು ವೆನ್ಲಾಕ್ ಹಾಸ್ಪಿಟಲ್ ಐತಿಕ್ಕು ಅಥವಾ ಇನ್ನಿತರ ಕೊರಿಯ ಬ್ಲಡ್ ಬ್ಯಾಂಕಲ್ಲಿ ಚೋರಮೇ ಇಲ್ಲ ಚೋರ ಕೊಡುಕರಂಗಲೇ ಸಂಖ್ಯೆ ಕೂಡ ಕೊರಡಿಯ ಉಂಟುಂಡು. ಅದು ಎಂದು ಕೊಂಡಿತು ಕೊರಡಿಯ ಅದರ ರೀಸನ್ ಅನ್ಪಿನ ಚೆಲ್ರೆ
ಚೋರ ಕೊಡ್ಕೋಗು ಮುನ್ನಲು ಬಂದು ಉಂಟಿಲ್ಲ ರಕ್ತದಾನಿ ಮಾರಿ ಸಂಖ್ಯೆ ಕೊರಡಿ ಆಯಿಂಟುಂಡು ಚೋರಡೆ ಅಗತ್ಯ ಬಂದಪ್ಪ ಪರದಾಟಿ ಉಂಟು ಲಂಕೆ ತೋರು ಸನ್ನಿವೇಶ ಇಪ್ಪ ಮೈಕಾಲ್ತಲ್ಲಿ ನಿರ್ಮಾಣ ಆಯ್ತು ಬೈರು ಆಯ್ ಸಬ್ಲು ಬ್ಲಡ್ ಬ್ಯಾಂಕ್ಲಿಪ್ಪ ಚೋರ ಇಲ್ಲಾತವರು ಪರಿಸ್ಥಿತಿ. ಸೊ ಎತ್ತರಮ ಪೇಷಂಟ್ ಮಾರು ಅಂಕೋರು ಜಿಯ ಉಳಿಬಾಟುಗು ಅಂಕ ಅಗತ್ಯ ಮಾಯಿಟ್ಟು ಬೇನಾಯ್ದು ಕೂಡ ಅವರು ಚೋರ ಇಟ್ಟಿಕ್ರೆ ಈ ಚೋರ ಕೊಡ್ಕೋಗುಲ್ ಲಂಕೆ ತೋರು ಹುಮ್ಮನಸ್ಸು ಕೊರಿಯಾಲಾಕ್ರಾರು ಕೊರಿಯಾಲಾಕಲ್ಲ ಆಯಂಗೆ ಪ್ರತಿಯೋರಾಲ ಹಾಕೆಂಟ ಆಯಂಗೆ ಎಂದ್ರೆ ಚಂದಂಗೆ ಅದಕ್ಕೂ ಕೊರಿಯ ಅಂಶಂಗ ಉಂಡು ಆದರೆ ಆ ಅಂಶತೆ ಪರಿಗಣಿಸಿ ತೈಟಿಕ್ರಿ ಚೋರೆ ಕೊಡುಕುನಾಯ್ದು. ಸೊ ಅದರ ಎಲ್ಲತ್ತೂ ಕೂಡ ಚೊಮ್ಮೆ ಈ ಅವರು ಮಹಾದಾನತೆ ಮೇಲೆ ಗಮನ ಹರಿಸೋಣ ಅವರು. ಸೊ ಇದರ ಪ್ರಯೋಜನ ಎಂದರೆ ಎದಲಿಂಡಿತ ನಂಕೆತ್ತರ ಲಾಭ ಉಂಡು. ಸೊ ಅದೇ ಪೋಲಮೆ ರಕ್ತದಾನ ಎಂದಿಗೆ ಕೊಡುಕೊನು ಚೊಲ್ರಂಕೆತ ಅವರು ವಿಚಾರತ್ತು ಖಂಡಿತ ಮಾಯಿಟು ಕೂಡ ನಾನು ಮುಂಡ್ರೆ. ಸೊ ಅದಕ್ಕೆ ಮುಂದಲು ಅವರು ಚೆರಿಯವರು ಪಾಟ್ ಕೇಟೊಂಡು ಬರುವ ಕೇಟೊಂಡಿಕರು ಇದು ರೇಡಿಯೋ ಸಾರಂಗ್ 107.8 FM ಇದೆ ರಂಗ್ ರಂಗ್ರು ಜೀವನ.

0: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: കേട്ടിട്ടുള്ള ഇത് റേഡി സാറും കുൻസീറോ 7.85 ഇത് രംഗ് രംഗ് ജീവന ശ്രോത്രങ്ങളെ ഇണ്ടത്തോ ഈ ഒരു മൈക്കാത്ത പൊലക്ക കാര്യക്രമത്തിൽ കൂടെ ഞങ്ങൾ രക്തദാനം ഇതൊക്കെ സംബന്ധപ്പെട്ട് ഞങ്ങൾ മുണ്ടിണ്ട് കൂടെ ഇന്ന്. സോ അതേപോലെ ഈ രക്തദാനം ചൊല്ലുമ്പോത്തേക്കും അനേക വിചാരങ്ങൾ കൂടെ ഉണ്ട്. ഇപ്പം രക്തദാനിമാരി എന്ത് കൈത്ത് രക്തദാനം ആക്കുന്നു, സോ അത് ഇപ്പത്തെ ആവശ്യകത പിന്നെ അനിവാര്യത എന്തുണ്ട്, ബ്ലഡ് ബാങ്കിൽ ഏതേത് രൂപത്തിലുണ്ട് ചിലരെങ്കിലും ഒരു വിചാരത്തിൽ നമുക്ക് നോക്കു പോയിട്ട് കണ്ടെങ്കിൽ, സോ അനേക വിചാരങ്ങളുണ്ട്. സോ ഇതൊക്കെ സംബന്ധപ്പെട്ടത് ഞങ്ങളൊട്ടിക്ക് നസീർ സാറിൻ്റെ ഞങ്ങളൊട്ടിക്ക് ലൈനിലുണ്ട്. സോ അയാളൊട്ടിക്ക് തല്ല പൽക്ക പറയാ. ഹലോ
1: ഹലോ
0: ഹലോ, എൻ്റെ ഈ ഒരു കാര്യക്രമത്തേക്ക് സ്വാഗതമാക്കിണ്ടല്ലേ നിങ്ങൾക്ക്.
1: ഓക്കെ,
0: സോ ഈ ചോരയുടെ അകത്തെ എത്ര ഉണ്ട് സാർ? എന്നുവെച്ചെങ്കിൽ ഇപ്പോൾ മൈക്കാലത്തിൽ ഇപ്പോൾ കുറേ ബ്ലഡ് ബാങ്കിൽ ചോരം ഇല്ലാണ്ട് കൂടെ ചെന്നിട്ടുള്ളത്. ഇപ്പോൾ ജൂൺ 4 14 തരീക്ക് വിശ്വ രക്തദാനികളെ ദിനാണ്ട് കൂടെ ആചരണം ആക്കിയിട്ടുള്ളത്. ഇപ്പത്തെ സന്ദർഭത്തിൽ ചുമ്മാൽ രക്തദാന ആക്കിറങ്ങി ദാനിങ്ങന്മാരെ സംഖ്യ കുറടിയായിട്ടുണ്ട്. സോ എന്തുകൊണ്ട് തൈറ്റിക്കരണ്ട്
1: ജെൻഡർ തിങ്കൾ കഴിഞ്ഞിട്ട് നോമ്പ് മൂന്നോ ആക്കിയ ക്യാമ്പ്
0: ഞങ്ങൾക്ക്
1: ഹോസ്പിറ്റൽ ഫോൺ വന്നോണ്ടിക്കര്. അതേപോലെ ആൾമാർ ഞങ്ങൾക്ക് പിസിയെ കേക്കുമ്പോ ഞങ്ങൾക്ക് ഇവിടെ ആയം പോലില്ല എന്ന് വെച്ചെങ്കിൽ അത്ര കുറച്ചുണ്ട്. അത് കഴിച്ച് ഞങ്ങൾ എന്താക്ര ആൾമാരെ കുറെ ഡോണർ കറുത്തറ ഡോണറിൽ കൊടുത്തേ മയാവില്ലേ. ക്യാമ്പ് ആയില്ലെങ്കിൽ ഞങ്ങൾക്ക് ഭാരി
0: കഷ്ടമുണ്ട്.
1: ക്യാമ്പ് ഇല്ലെങ്കിൽ എന്താക്കും പോലില്ല. അങ്ങനെ ഇന്ത്യ ഞങ്ങൾക്ക് ഓൾറെഡി ഇപ്പൊ ഒരു ക്യാമ്പ് ആയിട്ടുണ്ട്. ഒരു ക്യാമ്പ് ആയിട്ടുണ്ട് ഇൻഡസ്ട്രിയലില്. അത് അങ്ങനെ ഞങ്ങൾക്ക് വാർത്ത മുന്നോട്ട് ഞങ്ങൾക്ക് കാണിച്ചിട്ടുണ്ടെ ഒരു തിങ്കളിൽ ഒരു 3 ക്യാമ്പ് ആയി കിട്ടണിത്ത്. ഇപ്പൊ ഞങ്ങക്ക് ക്യാമ്പിടെ കുറച്ചുണ്ട്. സംഘ സംസ്ഥാനത്ത് ഞങ്ങൾ പലക്ക പറഞ്ഞോണ്ടിക്കറ ആയങ്ക പിന്നാക്ക ചൊല്ലറ. ആണ് ഹോസ്പിറ്റലിൽ എപ്പോ ഞങ്ങക്ക് ഡെയിലി ഞങ്ങക്ക് ഇത് ഡോണർ കറുത്തോറും ഡോണർ കറുത്തോറും ഇങ്ങനത്തെ പരിസ്ഥിതിയിലുണ്ട്. ചോരത്തെ കുറത്തെ ചെമ്മണ്ടു. ഇപ്പൊ ഇത്തരം ഹോസ്പിറ്റലിന്റെ ചോര കളക്ട് ആക്കിയപ്പോ ചോര മയോണ്ടില്ല.
0: ഇങ്ങനത്തെ
1: ഒരു സ്ഥിതിയിലുണ്ട്. അതൊക്കെ ഞങ്ങൾ ആൾമാറ് മുന്നൽ പറഞ്ഞു.
0: ഇപ്പൊ ആൾമാർ കൊടുക്കറണ്ടായെങ്കിൽ അങ്ങ് ഏതെല്ലാം വിഷയത്തിൽ അറിഞ്ഞു തിക്കണം അഥവാ കൊറിയാലെ പേടിച്ചോണ്ടിക്കറ ഇപ്പൊ കൊറിയാലെ ഒരു പേടി
1: പോലെങ്കിൽ ആർത്തിങ്ങൾ കൊടുക്ക ചോര കൊടുക്ക അങ്ങനത്തെ ഒരു ഇതിന് ഇപ്പൊ അങ്ങനില്ല. ഇപ്പൊ നിങ്ങക്ക് ഓൾറെഡി 19 ഡേയ്സ് ആയ സ്ഥലത്തേക്ക് എപ്പം ചോര കൊടുക്കാം. അപ്പൊ അതിൽ എഫക്ട് എന്തില്ല. അത് ഓൾറെഡി ഇപ്പൊ ചോര വെച്ചെങ്കിൽ ഞങ്ങളെ ബോഡിക്ക് അത് ഓൾറെഡി ബന്ധിക്ക് അണ്ടേ ബണ്ട് അത് കറക്റ്റ് ഒരു ഇതാവൊക്കെ ഒരു 75-84 വേണം ചെന്ന് ഒരു ഡോക്ടറുടെ അഭിപ്രായം. അതില് ഇതില് ഇതാവും ചെന്നെ കൊറിയാൽ ഞങ്ങളെ കറുത്തില്ലേ. ഇപ്പൊ 3 ചോര കൊടുക്കുക ഇല്ലേ ആറ് ഞങ്ങ ഇപ്പൊ ഞങ്ങൾക്ക് ഒരു 6 അർജന്റ് വേണം ടൈം
0: നിങ്ങളെ ഏതേത് രൂപത്തിലുള്ള കാര്യ ചട്ടുപടിക്ക് എല്ലാം എങ്ങനെ നടന്നോണ്ടു? സോ
1: അതിർ അതേപോലെ ഞങ്ങൾ ഒരു സാധാരണ എന്തില്ല ഒരു 15,000 യൂണിറ്റ് രക്തത്തിന് എല്ലാ ഹോസ്പിറ്റലിൽ ഒരേ ഹോസ്പിറ്റൽ അല്ല മൈക്കാലത്തിലുള്ളതായ യാണപ്പയ്യാവട്ട് പിന്നെ ഏജ് ഹോസ്പിറ്റൽ KMC റെഡ് ക്രോസ് പാദരമല്ലറി നിറ്റ എല്ലാ ഹോസ്പിറ്റലുക്കും ഞങ്ങൾ കൊടുക്കറ. യാറമൈത്ത് എവിടെ എടുക്കറ KMC റെഡ് ക്രോസ് അതേപോലെ നിങ്ങളോ ഇത് യാണപ്പയ്യ ഇവിടേക്ക് തെല്ലി യാറ ഞങ്ങൾ കൊടുക്കറ ചെന്നെങ്കിൽ അവിടെ തെല്ലി അതിന്റെ ബഗ്ഗ്യ ഇത് യാറ എന്ത് ചെന്നെ അവിടെ കപ്പാസിറ്റി ഉണ്ട് ബൈക്കിലത്ര. അതേപോലെ ചെമ്മ ആള് പർത്ര ആൾമാർ ബണ്ടാരുടി
0: ചെന്നൈ
1: റായത്തങ്ങല്ല ഔട്ട് ഓഫ് ഏരിയ ഔട്ട് ഓഫ് ഏരിയ ചെന്നൈ കർണാടകത്തെ ഉൽഗത്തങ്ങേ ഞങ്ങളോ അപ്രാസന ഞങ്ങളോ റായച്ചൂര് അവിടെ തൊഴുത്തുള്ള പേഷ്യന്റ് ഞങ്ങളോ യാനപ്പൈക്ക് അവിടെ കണ്ടത്
0: ഇൻഡസ്ട്രിയൽ
1: അസോസിയേഷൻ അണ്ടറില് കേന്ദ്ര കൈകാരിക സംസ്ഥ അതേപോലെ പ്ലാസ്റ്റിക് കേന്ദ്ര പ്ലാസ്റ്റിക് ഇൻഡസ്ട്രീസ്, പിന്നെ നമ്മളോ ഗുർച്ചറൻ ഇൻഡസ്ട്രീസ്, മൂന്ന് ഒറ്റയ്ക്ക് ജോയിന്റ് എയ്ത്ത് ജന്റ് എയ്ത്ത് ബ്ലഡ് ഹെൽത്ത് കെയർ കെ എം സി ഹോസ്പിറ്റൽ.
0: ஓகே ஓகே ஓகே. இப்போ நீங்கள் நோக்கி போலும் இப்போ போனஞ்சாயிரம் யூனிட் நீங்கள் ஆக்கிறாரு, ஒரு சைடில் எத்தனைமா கேம்புங்க நீங்கள் நடுபாட்டிறாரு. ஸோ நீங்கள் கூட ஒரு சோரல் கொண்டு வந்து எந்த நீங்கள் அவட நீங்கள் ஒரு சாமரசிய கன்று ஹொரத்து அவட நீங்கள் ஜாதி தர்ம எந்திராயம் கண்டுற சார்.
1: ஓகே ஓகே அது அவனே இல்லை தெரியல நாங்கள் ஜாதி ஏதும் இல்லை.
0: இப்போ ஒரு சமயம் இப்போ ஆர்காய் ஒரு ஹெல்ப் ஆகும் என்ச்சந்துட்டேன் ஏந்தி எந்த யூனிட் இப்போ டூ யூனிட்டா அதுவா ஃபைவ் யூனிட் பேனுட்டு சந்திட்டாங்க ஆர கான்டாக்ட் ஆகி இப்போ என்ச்சந்துட்டே கொரியாலு வாட்ஸ்அப்ல இட்டு விடுறாரு அது வைரலாயோன்ட்டு போயோன்ட்டு
1: அது வைரலா உருவாதிச்சு ஒன்னு மாத்திரம் அங்கே தெளிதா ஒரு பாக்கி அது நாங்கள குரூப் நாங்களது வாட்ஸ்அப் குரூப் உண்டு ஒரு சாதாரண எவ்வளோ நாங்கள் கேம்ப் ஆக்கி திக்கிற அவடல வாட்ஸ்அப் குரூப் உண்டு.
0: ஒரு பேஷண்ட் அங்கே அவுத்துல ஆராயும் ஒரு ஆரோக்கியவந்த வக்தி அங்க ஃபர்ஸ்ட் கொடுக்கணும் அல்ல அங்க கொடுத்துட்டு அவட ஆறு
1: இன்னும் கொரியால ஆர்கனைசர் உள்ளாரல்ல அவங்கள்ட்ட ஆளிக்கிற ஆல்ரெடி
0: கொடுக்கிறாரு
1: கொடுக்க ஆளிக்கிறாங்க கொடுக்கல சென்னை ஆர்கனைசர் உள்ளாரு அங்க கொடுக்கறாரு இல்ல அங்க எப்ப பிஆர் பரவ தீரா சென்னை நாங்கள ஆருக்கு நாங்கள ஆள் மாருக்கு ஆருக்கு பேனுட்டாங்க நாங்க ட்ரை ஆக்கிட்டு கொடுக்க நோக்கணும் எந்த சென்னையில இப்ப சார்ஜ் குறத்துண்டு எல்லாத்துக்கும் ஆர்கனைசர் முன்னால் பிறகாவில் ஆர்கனைசர் வர அங்கே பணிக்கிறாரு அப்ப பின்னும் அல்லற பேர்ல இதாக்கிட்டு இதுல முன்னால் பண்டாரு சென்னைங்க யாருக்கும் ஒன்று அகத்தியன்னுட்டாங்க குரூப் லீடராரு ஆறு ஒருத்த ஃப்ரீக்கிற அவனு ஒன்று அரேஞ்ச் ஆக்கிட்டு கொடுக்குறாரு.
0: ஓகே ஓகே ஓகே எஸ் ஓகே. நீங்கள் பூர்த்தி பேரு சார்?
1: நண்டோ அப்துல் நசீர் ஹுசேன் கர்நாடக பிளட் ஹெல்த் கேர் கர்நாடக அத்தியக்ஷா
0: அத்தியக்ஷா ஆயிட்டுள்ளார். எஸ்
1: ஓகே. நீங்களே 3.5 வருஷத்துல நான் ஆயிட்டுள்ள.
0: ஓகே ஓகே சொம்ம தேங்க்ஸ் சார் இன்றத்தே ஈ ஒரு ரேடியோ சாரங் காரியக்ரமத்தில் நீங்க மாஹித்த தந்ததுக்கு சொம்மேலுக்கு ஹெல்ப் ஆகும் என்ச்சதுன்ட்டாங்க. இப்போ நீங்க சொன்ன போலமே ஒரு சைடில் ஒக்கு பிளட் பேங்க் இப்போ சாரடி சொம்ம குறைத்து ரத்ததானி மாதிரி ஆயத்தர் முன்னால்
1: பண்ணாங்க மாத்திரம் ஆறு பேடிக்கோ தீரா பேடிக்கும் போல தந்து இல்ல ஒரு
0: அப்துல் நசீர் சார் ஏலே சந்தங்கத்து ஒரு விசாரம் இருந்துச்சு எத்தனமா நாங்களே மங்களூர் உள்ள பிளட் பேங்க்ல சோரமே இல்ல. ஸோ பிளட் பேங்க் சோர இல்லை எந்திரிச்சிருந்துட்டு கண்டே ரத்ததானி மாதிரி முன்னால் வந்தோன்ட்டு இல்லை அதே கொடுத்தங்கமே அஞ்சனங்கு சோர கொடுத்தோன்ட்டுள்ளங்கமே கொடுத்தோன்ட்டுள்ளாரு அது மூணு திங்கள் தோலும் காக்கோகாவில் எஞ்சிருந்துட்டாங்க அவட வேற வேற பேஷண்ட்டு மாதிரி வந்தோன்ட்டுக்கிறாரு வேற வேற பேஷண்ட்டு மாதிரி அவட செம்ம கஷ்டப்பட்டோன்ட்டுக்கிறாரு. ஸோ அங்கு டெலிவரி டே டைமிலோ அதுவா இன்னித்தர வேற டைமிலும் கூட செம்ம சோரடை அகத்தியத்தை கூட கண்டித்தமாயிட்டும் கூட உண்டு. ஸோ ஒரு இப்பெல்லாம் இருந்துச்சுன்னு கண்டிப்பாக சிசேரணியத்து போன்று இப்போ டெலிவரி சந்தர்ப்பத்திலெல்லாம் அங்கே சந்தர்ப்பத்தில் சோரடை அகத்தி சொம்ம சொம்ம வேணாம் வரும் அப்போ ரத்ததானி மாதிரி கொடுத்தோன்ட்டிருந்தாங்கமே அங்கே மூணு திங்கள் தோல் காக்கணும் அவர் அப்போ அதிர மத்தியத்தில் எத்தனை ஆள் மாதிரி தடிகட்டு இந்தும் ஆரோக்கியவந்த வக்தி ஐத்தின் அங்கே சோர கொடுக்க போன்ற இல்லை. இப்போ எக்ஸாம்பிள் இப்போ நான் சொல்கிறவனே நான் ஒரு இரத்தேழு பக்கம் நான் சோர கொடுத்துறேன் ஆயுது கொண்டுத்து நக்கு ஒரு ஹெம்மை உண்டு ஒரு சோர கொடுத்தல் கொண்டுத்து நக்கு எந்தும் ஒரு ப்ராப்ளம் பந்தில்லை ஏதும் ஒரு ப்ராப்ளம் பந்தில்லை நக்கு சோரடே பின்னும் பின்ன உற்பத்தி ஆயிரே வினகா 27 times கூட நக்கு யாதொரு கூட ப்ராப்ளம் வந்தில்லை அது கொண்டுத்து எந்திர சோர கொடுக்குறதில் கொண்டுத்து எந்த ஒரு பேடிக்கை பேடிக்கவும் கண்டித்தமாயிட்டும் கூட இல்லை அது நீங்கள் சொம்ம ஹெல்ப்பு கண்டித்தமாயிட்டும் கூட ஆகும். ஸோ அதே போலமே ஒரு பின்னொரு காலர் உண்டாருன்னு கேட்கும். ஹலோ
2: ஹலோ ஹலோ
0: ಹಲೋ,
2: ನಾನು ಗ್ರೇಸ್
0: ಮಿರಂದ. ಹೇಳಿ ಮೇಡಮ್.
2: ನೀವು ಹೇಳಿದ್ದು ನನ್ಗೆ ಈಗ ನೆನಪಾಯ್ತು. ಮೊನ್ನೆ ಆಸ್ಪತ್ರೆಯಿಂದ ಬರುವಾಗ ರಕ್ತ ಇಲ್ಲ ಇಲ್ಲಿ, ಈಗ ಕೊಡುವವರು ಯಾರು ಬರೋದಿಲ್ಲ ಅಂತ ಹೇಳಿದ್ರು. ಆಗ ನನಗೆ ನಾನು 5 ಸಲ ಆಸ್ಪತ್ರೆಗೆ ಹೋದೆ. 5 ಸಲ ಹೋದಾಗ 3 ದಿನ ನನಗೆ ರಕ್ತ ಕೊಟ್ಟಿದ್ದಾರೆ. ಹಾಗಿರುವಾಗ ನನ್ನ ತಮ್ಮನ ಮಗ ಒಮ್ಮೆ ಕೊಟ್ಟ. ಅದರ ನಂತರ ನಮ್ಮ ಒಂದು ಫ್ರೆಂಡ್ ಡ್ರೈವರ್ ಇದ್ರು, ರಿಕ್ಷಾದವರ ಹತ್ರ ಕೇಳಿದೆ ಯಾರಾದ್ರೂ ರಕ್ತ ಕೊಡುವವರು ಇದ್ರೆ ನನ್ಗೆ ರಕ್ತ ಬೇಕಂತೆ ಅಂತ. ಹೌದು ಮಾಯಿ, ತರ್ತೇನೆ ಕರ್ಕೊಂಡು, ನನ್ನ ಒಬ್ಬ ಫ್ರೆಂಡ್ ಯಾವಾಗಲೂ ಕೊಡ್ತಾನೆ ಅಂತ. ಅವ ಬರುವಾಗ ಇಲ್ಲಿ ಅವರದು ಬಂದಾಗಿದೆ. ಅವರು ಹೇಳಿದ್ರು ಇನ್ನು ಆದಿತ್ಯವಾರ, ನಾಳೆ ಸೋಮವಾರ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ಸೋಮವಾರ ಬೆಳಿಗ್ಗೆ ಬರ್ಲಿಕ್ಕೆ ಅವರಿಗೆ ಆಗಿರುವ ಏನ. ಮತ್ತೆ ನನ್ಗೆ ರಕ್ತ ಕೊಡೋದು ಕೊಟ್ಟಿದ್ದಾರೆ, ನಮ್ದು AB ನೆಗೆಟಿವ್ ಅಂತ ಉಂಟು. ಮತ್ತೆ ನಾನು ಎಣಿಸಿದೆ, ನಮ್ಮ ಸಾರಂಗಲ್ಲಿ ತರುಣ ಮಕ್ಕಳಿದ್ದಾರಲ್ಲ, ಅವರಿಗೆ ಫೋನ್ ಮಾಡಿದ್ರೆ ಅವರು ಯಾರಾದ್ರೂ ಬಂದಾರ ಅಂತ ಎಣಿಸಿದೆ ನಾನು. ಆದ್ರೆ ನಿಮ್ಮ ಫೋನ್ ನಂಬರ್ ನಂದು ಮನೆಯಲ್ಲಿತ್ತು, ಹಾಗಿರುವಾಗ ನಿಮ್ಗೆ ಫೋನ್
0: ಮಾಡ್ಲಿಕ್ಕೆ.
2: ಅದಕ್ಕೆ ಇವತ್ತು ನೀನು ರಕ್ತದ ವಿಷಯ ಹೇಳಿದಕ್ಕೆ, ಇನ್ನು ಮುಂದೆ ಪಕ್ಕನೆ ಯಾರಿಗಾದರೂ ರಕ್ತ ಬೇಕಿದ್ರೆ ನೀವು ರಕ್ತ ಕೊಡ್ತೀರಾ, ಯಾ ಕೊಡುವ ಇದರಲ್ಲಿ ಇದ್ದೀರಾ ಅಂತ ನನ್ಗೆ ಈಗ ಕನ್ನಡದಲ್ಲಿ ನೀವು ಹೇಳ್ಬೇಕು. ಧನ್ಯವಾದಗಳು.
0: ಧನ್ಯವಾದ, ಧನ್ಯವಾದ. 100% ಯಾಕಂತ ಹೇಳಿದರೆ, ತುಂಬ ಮಂದಿ ಲಿಸನರ್ಸ್ ಅಲ್ಲಿ ಕೂಡ ಕೆಲವರು ಒಂದಿಷ್ಟು ಮಂದಿ ಕಾಲ್ ಮಾಡ್ತಾರೆ, ರಕ್ತ ಬೇಕಿತ್ತು ಸರ್ ಅಂತೆಲ್ಲ ಹೇಳಿಕೊಂಡು ಅರೇಂಜ್ ಮಾಡಿದ್ದೀವಿ, ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಿ. ಒಮ್ಮೊಮ್ಮೆ 3 ತಿಂಗಳಾದರೆ ನಾನು ಕೂಡ ಕೊಟ್ಟದ್ದೇ ಇದೆ. ಸೊ ಹಾಗಾಗಿ ಏನಾದರೂ ಒಂದು ಅವಶ್ಯಕತೆ ಇದ್ದರೆ, ರಕ್ತದ ಅವಶ್ಯಕತೆ ಏನಾದರೂ ಒಂದಿದ್ದರೆ ಖಂಡಿತವಾಗಿಯೂ ಕೂಡ ಕಾಲ್ ಮಾಡ್ಬೋದು. ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ಅದೇ ಪೊಲೆಮೆ ನೋಕು ಪಾಯಿಂಟ್ ಕನೆಕ್ಟ್ ಆಗಿ ಈ ಚೋರ ಕೊಡುಕೊಡದಲು ಕೊಂಡಿತು ಎತ್ತರಮ ಎಂದರೆ ಬೆನಿಫಿಟ್ಸ್ ಕೂಡ ಉಂಡು. ಒಂದು ಸೈಡ್ಲಿ ಪಿನ್ನೊಂದು ಸೈಡ್ಲಿ ಬ್ಲಡ್ ಬ್ಯಾಂಕ್ಲಿ ಚೋರ ಇಲ್ಲ, ಎತ್ತರಮ ಪೇಷಂಟ್ ಮಾರ್ಗ ಅಗತ್ಯಮೈತು ಕೂಡ ಬೇಣ ಅವರು ಆಯ್ದುಕೊಂಡಿತು. ಆರೆಲ್ಲ ಚೋರ ಕೊರತೊಂಟಿಲ್ಲಮ್ಮ. ಸೊ ಹಂಗ ಚೋರ ಕೊಡ್ಕೋ ಮುನ್ನಲು ಬರು. ಸೊ ಎಂದೂ ಬೇಡಿಕೋ ಎಂದಿಲ್ಲ. ಅವ್ರು ಜ್ಯೂಸ್ ಕುರ್ಚೆ ಸಾತಿಗೆ ನಿಂಕೆ ವೀಕ್ನೆಸ್ ಪೋಲ ವರ್ಕತ್ತಿಗೆ ಇನ್ನೇನು ಟೈಮ್ಗೋ ಅದು ಎಂದು ಹಂಗಂಥವ್ರು ವೀಕ್ನೆಸ್ಸು ಕೂಡ ಬಂದಿಲ್ಲ. ಆರೋಗ್ಯಂಥ ವ್ಯಕ್ತಿಗೆ ಎಂದೂ ಮಾವಿಲ್ಲ. ಸೊ ಚೋರ ಕೊರತೆ ಸಾತಿಗೆ ಅವರು ಎಂದರೆ ಸ್ಟೆಪ್ಪೆಲ್ಲ ಪತ್ತುವುದೀರಾ, ಅದೇ ಪೊಲೆಮೆ ಭಾರತ ವಸ್ತು ಎತ್ತೋಗುತ್ತೀರಾ, ಇದೆಲ್ಲ ಒರ್ನಾಲ್ತಿಗೆ ಮಾತ್ರ ಸೀಮಿತ. ಭಿನ್ನತೆ ನಾಳೆ ನಿಂಕೆ ಆರಾಮಿಸ್ಬೇಕು ಮಾತ್ರ ನಲ್ಲ ವರ್ಕ್ ಬಂಡು ಆರೋಗ್ಯತ್ಲ ಅವ್ರ ತೆಲ್ಲ ಆ ಚೇಂಜಸ್ ನಿಂಕೆ ಕಾಂಡು ನಲ್ಲ ಅವ್ರ ಚೇಂಜಸ್ ಕಾಂಡು ಮೂತ್ಲೆಲ್ಲ ಅವರು ಗ್ಲಾಮರ್ ಬಂಡು. ಸೊ ಇದೆಲ್ಲ ಚೊಮ್ಮೆ ಬೆನಿಫಿಟ್ ಕೂಡ ಒಳ್ಳೇದು ಐಟಿಕ್ರೆ. BP ಐಟಿಕ್ಕು ಶುಗರ್ ಐಟಿಕ್ ಇದೆಲ್ಲ ಅವ್ರ ತೆಲ್ಲ ಕಂಟ್ರೋಲ್ ಬಂಡು. ಬುದ್ಧಿ ಚೋರಡೆ ಉತ್ಪತ್ತಿ ಅವರು. ಸೊ ಇದೆಲ್ಲ ಚೊಮ್ಮೆ ಬೆನಿಫಿಟ್ ಒಳ್ಳೇದು ಐಟಿಕ್ರೆ. ಚೋರ ಕೊಡ್ಕೊಡ್ದಿಲ್ಕೊಂಡು ಯಾವ್ದಾದ್ರು ಕೂಡ ಟೆನ್ಷನ್ ಬೇಡ. ಏದಾವರು ಪೇಷಂಟ್ರೆ ಅಗತ್ಯ ಇನ್ನ ಸಂದರ್ಭದಲ್ಲಿ ಮಾತ್ರ ಪೋಯ್ತು ಚೋರ ಕೊಡ್ಕೊಡೋದಲ್ಲ, ನಿಂಗೆ ಬೇರೆ ಟೈಮಲ್ಲಿ ಪೋಯ್ತು ನಿಂಕೆ ಖುದ್ದೈತು ಪೋಯ್ತು ಚೋರ ಕೊಡಕ. ಬ್ಲಡ್ ಬ್ಯಾಂಕ್ ಎತ್ತರಮ ಉಂಟು ಉಡೆ ಏನಪ್ಪ ಹಾಸ್ಪಿಟಲ್ ಐತಿಕ್ಕು, KSHED ಐತಿಕ್ಕು, ಫಾದರ್ ಮುಲ್ಲರ್ ಐತಿಕ್ಕು, ನಂಗೆ ಮೈಕಾಲ್ತ ವೆನ್ಲಾಕ್ ಹಾಸ್ಪಿಟಲ್ ಬೇರೆ ಬೇರೆ ಹಾಸ್ಪಿಟಲ್ ಏದುಂಡ AJ ಹಾಸ್ಪಿಟಲ್ ಐತಿಕ್ಕು. ಸೊ ಅವರೆಲ್ಲ ಪೋಯ್ತು ನಿಂಕೆ ಆರಾಮ್ಸೆ ಎಂದರೆ ಚೋರ ಕೊಡ್ತುಟ್ಟು ಕೂಡ ಬರ. ಅವಡ ಬ್ಲಡ್ ಬ್ಯಾಂಕ್ ಉಂಟು ಇಕ್ಕರೆ ಅವಡೆ ಅಂಗಂಟ ಪೋಯ್ತು ಚಂದನ್ ಟಾಯಂಗೆ ನಿಂಕೆ ಚೋರ ಕೊಡ್ತೇಂಗೆ. ಸೊ ಹಂಗೆ ಅವರು ಸರ್ಟಿಫಿಕೇಟು ಕೂಡ ತಂದಾರೆ, ಅದು ನಿಂಕೆ ಅವರು ಪ್ರೂಫ್ಗೈತೆ, ಅದ್ರಲ್ಲಿ ಡೇಟುಮ್ ಕೂಡ ಇಕ್ಕರೆ. ಪಿನ್ನ 3 ತಿಂಗಳು ಬಿಟ್ಟತ್ತು ಬೇನ ಟಾಯಂಗೆ ನಿಂಕೆ ಎಂದರೆ ಚೋರ ಕೊಡ್ಕೋಗು ಅವರು. ಸೊ ಆಯ್ದುಕೊಂಡತ್ತು ಎತ್ತರಮ ಆಲ್ಮಾರುಲ್ಲಾರ ಎತ್ತರಮ ಲಾಕ್ ಆಲ್ಮಾರುಲ್ಲಾರ ಹಿಂಗೆಲ್ಲ ಮನಸ್ಸಾಕಿ ತಿಂಡು ಚೋರ ಕೊಡ್ತೇನೆ ಟಾಯಂಗೆ. ಬ್ಲಡ್ ಬ್ಯಾಂಕಲ್ಲಿ ಚೋರಡೆ ಅಗತ್ಯ ಎಂದರೆ ಅದರ ಕೊರತೆ ಖಂಡಿತ ಮಾಯಿಟು ಕೂಡ ಬಂದಿಲ್ಲ. ಈ ಬಿಸಿಯತ್ಲಿ ಎಲ್ಲರೂ ಕೂಡ ಗಮನ ಹರಿಸೋಣ ಚೊಲ್ರಂಕೆ ತೋರು ವಿಚಾರ ತೊಟ್ಟುಗು ಇನ್ನೂ ಕೂಡ ಖಂಡಿತ ಮಾಯಿಟು ಕೂಡ ಮುಂದ್ರೆ ಇದಕ್ಕೆ ಸಂಬಂಧಪಟ್ಟಿತ್ತು. ಐಕ್ ಮುನ್ನಲು ಫಿನೋರು ಪಾಟಿ ಕೇಟೊಂಡು ಬರುವ ಕೇಟೊಂಡಿಕರು. ಇದು ರೇಡಿಯೋ ಸಾರಂಗ್ 107.8 FM. ಇದೇ ರಂಗ್ ರಂಗ್ರು ಜೀವನ.

ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಶಿವಪಂಚಾಕ್ಷರಿ ಮಹಿಮೆ. ಭಾಗವತರು ಪದ್ಯಾಣ ಗಣಪತಿ ಭಟ್, ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಅಡೂರು ಗಣೇಶ್ ರಾವ್, ಮದ್ದಳೆ ಪಿಟಿ ಜಯರಾಮ್ ಭಟ್, ಪಾತ್ರ ಪರಿಚಯ ಶ್ವೇತಕುಮಾರ, ಪುತ್ತೂರು ಶ್ರೀಧರ ಭಂಡಾರಿ, ದುರ್ಜಯ ಪೆರುವಾಯಿ ನಾರಾಯಣ ಶೆಟ್ಟಿ, ಯಮ ಜನಾರ್ದನ ಗುಡಿಗಾರ, ಚಿತ್ರಗುಪ್ತ ಮಿಜಾರು ತಿಮ್ಮಪ್ಪ, ಪ್ರೇತ ದಿವಾಕರ ಮಣಿಯಾಣಿ ಬೆಳ್ಳಿ.

ಇದ್ದಾರೆ. ರಂಬೆ ಅಂಬಾಪ್ರಸಾದ್ ಪಾತಾಳ, ಈಶ್ವರ ವೇಣೂರು ಸದಾಶಿವ ಆಚಾರ್ಯ. ಈಗ ಶಿವಪಂಚಾಕ್ಷರಿ ಮಹಿಮೆ ಈ ಯಕ್ಷಗಾನದ ಮೊದಲನೇ ಕಂತು.

0: सभी मेरे अधिकारी यमा यम धर्मराय विचार बल्लवरे बल्लरु खुल्लरेनरिवरु पापिगळिगे यमनागियु धर्मिष्ठरिगे यम धर्मरायरागियु ಈ ಶೈವಿನಿಯಲ್ಲಿ ಮೆರೆಯುತ್ತಲಿದ್ದೇನೆ. ಭಗವಾನ್ ಬಾಲಭಾಸ್ಕರನಿಗೆ ಯಮ ಯಮುನೆ ತಪತಿ ವೈವಸ್ವತರೆಂಬ ನಾಲ್ವರು ಮಕ್ಕಳು, ಅವರಲ್ಲಿ ಹಿರಿಯವನೇ ನಾನಾಗಿದ್ದೇನೆ. ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ
1: ನಿಜ
0: ಈ ಶೈವಿನಿಯ ಅಧಿಕಾರವನ್ನು ಹಿಡಿದಿದ್ದೇನೆ.
1: ಸತ್ಯ
0: ಜಗದಲ್ಲಿ ಯಾರು ಸತ್ಕರ್ಮಗಳನ್ನು ಮಾಡ್ತಾರೋ, ಯಾರು ಅನ್ಯಾಯವನ್ನು ಮಾಡ್ತಾರೋ, ಅವರ ಜಾತಕ ಫಲಕ್ಕನುಸರಿಸಿ ಸತ್ತು ಎಲ್ಲಿ ಸೇರಿದಾಗ ತಕ್ಕುದಾದಂತಹ ಶಿಕ್ಷೆಯನ್ನು ಕೊಡುವುದು ನನ್ನ ಕರ್ತವ್ಯವಾಗಿದೆ. ಪುಣ್ಯಾತ್ಮರನ್ನು ಸ್ವರ್ಗಕ್ಕೆ ಆರಿಸಿ ಪಾಪಿಷ್ಠರನ್ನು ನರಕ ಕೂಪಕ್ಕೆ ತಳ್ಳುವುದೇ ನನ್ನ ಉದ್ಯೋಗವಾಗಿದೆ. ಇಂದಿನ ದಿನ ಜಗದ ಜೀವಿಗಳ ವಿಚಾರವಾಗಿ ನಿನ್ನಲ್ಲಿ ಕೇಳಬೇಕು ಅಂತಿದ್ದೇನೆ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಎಲ್ಲಿ, ಸಂಪೂರ್ಣವಾದ ವಿವರಣೆಯನ್ನು ಕೊಡು.
1: ಪ್ರಭು, ಇದೇ ನಮ್ಮ ಲೆಕ್ಕಾಚಾರದ ಪಟ್ಟಿ.
0: ಹೌದಾ?
1: ಇಂದಿನ ದಿನ ನಮ್ಮ ಲೋಕಕ್ಕೆ ಬಂದಂತ ಜೀವಿಗಳು
0: ಯಾವುದೆಲ್ಲ
1: ಸ್ವಾಮಿ? 87 ಲಕ್ಷ ದನಗಳು, 46,000 ಹಾವುಗಳು, 82 ಲಕ್ಷ ಕ್ರಿಮಿಕೀಟಗಳು,
0: ಆಮೇಲೆ
1: ಮನುಷ್ಯರು.
0: ಮನುಷ್ಯರು
1: ಹೌದು
0: ಪ್ರಭು.

0: ಅದೆಷ್ಟೋ ಮನುಜರ ವಿಚಾರಣೆ ನಡೆಯಿತು, ಅವರಿಗೆ ತಕ್ಕುದಾದ ಶಿಕ್ಷೆಯನ್ನು ಕೊಟ್ಟು ಆಯಿತು. ಆದರೆ ಓ ಈ ಕಡೆ ಕಾಣ್ತಾ ಇದೆ ಅಲ್ಲ ಒಂದು ಪ್ರೇತ, ಅದ್ರ ವಿಶೇಷತೆಗಳು ಉಂಟು.
1: ಏನು ವಿಶೇಷ?
0: ಅವನು ಬಬ್ಬಾ ಚಿಲ್ಲರೆ ಮನುಷ್ಯನಲ್ಲ,
1: ಅಂದ್ರೆ
0: ಭೂಮಿಪನಾಗಿದ್ದ ಅರಸನಾಗಿದ್ದ ರುದ್ರಪುರದ ಅರಸ. ಅವನ ಅಪ್ಪನ ಬಳುವರಿಯಾಗಿ ಬಂದಂತ ಊರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವನ ಇಚ್ಛಾನುಸಾರ ವರ್ತಿಸಿದ. ಸಂಸಾರಿ ಆಗಬೇಕಾದ ಮದುವೆ ಆಗುದು ಖಂಡಿತ ತಾನೇ.
1: ಸರಿ,
0: ಅದೇ ರೀತಿ ಶಿವೆ ಎಂಬ ಹುಡುಗಿಯನ್ನು ಮದುವೆ ಆದ, ಅವಳ ಜೊತೆಯಲ್ಲೇ ಇದ್ದ, ಆಮೇಲೆ ಮತ್ತೊಬ್ಬಳು ಕಂಡ ಮೋಹಿನಿ. ಹೌದು, ಅವಳ ಅನುರಾಗದೊಂದಿಗೆ ಇವಳನ್ನು ಮರೆತು ಭೂಮಿಯನ್ನು ಬಿಟ್ಟು ಅವಳಲ್ಲೇ ಇದ್ದ. ಅಲ್ಲಿಗೆ ಕೊನೆಗೆ ಅವನ ಆಯುಷ ಮುಗಿಯಿತು, ಹಾಗಾಗಿ ಆ ಜೀವಿಯನ್ನು

0: ರಾಜ ಪ್ರತ್ಯಕ್ಷ ದೇವತ, ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸಬೇಕಾದ ದೊರೆಯೇ.
1: ಬೇಕಿತ್ತು
0: ಕೈ ಹಿಡಿದ ಮಡಜಿಯನ್ನು ಬಿಟ್ಟು
1: ತೊರೆದ,
0: ಅನ್ಯ ಸ್ತ್ರೀಯಲ್ಲಿ ವ್ಯಾಮೋಹಿತನಾಗಿ
1: ನಿಜ
0: ನಾಡನ್ನು ತೊರೆದು ಕಾಲ ಕಳೆದ, ತನ್ನ ಮಡದಿಯನ್ನು ರಕ್ಷಿಸುವಲ್ಲಿ ವಿಫಲನಾದ ಎಂದಿದ್ರೆ
1: ಸತ್ಯ.
0: ಇವ ಮಹಾ ಪಾಪಿಯೇ ಸರಿ, ಎಲ್ಲಿದ್ರೂ ಹೋಗಿ ಪಾಶದಿಂದ ಬಿದ್ದಿದ.

0: ಮಾಡ್ತಾನೇ ಈತ.
1: ನೀತಿ ಬಾಹಿರನಾಗಿದ್ದಾನೆ, ರಾಜ ಧರ್ಮವನ್ನು ಮರೆತಿದ್ದಾನೆ,
0: ನಿಜ
1: ರಾಜದ್ರೋಹಿ ಆಗಿದ್ದಾನೆ,
0: ಸತ್ಯ.
1: ಆದುದರಿಂದ ಕಾದ ಕಬ್ಬಿಣದ ಸಲಾಕೆಯಿಂದ ಬಿಗಿದಪ್ಪಿಸುವುದರ ಜೊತೆಯಲ್ಲಿ ಇವನಿಗೆ ಕುಂಭಿ ಪೋಕರೆಂಬಂತಹ ಶಿಕ್ಷೆಯನ್ನು ವಿಧಿಸಲು

0: ಪ್ರತಿಯೊಂದು ಎಡವೆ ಬಿದ್ದಿದ್ದಾನೆ ಈತ.
1: ಹೌದು,
0: ಆದ್ರೆ ಕೊನೆಗೆ ಸಾಯುವ ಕಾಲದಲ್ಲಿ ಒಂದು ಕೆಲಸ ಪುಣ್ಯದ ಮಾಡಿದ್ದಾನೆ.
1: ಏನದು?
0: ಮತ್ತೆ ಏನು ಇಲ್ಲ, ಹೇಳುವುದಕ್ಕೆ ಅವನ ಹೆಂಡತಿ
1: ಉಸುರೆತ್ತಿದ್ರ ನಿನ್ನನ್ನು.
0: ಸಾಯುವ ಕಾಲದಲ್ಲಿ ಹೆಂಡತಿಯ ಹೆಸರೇ ಆಗಿದ್ದರು ಭಾವ ಭಕ್ತಿಯಿಂದ ಶಿವೇ ಶಿವೇ ಎಂಬುದಾಗಿ ಸ್ಮರಣೆ ಮಾಡಿದ್ದಾನೆ. ಹಾಗಾಗಿ ಏನು ಮಾಡೋಣ ಪ್ರಭು?

0: ప్రభుత్వం
1: ఇవ పరమ పాపియే ಹೌದು
0: ఎలా ప్రయత్నవి
1: ನೀನು ಮಾಡಿದಂತಹ ಈ ಅಪರಾಧಕ್ಕೆ ಯಾವ ಕಾಲಕ್ಕೂ ನಿನಗೆ ದಯೆ ಎನ್ನುವುದೇ ಇಲ್ಲ. ಅಂತಹ ಪಾತಕದ ಕೃತ್ಯಗಳನ್ನು ನೀನು ಮಾಡಿರುವೆ. ಆದರೂ ಸಾಯುವ ಕಾಲದಲ್ಲಿ ಶಿವೆಯ ನಾಮೋಚ್ಚರಣೆಯನ್ನು ಮಾಡಿರುವೆ. ಆರಾಧ್ಯ ದೇವನಾದಂತಹ ಪರಮೇಶ್ವರ ನರಸಿ ಆ ಶಿವನ ಅರ್ಧಾಂಗಿಯನ್ನು ನೀನು ಸ್ತುತಿಗೈದುದರಿಂದ ಒಂದು ನಿನ್ನ ಪುಣ್ಯದ ಕಾರ್ಯ. ಅದಕ್ಕಾಗಿ ನಿನಗೆ ಮೆಚ್ಚಿದಂತಹ ನಾನು ಒಂದು ವರವನ್ನು ಕೊಡಬೇಕು ಅಂತಿದ್ದೇನೆ. ಮೆಚ್ಚಿ ನಾನು ಕೊಡುವಂತಹ ವರ ನಿನಗೆ ಸದ್ವಿನಿಯೋಗವಾಗುವಂತೆ ಕೇಳಿಕೊಳ್ಳಬೇಕಾದ ನಿನ್ನ ಕರ್ತವ್ಯ. ಏನು ಬೇಕು ಕೇಳು, ಕೇಳಿದ್ದನ್ನು ಕೊಡ್ತೇನೆ.

0: ಏನು ಬೇಕು ಕೇಳು.
1: ನೀನು ಕೇಳಿದ್ದನ್ನೆಲ್ಲ ಕೊಡ್ತೀಯಾ?
0: ಹೌದು.
1: ನೀನು ಸತ್ಯ ಹೇಳುವುದಾ?
2: ಸುಳ್ಳು ಹೇಳುವಂತ ಬಯಸಿದ್ಯಾನ?
0: ಏನು ನೀನು ನಾನೆಂಬುದಾಗಿ ಎಣಿಸಿಕೊಂಡೇನು?
1: ಅದ ಒಂದು ಕೇಳ್ಬೇಕ, ನಾನು
0: ಕೇಳು
1: ಕೊಡ್ತೀಯಲ್ವಾ?
0: ಮತ್ತೂ ಅನುಮಾನ ಉಂಟಲ್ಲ ನಿನಗೆ?
2: ಅನುಮಾನ ಬರಬೇಡ.
1: ನಿಜವಾಗ್ಲೂ ಕೊಡ್ತೀಯಲ್ವಾ?
2: ಖಂಡಿತ.
0: ಯಮ ಧರ್ಮರಾಯನಾಡಿದ ಮಾತು ಎಂದಿಗೂ ತಪ್ಪುದಕ್ಕುಂಟೇನ?
1: ಅದೇ ನನ್ನದೊಂದು ಆಸೆ ಇದೆ.
0: ಏನದು?
1: ರಂಬೆಯಲ್ಲ ಒಂದು ರಾತ್ರಿ ನನಗೆ ಸುಖ ಬೇಕು.

0: ಆಗಲಿ ಆಗಲಿ
1: ಆಗಲಿ
0: ಆಗಲಿ
1: ಆಗಲಿ
0: ಕರ ದಿವನ ಅವಳಿರುವ ಮನೆಯೊಳಗಿರಿಸು ಉದಯಕ್ಕೆ ತನ್ನಿ,
2: ಯಾರು
0: ಉದಯಕ್ಕೆ ತನ್ನಿ ನೀವು.

ಅಬ್ಬೋ, ಎಲ್ಲಿಂದ? ನಾನು ಒಮ್ಮೆಲೆ ಮೈ ಮುಟ್ಟಿದಾಗ ಯಾರಪ್ಪ ಅಂತ ಹೀಗೆ ನೋಡ್ತೇನೆ. ನೀನು ನೀನು ಇಲ್ಲಿಗೆ ಬಂದೆ? ಯಾರ ದಿನ ನಿಮಗೆ ಬರ್ಲಿಕ್ಕೆ ಹೇಳಿದ್ರು? ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಅಂತ ಬಾಗಿಲಲ್ಲಿ ನಾವು ಬರೆದಿರಿಸಿದ್ದೇವೆ. ಮತ್ತೆ ಬಂದಿದ್ದೀಯಲ್ಲ ನೀನು.

0: ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ ನಿನ್ನ ಈ ಸ್ವರ.
1: ಸ್ವರ
0: ಚಂದ ಇದೆ ಇದು ಈ ಸ್ವರ.
1: ಯಾರು ಗೊತ್ತಾಯ್ತಾ?
0: ಯಾರು ಅಂತ ನೀನು ಹೇಳ್ಬೇಕಷ್ಟೇ.
1: ಓ ನಾಯಿ ಮರಿ.
0: ಎಂತದ್ದು
1: ನಾಯಿ ಮರಿ?
0: ನಾಯಿ ಮರಿಯ ನಾರಿ ಮಣಿ ಹಾಗೆ ಹೇಳು. ಮುಟ್ಬೇಡ
1: ಮುಟ್ಲಿಕ್ಕೆ ಬಂದದ್ದು.
0: ಯಾಕೆ ಮುಟ್ಬೇಕು ನೀನು?
1: ವಿಷಯ ಇದೆ. ನಾನು
0: ನೀನು
1: ಯಮ ಧರ್ಮರಾಯ ಇಲ್ವಾ?
0: ಹಾ ಯಮ ಧರ್ಮರಾಯ.
1: ಅವನಿಂದ ವರ ಪಡೆದುಕೊಂಡು ಬಂದಿದ್ದೇನೆ.
0: ಏನೆಂಬುದಾಗಿ ವರ?
1: ಒಂದು ರಾತ್ರಿ ರಂಬೆ ಸುಖ ಕೇಳ್ತೇನೆ ಅಂತ. ಹಾಗೆ ಅವ ಕಳಿಸಿದ್ದು ಒಂದು

0: ಇದುವರೆಗೆ ಶಿವಪಂಚಾಕ್ಷರಿ ಮಹಿಮೆ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಿಖುಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗ್ ದ ಬದುಕು ಇತ್ತೆ ತುಳು ಪ್ರಸಾರ.

ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಇಂಚಿಪ್ಪ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಬಂಟರ ಸಂಘ ಮುಲ್ಕಿ ಮೊಕಲ್ನ ಸೇರಿಗಿಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಭಾಂಗಣ ಬಪ್ಪನಾಡು ಮುಲ್ಕಿ ಮುಲ್ಪ ನಡತಿನ ಅಪ್ಪೆ ಬೇರೆದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣದ ಉದಿಪನದಲ್ಲೇಸಿಡು ತುಳು ಜಾನಪದ ವಿದ್ವಾಂಸರಾದೊಪ್ಪುನ ಪ್ರೊಫೆಸರ್ ಪುರುಷೋತ್ತಮ ಬಲ್ಯಾಯ ಮೆರಣ ಪಾತಿರ.

ಪ್ಲೇಗ್ ಅಕುಲ ನಾಯಕಿಯರು ಸವಾಲು ಎದುರಿಸಿನ ಸ್ವಾವಲಂಬನೆ ಮಲ್ತನ ತನ್ನ ಹಕ್ಕನ್ನು ನಾನು ಪ್ರತಿಪಾದಿಸಿನ ಹಕ್ಕದ ಖಂಡನೆ ಖಂಡನೆ ಹಕ್ಕು ಹಕ್ಕದ ಖಂಡನೆ ಇಲ್ಲವಲ್ಲೇ ಖಂಡನೆ ತನಗೆ ಹಕ್ಕು ಪಂಡ ಈ ಭಾರತ ದೇಶರ ಸಾಂಪ್ರದಾಯಿಕ ನಿರೀಕ್ಷಿತ ಮಾದರಿ ಉಂಡತೆ ಐದು ಭಿನ್ನವಾಗಿ ನಾವು ತುಳು ಜಗತ್ತು ಅವಳು ಪತಿಯೇ ಪರದೈವ ಅಂದಮ್ಮ ಪಂಪ ಮೂಲಂಚತ್ತು ತನ್ನ ಅಧಿಕಾರ ತನ್ನ ಜೀವನ ತನ್ನ ಖಂಡನೆ ತನ್ನ ಜೋಕುಲು ತನ್ನ ತಮ್ಮಲೆ ತನ್ನ ಅಪ್ಪೆ ಆ ಸ್ವಾವಲಂಬನೆದ ಅಧಿಕಾರಯುಕ್ತವಾಯಿನ ತನ್ನ ಒಂಜಿ ಗೌರವದ ಜೀವನ ಅಲ್ಲಿ ಏತು ಬಡತನ ಉಪ್ಪಾಡು ಏತು ಶ್ರೀಮಂತಿಕೆ ಉಪ್ಪಾಡು ಅವು ನಡಪುನ ನಮ್ಮ ತುಳುನಾಡದ ಅಪ್ಪಲೆನ ಒಂಜಿ ವಿವೇಚನಾಯುಕ್ತ ಪರಿಕಲ್ಪನೆ ನಮ್ಮ ಪನೋಲಿ ಸೊ ಇಂಚಿನ ಪೂರ ಈ ದೈವತ್ವ ದೈವಾರಾಧನೆಗೆ ನಮ್ಮ ತೂನಾಗ ಇಂದು ಪೂರ ಅಪ್ಪೆ ಕಟ್ಟಿಡ್ದು ಮೂಲಾಡ್ದ ಬತ್ತಿ ನಾವು ಅನ್ಪಂಡೆ ಆಚೆ ಬೈದೇದೆ ಅವಡು ಕಾಂತಾಬಾರ ಬುಧವಾರನ ಅಪ್ಪೆ ದೇವಿ ಬೈದೇದೆ ಅವಡು ಪೂರ ಇಂಚಿನ ಸಾಂಸ್ಕೃತಿಕ ನಾಯಕಿಯರು ತುಂಬ ಜನ ಉಳ್ಳೇರು ಅಕ್ಕಲೆಡ್ದೆ ಈ ಜೋಕುಲು ಅಭಿವೃದ್ಧಿಗೆ ಬೈದೇರು ಕ್ರಮೇಣ ಇತ್ತೆ ನಮ್ಮ ಕುಟುಂಬಲ್ಲಿ ಎಲ್ಲಿ ಆತ ವಿಘಟನೆ ಆತ ಮೂಲ ಅಪ್ಪೆ ಕಟ್ಲೆ ಅಜ್ಜಿ ಅಮ್ಮೆ ಕಟ್ಲೆ ಓಲ ಅಜ್ಜಿ ಕಣ್ಣೆನೆ ಬಿಡದೆ ಜೋಕುಲು ಕಣ್ಣೆನೆ ಬಿಡದೆ ಒಂಜು ಬಾಲೆ ಇಡಮುಟ್ಟಲ್ಲ ಅವ್ರ ಸಂಸಾರ ಎಲ್ಲೆಲ್ಲಿ ಅದು ಬರ್ತಂಡೆ

0: ಈತನಿಟ್ಟ ಇಂಚಿಪ್ಪ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಬಂಟರ ಸಂಘ ಮುಲ್ಕಿ ಮೊಕಲ್ನ ಸೇರಿಗಿಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಭಾಂಗಣ ಬಪ್ಪನಾಡು ಮುಲ್ಕಿ ಮುಲ್ಪನಡತ್ತಿನ ಅಪ್ಪೆ ಬೇರದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣದ ಉದಿಪನದಲ್ಲೇಸಿರು ತುಳು ಜಾನಪದ ವಿದ್ವಾಂಸರಾದೊಪ್ಪುನ ಪ್ರೊಫೆಸರ್ ಪುರುಷೋತ್ತಮ ಬಲ್ಯಾಯ ಮೆರಣ ಪಾತೆರ ಕೇಂಡರು ಉಂದು ಇನಿತ್ತ ತುಳು ಪ್ರಸಾರ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೆ ಏನಂದುಲ್ಲರು ನನ್ನ ದುಂಬಗ್ ಮೈ ನೇಮ್ ಇಸ್ ಅಣ್ಣಪ್ಪ. ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೇನಕ್ಕೆ ಏನೊಂದು ಬರ್ಕಾ

ಈತನೇಟ ಮೈ ನೇಮ್ ಇಸ್ ಅಣ್ಣಪ್ಪ ಈ ತುಳು ಸಿನಿಮಾದ ಕೆಲವೊಂಚು ಪದಕುಲೇನು ಕೇನಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೇಲು ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಆ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
4: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಗಮ್ಮತ್ತು. ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ, ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನ ಸಿರಿಸಿ ಆಯುರ್ವೇದ ವೈದ್ಯ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಅರ್ಟಿಕೇರಿಯಾ ಅನ್ನುವಂಥದ್ದು ಅಂದ್ರೆ ಇಡೀ ಮೈ ತುರುಕಿ ಆಗ್ತಾ ಇರ್ತದೆ ಗಾಳಿ ಬೀಸಿದ ತಕ್ಷಣ. ಶರ್ಟನ್ನ ಅಥವಾ ಬಟ್ಟೆಯನ್ನ ತೆಗೆದ ತಕ್ಷಣ, ಗಾಳಿ ಬೀಸಿದ ತಕ್ಷಣ ಮೈಯಲ್ಲಿ ತುರುಕಿ ಆಗ್ತದೆ ಮತ್ತು ಮೈ ಮೇಲೆ ಗಂಧೆಗಳು ಉಂಟಾಗ್ತದೆ. ಪಿತ್ತು ಗಂಧೆ ಅಂತ ಏನ್ ಕರಿತೀವಿ, ರೌಂಡ್ ರೌಂಡ್ ಪ್ಯಾಚಸ್ ಉಂಟಾಗ್ತದೆ, ಮತ್ತೊಂದು ಅರ್ಧ ತಾಸಿನಲ್ಲಿ ಹೋಗ್ಬಿಡ್ತದೆ, ತುರುಕಿಯನ್ನು ಕಡಿಮೆ ಆಗ್ಬಿಡ್ತದೆ. ಇಂತಹ ಲಕ್ಷಣಗಳು ನಿಮಗಿದ್ರೆ ಅದು ಅರ್ಟಿಕೇರಿಯಾ ಆಗಿರುತ್ತೆ. ಅದು ಶೀತಪಿತ್ತ, ಆಯುರ್ವೇದದಲ್ಲಿ ಅದಕ್ಕೆ ಶೀತಪಿತ್ತ ಅಂತ ಒಂದು ಹೆಸರಿದೆ. ಸೊ ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯಾ ಹೇಗೆ ಬರ್ತದೆ, ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಉಪಾಯಗಳೇನು, ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈಗಾಗಲೇ ಹೇಳಿರುವಂತೆ ಈ ಅರ್ಟಿಕೇರಿಯಾ ಅನ್ನುವಂಥದ್ದು ಆಯುರ್ವೇದದಲ್ಲಿ ಶೀತಪಿತ್ತ ಅಂತ ಕರೀತಾರೆ, ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಉದರ್ದ ಅಂತಾನು ಕೂಡ ಕರೀತಾರೆ. ಸೊ ಇದರಲ್ಲಿ ಆಯುರ್ವೇದದ ಪ್ರಕಾರ ಎರಡು ವಿಧ ಅಂದ್ರೆ ಟೈಪ್ಸ್ ಇದೆ. ಒಂದು ವಾತ ಮತ್ತು ಪಿತ್ತದಿಂದ ಆಗುವಂಥದ್ದು, ಇನ್ನೊಂದು ಕಫ ಮತ್ತು ಪಿತ್ತದಿಂದ ಆಗುವಂಥದ್ದು ಅಂತ. ಸೊ ಈ ವಾತ ಮತ್ತು ಪಿತ್ತದಿಂದ ಆಗುವಂಥದ್ದು ಈ ತಂಪು ಗಾಳಿಗೆ ಜಾಸ್ತಿ ಆಗ್ತದೆ. ಈ ಕಫ ಮತ್ತು ಪಿತ್ತದಿಂದ ಆಗುವಂಥದ್ದು ಆಹಾರದಿಂದ ಟ್ರಿಗರ್ ಆಗ್ತದೆ. ಸೊ ಇದು ಎರಡರಲ್ಲಿ ನಿಮಗೆ ಯಾವ ತರದಲ್ಲಿ ಇರ್ಬೋದು ಇದ್ರೂ ಕೂಡ ಅದಕ್ಕೆ ಖಂಡಿತವಾಗಿ ನೀವು ವರಿ ಮಾಡದೆ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾಗಿದೆ. ಸೊ ಈಗ ಉದರ್ದ ಅಥವಾ ಈ ಶೀತಪಿತ್ತದ ಲಕ್ಷಣಗಳನ್ನ ಈಗಾಗಲೇ ನಾನು ಹೇಳಿರುವಂತೆ, ಇದು ಮೈಯಲ್ಲಿ ಮೊದಲು ತುರಿಕೆ ಶುರುವಾಗ್ತದೆ. ಯಾವಾಗ ತುರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಸಂಜೆ ಸಂದರ್ಭದಲ್ಲಿ, ಅಂದ್ರೆ ಸಂಜೆ 6 ಗಂಟೆ ನಂತರ, ವಾತಾವರಣದಲ್ಲಿ ತಂಪಾದ ನಂತರ ಈ ತುರಿಕೆ ಜಾಸ್ತಿ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ನಾವು ಯಾವುದೋ ಒಂದು ವರ್ಕ್ ಇಂದ ಮುಗಿಸಿ ಮನೆಗೆ ಬರ್ತೇವೆ, ಫ್ಯಾನ್ ಹಚ್ತೇವೆ, ತಂಪು ಗಾಳಿ ಬಂದ ನಂತರ ತುರಿಕೆ ಜಾಸ್ತಿ ಆಗ್ತದೆ. ಅಥವಾ ಶರ್ಟನ್ನ ತೆಗಿತೇವೆ, ವಾತಾವರಣದಲ್ಲಿ ಚಳಿ ಇರ್ತದೆ, ಅಂತ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ ತುರಿಕೆ ಶುರುವಾಯಿತು. ತುರಿಸ್ಕೊಳ್ತೇವೆ, ಅಲ್ಲಿ ಗಂಧೆಗಳು ಉಂಟಾಗ್ತದೆ. ಯಾವ ಭಾಗದಲ್ಲಿ ತುರುಕಿ ಆಗಿರ್ತದೆ ಅಲ್ಲಿ ಕೆಂಪಗೆ ಪ್ಯಾಚ್ ಒಂದು ಗಂಧೆಗಳು ಉಂಟಾಗ್ತದೆ. ಆ ಗಂಧೆಗಳು ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ಹಾಗೆ ಇರ್ತದೆ. ಸ್ವಲ್ಪ ತುರಿಕೆ ಬರ್ತದೆ, ಬಿಸಿ ಬಿಸಿ ಉರಿ ಉರಿ ಆದಂತ ಅನುಭವ ಆಗ್ತದೆ, ನಂತರ ಅದು ಹೋಗ್ಬಿಡ್ತದೆ. ಸೊ ಕೆಲವು ಸಂದರ್ಭ ನಂತರ ಅದು ಇಲ್ಲ, ಆ ಸಮಸ್ಯೆ ಇಲ್ಲ. ಸೊ ಇದು ರಿಪೀಟೆಡ್ ಆಗ್ತಾ ಇರ್ತದೆ. ಇದನ್ನ ಅರ್ಟಿಕೇರಿಯಾ ಅಂತ ನೀವು ಗುರುತಿಸಬೇಕಾಗ್ತದೆ. ಈ ಸಮಸ್ಯೆ ಇದ್ದವರು ಖಂಡಿತವಾಗಿ ನೀವು ನಿಯರೆಸ್ಟ್ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಭೇಟಿ ಆಗ್ಬೇಕಾಗ್ತದೆ, ಅಥವಾ ನಮ್ಮ ನಿಸರ್ಗ ಮನೆ ಆನ್ಲೈನ್ ಉಚಿತ ಆನ್ಲೈನ್ ಸಂದರ್ಶನದ ಮೂಲಕ ನೀವು ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬಹುದಾಗಿದೆ. ಸೊ ಇದು ಈ ಅರ್ಟಿಕೇರಿಯಾದ ಲಕ್ಷಣಗಳು, ಅರ್ಟಿಕೇರಿಯಾ ಅಥವಾ ಶೀತಪಿತ್ತದ ಲಕ್ಷಣಗಳು. ಇದಕ್ಕೆ ಈಸಿ ಹೋಮ್ ರೆಮಿಡೀಸ್ ಕೂಡ ಇದೆ. ಅದನ್ನು ಮೊಟ್ಟ ಮೊದಲನೇದಾಗಿ ಶುದ್ಧವಾದಂತಹ ಅರಿಶಿಣ ಪುಡಿಯ ಪ್ರಯೋಗ. ಹೌದು, 1 ಚಮಚ ಅರಿಶಿಣ ಪುಡಿಯನ್ನು ನೀವು ತೆಗೆದುಕೊಳ್ಬೇಕು. ಮೊದಲು ಶುಭ್ರವಾದಂತಹ ಅರಿಶಿಣವನ್ನು ನೀವೇ ಪುಡಿ ಮಾಡಿಸ್ಕೊಂಡು ಬಂದ್ರೆ ಇನ್ನೂ ಬೆಸ್ಟ್. ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗಿ ಪುಡಿ ಮಾಡಿಸ್ಕೊಂಡು ಬಂದ್ರೆ, ಹಳ್ಳಿಗಳಲ್ಲಿ ಯಾರು ಅರಿಶಿಣವನ್ನು ಕೊಡ್ತಾರೆ ಅಂಥವರು ಮಾಡಿಸ್ಕೊಂಡು ಬಂದ್ರೆ ಬೆಸ್ಟ್. ಅಥವಾ ಯಾರು ಶುಭ್ರವಾಗಿ ಅರಿಶಿಣದ ಪುಡಿಯನ್ನು ತಯಾರಿಸ್ಕೊಳ್ತಾರೆ ಅವರಿಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಈ ಅರಿಶಿಣದ ಪುಡಿ 1 ಚಮಚ ಅರಿಶಿಣದ ಪುಡಿಗೆ 1 ಚಮಚ ಜೇನುತುಪ್ಪ ಮತ್ತು 1/2 ಚಮಚ ತುಪ್ಪವನ್ನು ಹಾಕ್ಬೇಕು. ಅಂದ್ರೆ ಜೇನುತುಪ್ಪ ಮತ್ತು ತುಪ್ಪವನ್ನು ಸಮ ಪ್ರಮಾಣದಲ್ಲಿ ಬಳಸಬಾರದು. ಸೊ 1 ಚಮಚ ಅರಿಶಿಣದ ಪುಡಿಗೆ 1 ಚಮಚದಷ್ಟು ಜೇನುತುಪ್ಪ, 1/2 ಚಮಚದಷ್ಟು ತುಪ್ಪವನ್ನು ಮಿಶ್ರಣ ಮಾಡಿ ಪ್ರತಿದಿನ ರಾತ್ರಿ ಮಲಗುವಾಗ ನೀವು ಅದನ್ನು ನೆಕ್ಕಬೇಕು. ಅಂದ್ರೆ ಲೇಹದ ರೂಪದಲ್ಲಿ ಮಾಡಿ ಅದನ್ನು ನೆಕ್ಕಬೇಕು. ಇದರಿಂದಾಗಿ ಈ ಅರ್ಟಿಕೇರಿಯಾ ಅನ್ನುವಂಥ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಈಗಾಗಲೇ ಹೇಳಿರುವಂತೆ ಈ ಅರ್ಟಿಕೇರಿ ಯಾವ್ದ್ರಿಂದ ಬರ್ತದೆ ಅಂತ ನೋಡೋದಾದ್ರೆ ಅದು ಆಟೋ ಇಮ್ಯೂನ್ ಸಮಸ್ಯೆ ಆಗಿರ್ತದೆ. ಅಂದ್ರೆ ನಮ್ಮ ಶರೀರದ ಜೀವಕೋಶಗಳ ಮೇಲೆ ಒಂದು ಕ್ರಿಯೆಯನ್ನು ನಡೆಸುವುದರ ಮೂಲಕ ಈ ಅರ್ಟಿಕೇರಿಯ ಉತ್ಪಾದನೆ ಆಗಿರ್ತದೆ. ಸೊ ಆಂಟಿಬಾಡೀಸ್ ಅಂತ ಕರಿತೇವೆ, ಅತಿಯಾಗಿ ವೃದ್ಧಿಯಾದಂತಹ ಈ ಆಂಟಿಬಾಡೀಸ್ ಈ ಸಮಸ್ಯೆಯನ್ನು ತಂದಿರ್ತದೆ. ಅಂತ ಈ ಅರಿಶಿಣ ತುಪ್ಪ ಮತ್ತು ಜೇನುತುಪ್ಪದ ಮಿಶ್ರಣದಿಂದಾಗಿ ಈ ಆಂಟಿಬಾಡೀಸ್ ಕಡಿಮೆ ಆಗಲಿಕ್ಕೆ ಅಲರ್ಜಿ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಅಲರ್ಜಿ ಅಂತ ಕರೆಯುವಂಥದ್ದು, ಈ ಅಲರ್ಜಿ ಕಡಿಮೆ ಆಗಲಿಕ್ಕೆ ಸಹಾಯಕ ಆಗ್ತದೆ. ಮತ್ತು ಎರಡನೇ ವಿಧಾನ ಹೇಗೆ ಅಂತ ಹೇಳಿದ್ರೆ, ನೀವು ಕಹಿಯಾದಂತಹ ಆಹಾರ ಪದಾರ್ಥವನ್ನು ಆಹಾರದಲ್ಲಿ ಬಳಸಬೇಕು. ನಾವು ಎಲ್ಲಾ ರಸವನ್ನು ಅಂದ್ರೆ ಎಲ್ಲಾ ಟೇಸ್ಟ್ ಅನ್ನ ಹೊಂದಿರುವಂತಹ ಆಹಾರವನ್ನು ಬಳಸ್ತೇವೆ, ಆದರೆ ಕಹಿಯಾದ ಆಹಾರ ಪದಾರ್ಥವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೇವೆ. ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯಾ ಸಮಸ್ಯೆಗೆ ಕಹಿ ಆಹಾರ ಪದಾರ್ಥಗಳು ಅತಿ ಮುಖ್ಯವಾಗಿ ಬೇಕಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ ಬೇವಿನ ರಸವನ್ನು, ಒಂದು 10 ರಿಂದ 15 ಮಿಲಿಲೀಟರ್ನಷ್ಟು ಬೇವಿನ ರಸವನ್ನ ವಾರಕ್ಕೆ 2 ಬಾರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ, ಅಥವಾ ಯಾರಿಗೆ ಸಿಗ್ತದೆ ಅಂತವರು ನೆಲನೆಲ್ಲಿ ರಸ, ಒಂದು 10 ರಿಂದ 20 ml ನೆಲನೆಲ್ಲಿ ರಸವನ್ನ ಅವೈಲೇಬಿಲಿಟಿ ಇದ್ದವರು ಅದನ್ನು ಕುಡಿಯುವುದರಿಂದಾಗಿ ಲಿವರ್ ಪ್ಯೂರಿಫೈ ಆಗ್ತದೆ, ಬ್ಲಡ್ ಪ್ಯೂರಿಫೈ ಆಗ್ತದೆ, ಅದರಿಂದಾಗಿ ಈ ಸಮಸ್ಯೆ ಸರಿಯಾಗ್ತದೆ. ಸೊ ಅಂದ್ರೆ ಅದಕ್ಕೆ ಬೆಟರ್ ರಿಸಲ್ಟ್ಸ್ ಬರ್ತದೆ, ಅಂದ್ರೆ ಸಿಂಪ್ಟಮ್ಸ್ ರಿಡಕ್ಷನ್ ಆಗ್ತಾ ಬರ್ತದೆ ಅನ್ನುವಂಥದ್ದು. ಸೊ ಕಹಿಯಾದ ಆಹಾರ ಪದಾರ್ಥ, ಹಾಗಲಕಾಯಿ ಮುಂತಾದ ಕಹಿಯಾದ ಆಹಾರ ಪದಾರ್ಥವನ್ನು ಬಳಸುವಂಥದ್ದು, ಸ್ವಲ್ಪ ಪ್ರಮಾಣದಲ್ಲಿ ಬೇವಿನ ರಸ ಅಥವಾ ನೆಲನೆಲ್ಲಿ ರಸವನ್ನು ಕುಡಿಯುವಂಥದ್ದು, ಇದು ಎರಡು ಟ್ರೆಡಿಷನಲ್ ಆಯುರ್ವೇದಿಕ್ ಪದ್ಧತಿಯಲ್ಲಿ ಹೇಳಿರುವಂತಹ ಒಂದು ವಿಧಾನಗಳು. ಇಲ್ಲ, ಇತ್ತೀಚಿನ ಲೇಟೆಸ್ಟ್ ರಿಸರ್ಚಸ್ ಪ್ರಕಾರ ಇದಕ್ಕೆ ಫಾರ್ವರ್ಡೆಡ್ ರಿಸರ್ಚ್ ಆಗಿದೆ. ಏನು ಅಂತ ಹೇಳಿದ್ರೆ, ಈ ಆಟೋ ಇಮ್ಯೂನ್ ಸಮಸ್ಯೆಗೆ ಪ್ರೋಬಯೋಟಿಕ್ಸ್ ಅನ್ನು ತೆಗೆದುಕೊಳ್ಳುವುದರಿಂದಾಗಿ ಇಮ್ಯುನಿಟಿ ಮಾಡಿಫಿಕೇಶನ್ ಆಗುವುದರ ಮೂಲಕ ಈ ಸಮಸ್ಯೆ ಹತೋಟಿಗೆ ಬರ್ತದೆ ಅನ್ನುವಂಥದ್ದು ರಿಸರ್ಚಸ್ ಆಗ್ತಾ ಇದೆ. ಸೊ ಈಗಾಗಲೇ ನಾವು ಹೇಳಿರುವಂತೆ ಪ್ರೋಬಯೋಟಿಕ್ಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಂತಹ ಒಂದು ಸಪ್ಲಿಮೆಂಟ್ಸ್ ಅನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಅದು ಇದಕ್ಕೆ ಬೇಗ ಮತ್ತು ಬೆಟರ್ ರಿಸಲ್ಟ್ಸ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ನಮ್ಮ ನಿಸರ್ಗ ಮನೆಯ ಆನ್ಲೈನ್ ಸಂದರ್ಶನದ ಮೂಲಕ ಅದರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿಕೊಂಡು, ನಮ್ಮಲ್ಲಿ ಅತಿ ಮುಖ್ಯವಾದ ಅತಿ ಉತ್ತಮವಾದ ಕ್ವಾಲಿಟಿಯ ಪ್ರೋಬಯೋಟಿಕ್ಸ್ ಲಭ್ಯ ಇದೆ, ಆ ಪ್ರೋಬಯೋಟಿಕ್ಸ್ ಅನ್ನು ನೀವು ಡಿಸ್ಕಷನ್ ಮಾಡಿಸ್ಕೊಳ್ಳುವುದರ ಮೂಲಕ ಅದನ್ನು ತರಿಸ್ಕೋಬಹುದು, ಅದರಿಂದಾಗಿ ಬೆಟರ್ ಬೆನಿಫಿಟ್ಸ್ ಅನ್ನು ಪಡ್ಕೋಬಹುದು. ಅದರ ಜೊತೆಗೆ ಆಹಾರದಲ್ಲಿ ನೀವು ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಆಹಾರದಲ್ಲಿ ನೀವು ಖಂಡಿತವಾಗಿ ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ, ನೀವು ಯಾರಿಗೆ ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯ ಸಮಸ್ಯೆ ಇದೆ ಅವರು ಮೊಸರನ್ನ ತಿನ್ನಬಾರದು. ಸೊ ಕೆಲವು ದಿನಗಳ ಕಾಲ ಈ ಸಮಸ್ಯೆಯಲ್ಲಿ ಹೇಳ್ತಾ ಇದ್ದೇವೆ, ಈ ಸಮಸ್ಯೆ ಇದ್ದವರು ಮೊಸರನ್ನ ತಿನ್ನಬಾರದು. ಯಾರಿಗೆ ಪಿತ್ತಗಂದೆ, ಅರ್ಟಿಕೇರಿಯ ಅಥವಾ ಶೀತಪಿತ್ತ ಸಮಸ್ಯೆ ಇದೆ ಅವರು ಮೊಸರನ್ನ ತಿನ್ನಬಾರದು. ಕೆಲವು ತಿಂಗಳುಗಳ ಕಾಲ ಅಂತೂ ಖಂಡಿತವಾಗಿ ಅದು ಟ್ರಿಗರ್ ಇದ್ದಾಗ ತಿನ್ನಲೇಬಾರದು. ಸೊ ಅದರ ಜೊತೆಗೆ ನ್ಯಾಚುರಲ್ ಡಯಟ್ ಅಂತ ಕಾನ್ಸೆಪ್ಟ್ ಇದೆ. ನಮ್ಮ ನಿಸರ್ಗ ಮನೆಯ ಒಂದು ನೀವು ಪವರ್ ಡಯಟ್ ಬುಕ್ ನಲ್ಲಿ ನೋಡಿದ್ರೆ ಅದರಲ್ಲಿ ನ್ಯಾಚುರಲ್ ಡಯಟ್ ಅನ್ನುವಂಥದ್ದು ಲಭ್ಯ ಇದೆ. ನ್ಯಾಚುರಲ್ ಡಯಟ್ ಮಾಡುವ ವಿಧಾನ, ಏನೇನನ್ನ ಬಳಸಬಹುದು ಅನ್ನುವಂಥದ್ದು ಒಂದು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಹಸಿ ತರಕಾರಿಗಳ ಸಲಾಡ್, ಬೇಯಿಸಿದ ತರಕಾರಿಗಳ ಪಲ್ಯ ಮತ್ತು ಬೇಯಿಸಿದ ತರಕಾರಿಯ ಸೂಪ್ ಮತ್ತು ಹಣ್ಣುಗಳು, ಇದು ನಾಲ್ಕು. ಅದರಲ್ಲೂ ಮುಖ್ಯವಾಗಿ ನಿಂಬೆ ಮತ್ತು ಕಿತ್ತಳೆ ಮುಂತಾದ ಹುಳಿ ಹಣ್ಣುಗಳನ್ನು ಸೇವಿಸುವುದು ಬೇಡ. ಸೊ ಅದನ್ನು ಬಿಟ್ಟು ಉಳಿದೆಲ್ಲ ಹಣ್ಣುಗಳನ್ನು ನೀವು ಸೇವಿಸಬಹುದು. ಅದರ ಜೊತೆಗೆ ಹಸಿ ತರಕಾರಿಗಳ ಸಲಾಡ್, ಬೇಯಿಸಿದ ತರಕಾರಿಗಳ ಪಲ್ಯ ಮತ್ತು ಬೇಯಿಸಿದ ತರಕಾರಿಯ ಸೂಪ್ ಅನ್ನು ಹೆಚ್ಚಾಗಿ ಬಳಸಬಹುದು. ಸೊ ಅದರ ಜೊತೆಗೆ ಒಂದು ಕೆಲವು ತಿಂಗಳುಗಳ ಕಾಲ ನೀವು ಈ ಸಮಸ್ಯೆ ಇದ್ದವರು ನಾನ್ ವೆಜ್ ಅನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಮಾಂಸಾಹಾರ ಈ ಸಮಸ್ಯೆಗೆ ಸೂಕ್ತ ಅಲ್ಲ. ಸೊ ಈ ಎರಡು ಆಯುರ್ವೇದಿಕ್ ಮತ್ತು ಮನೆ ಮದ್ದುಗಳು ಮತ್ತು ಪ್ರೋಬಯೋಟಿಕ್ಸ್ ನ ಸೇವನೆ ಮತ್ತು ಈಗಾಗಲೇ ನಾನು ಹೇಳಿರುವಂತಹ ಆಹಾರದ ಬದಲಾವಣೆ, ಇದಿಷ್ಟನ್ನು ಮಾಡಿಕೊಂಡಲ್ಲಿ ನೀವು ಅರ್ಟಿಕೇರಿಯ ಸಮಸ್ಯೆಯಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅನ್ನು ಪಡಿಬಹುದು. ಅಂದ್ರೆ ಮತ್ತೆ ರೀಅಕರೆನ್ಸ್ ಆಗದೆ ಇರೋ ತರ ನೀವು ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲವೂ ಕೂಡ ಅರ್ಟಿಕೇರಿಯಾದ ಲಕ್ಷಣಗಳು, ಅದರ ಒಂದು ಕಾರಣಗಳು ಮತ್ತು ಅದರಿಂದ ಅದಕ್ಕೆ ಮಾಡಬಹುದಾದಂತಹ ಪರಿಹಾರ ಉಪಾಯಗಳು. ಸೊ ಈ ಪ್ರಯತ್ನವನ್ನ ಯಾರು ಈ ಸಮಸ್ಯೆಯನ್ನು ಬಳಲ್ತಾ ಇದ್ದೀರಿ ಅವರೆಲ್ಲರೂ ಈ ಪ್ರಯತ್ನವನ್ನ ಮಾಡಿ ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ, ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ತಪ್ಪಾಯ್ತದೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಹರಿಘರ್

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ, ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿರು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಯಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕಿಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚನ್ನು ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದು ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನದ ವಾಸ್ತವಿಕತೆರೆ ಇಲ್ಲಾಂಟಾಕರು. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗೂ ಮೂಲ ಕಾರಣ ಆಯಿಟಿಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯ ಫಲಕ. ನೆರಡಂಗಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾ ಅಲೈಹಿಸಲಂ ಲೋಕತ್ವ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥ ಅವರು. ಇನ್ಸಾನು ತಾಲ್ಚೆ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರ ಪೊರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಯಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗ ಎಲ್ಲರೂ ಮನುಷ್ಯಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತು ಆಲ್ಮಾರುಡು ಹೃದಯತ್ತು ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನದ ಉದ್ದೇಶ ಪಿನ ಸಾರ್ಥಕತರ ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲಿ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳ ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ. ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
0: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ. ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಾಯ್ ಹಲೋ ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ಸಮಯ 3:03. ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6-3-6-4-2-0-4-9-4-9. ನಿಮ್ಮ ಜೊತೆ ಮಾತನಾಡ್ತಾ ಇರೋದು ನಾನು ಗಾಯತ್ರಿ. ನಾನಿಲ್ ಇದೀಗ ಒಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಯಾರಿದು?
1: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ಭೀಮನಗೌಡ ಪಾಟೀಲ್ ಅವರು. ಇವತ್ತು ನಾನು ಏನು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಸರಕ್ಕೆ ಸಂಬಂಧಿಸಿದ ಒಂದು ಹಾಡನ್ನ ಕೇಳಬಹುದು ನೀವು ಅಂತೇಳಿ ಹೇಳಿದ್ದೆ ನಾನು. ಅಂತ ಹೇಳಿದ್ರೆ 5ನೇ ತಾರೀಕು, ಜೂನ್ 5ನೇ ತಾರೀಕನ್ನ ನಾವು ಪರಿಸರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪರಿಸರಕ್ಕೆ ಸಂಬಂಧಿಸಿದ ಒಂದು ಹಾಡನ್ನ ಕೇಳುವ ಅಂತ ಹೇಳಿ ಹೇಳಿದ್ವಿ. ಯಾವ ಹಾಡನ್ನ ನೀವು ಕೇಳಲಿಕ್ಕೆ ಬಯಸ್ತಾ ಇದ್ದೀರಿ ಭೀಮನಗೌಡ ಪಾಟೀಲ್ರೇ?
1: ನಮಗೆ ಗಂಧದ ಗುಡಿ ಮೇಡಮ್.
0: ಗಂಧದ ಗುಡಿಯಲ್ಲಿ ಚಂದದ ಹಾಡು.
1: ಅದರಲ್ಲಿ ನಾವಾಡುವ ನುಡಿಗೆ ಕನ್ನಡ ನುಡಿ ಅಂತ.
0: ನಾವಾಡುವ ನುಡಿ, ನಾಡು ಮತ್ತು ನುಡಿಗೆ ಮತ್ತೆ ಪರಿಸರಕ್ಕೆ ಸಂಬಂಧಿಸಿದ ಒಂದು ಹಾಡು.

0: ಅಲ್ವೇ, ಚಂದದ ಹಾಡು
1: ಕೇಳಿದ್ರಿ.
0: ಆಯ್ತು, ಥ್ಯಾಂಕ್ಸ್. ನಮಸ್ತೆ ನಮಸ್ತೆ ನಮಸ್ತೆ
1: ನಮಸ್ತೆ
0: ನಮಸ್ತೆ ನಮಸ್ತೆ. ಶ್ರೋತೃಗಳೇ, ಇದೀಗ ಭೀಮನಗೌಡ ಪಾಟೀಲರು ಕರೆ ಮಾಡಿ ಗಂಧದ ಗುಡಿ ಚಿತ್ರದ ಒಂದು ಹಾಡನ್ನು ಕೇಳಿದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಯಾವುದಾದ್ರೂ ಒಂದು ಪರಿಸರಕ್ಕೆ ಸಂಬಂಧಿಸಿದ ಒಂದು ಹಾಡನ್ನು ಕೇಳಬಹುದು ಕರೆ ಮಾಡಿ. ಇದೀಗ ಮತ್ತೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ.
2: ನಮಸ್ತೆ ಮೇಡಮ್, ನಾನು ಸಂಕಪ್ಪಣ್ಣ ಪಾತ್ರ ಅಂದಲ್ಲ,
0: ಹಾಸನದ ಸಂಕಪ್ಪಣ್ಣ ಅವರು ಕರೆ ಮಾಡಿ. ಸಂಕಪ್ಪಣ್ಣ, ಇವತ್ತು ಯಾವ ಹಾಡು?
2: ಇವತ್ತು ಪರಿಸರ ದಿನಾಚರಣೆ ಶುಭಾಶಯ ಹೇಳ್ತೇನೆ.
0: ಪರಿಸರದ ದಿನ ನಾವು ಆಚರಣೆ ಮಾಡ್ತಾ ಇರೋದು ಜೂನ್ 5 ತಾರೀಕನ್ನ. ಇವತ್ತು ನಾವು ಪರಿಸರಕ್ಕೆ ಸಂಬಂಧಿಸಿದ ಒಂದು ಹಾಡನ್ನ ಕೇಳುವ ಅಂತ ಹೇಳಿತ್ತು.
2: ಪರಿಸರ ಸಂಬಂಧಪಟ್ಟಂತ ಹಾಡಂದ್ರೆ ನನಗೆ ನಾಗಮಂಡಲ ಚಿತ್ರದಿಂದ ಈ ಹೆಸರು ಸರಿಯಲಿ.
0: ನಾಗಮಂಡಲ ಚಂದದ ಹಾಡು, ಇದು ಕೂಡ ಚಂದದ ಹಾಡು.
2: ಸಂಗೀತ ಕಟ್ಟಿಯವರು ಆಡ್ರದ್ದು,
0: ಚೆನ್ನಾಗಿದೆ.
2: ಪರಿಸರ ಪರವಾಗಿ ಚೆನ್ನಾಗಿ ಆಡಿದೆ ಎಲ್ಲಾ ಸಾರಂಗ ಕೇಳಗರಿಗೆ ಮತ್ತು ನನ್ನ ಮೊಮ್ಮಕ್ಕಳು ಶಿವಾನಿ ಮತ್ತು ನಯನಗೋಸ್ಕರ.
0: ಶಿವಾನಿ ಮತ್ತು ನಯನ ಯಾರು? ಡಿಸ್ಟರ್ಬೆನ್ಸ್ ಉಂಟು ತುಂಬಾ.
2: ನನ್ನ ಮೊಮ್ಮಕ್ಕಳು.
0: ಹಾ, ಮೊಮ್ಮಕ್ಕಳು ಶಿವಾನಿ ಮತ್ತು ನಯನ.
2: ನಯನ.
0: ಓಕೆ ಓಕೆ, ಚಂದದ ಹೆಸರುಗಳು. ಆಯ್ತಾಯ್ತು, ಕೇಳಿಸುವ. ನಮಸ್ತೆ.
2: ನಮಸ್ತೆ
0: ಸಂಕಪ್ಪಣ್ಣ. ನಮಸ್ತೆ ನಮಸ್ತೆ. ಶ್ರೋತೃಗಳು, ಇದೀಗ ಇಬ್ಬರು ಶ್ರೋತೃಗಳು ಕರೆ ಮಾಡಿ ಎರಡು ಪರಿಸರಕ್ಕೆ ಸಂಬಂಧಿಸಿದ ಎರಡು ಹಾಡುಗಳನ್ನು ಕೇಳಿದರು. ಅದಕ್ಕಿಂತ ಮುಂಚೆ ನಿನ್ನೆ ಯಾರು, ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆ ಮಾಡಿ ಸಂತ ತುಕಾರಾಮ್ ಚಿತ್ರದ ಒಂದು ವಿಠಲನ ಹಾಡನ್ನು ಕೇಳಿಸಿ ಅಂತೇಳಿ ಹೇಳಿದರು. ಬನ್ನಿ, ಇದೀಗ ಆ ಹಾಡನ್ನು ಕೇಳಿಕೊಂಡು ನಾವು ಮುಂದೆ ಹೋಗುವ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಗಾಯತ್ರಿ ನಾನಿಲ್. ಇದೀಗ ಸಂತ ತುಕಾರಾಮ್ ಚಿತ್ರದ ಗೀತೆ.

0: ಶ್ರೋತೃಗಳೇ, ನಾವು ಇದೀಗ ಆಲಿಸಿದ್ದು ಸಂತ ತುಕಾರಾಮ್ ಚಿತ್ರದ ಗೀತೆಯನ್ನು. ನಿನ್ನೆಯ ದಿನ ಪ್ರೇಮ್ ಪ್ರದೀಪ್ ದಾಸ್ ಅವರು ಮಂಗಳಾದೇವಿಯಿಂದ ಕರೆ ಮಾಡಿ ಈ ಚಿತ್ರದ ಒಂದು ಹಾಡನ್ನು ಕೇಳಿಸಿ ಅಂತೇಳಿ ಹೇಳಿದರು. ಆದರೆ ಸಮಯದ ಅಭಾವದಿಂದಾಗಿ ನಿನ್ನೆಯ ದಿನ ಕೇಳಿಸಲಿಕ್ಕೆ ಆಗಿಲ್ಲ. ಇವತ್ತು ಅದಕ್ಕಾಗಿ ಪ್ರೇಮ್ ಪ್ರದೀಪ್ ದಾಸ್ ಅವರಿಗೆ ಕೇಳಿಸಿದ ಹಾಡಿದು. ಇದೀಗ ಮತ್ತೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಸಿ
0: ಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಸರಿ, ಹೇಳಿ ಸರ್. ಇವತ್ತು ನಾವು ಪರಿಸರದ ಗೀತೆಯನ್ನ ಕೇಳುವ ಅಂತೇಳಿ ಹೇಳಿದ್ದೆ ನಿನ್ನೆ ಕಾರ್ಯಕ್ರಮದಲ್ಲಿ. ಹೇಳಿ ಹೇಳಿ ಸರ್.
1: ಚಿರಂಜೀವಿ ಚಿತ್ರ ಇದೆ ಮೇಡಮ್.
0: ಚಿರಂಜೀವಿ,
1: ಅದರಲ್ಲಿ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಅಂತ ಇದೆ, ಡಾಕ್ಟರ್ ಪಿ ಬಿ ಶ್ರೀನಿವಾಸ.
0: ಕಣ್ಣಾರೆ ನೀ ನೋಡು, ಹಳೇ ಫಿಲ್ಮ್. ಯಾರಿದ್ರು ಇದ್ರಲ್ಲಿ ಚಿರಂಜೀವಿಯಲ್ಲಿ?
1: ಕರ್ನಾಟಕದ ಎಲ್ಲಾ ಊರುಗಳು ಬರುತ್ತೆ, ಎಲ್ಲಾ ಕರ್ನಾಟಕದ ಚಿತ್ರಾನೇ ಬರುತ್ತೆ.
0: ಹೌದು, ಈ ಫಿಲ್ಮ್ ಅಲ್ಲಿ ಯಾರು ನಟಿಸಿದ್ರು ಅಂತ ಹೇಳಿ.
1: ಅದು ಯಾರು ನಟಿಸಿದ್ರು ಅಂತ ಗೊತ್ತಿಲ್ಲ ಮೇಡಮ್. ನಾನು ಬಹಳ ದಿವಸ ಹಾಡಿದ್ದಾರೆ.
0: ಹಿಂದೆ ಒಮ್ಮೆ ನಾನು ಇದೇ ಚಿತ್ರದ ಒಂದು ಹಾಡನ್ನ ಯಾರು ಕೇಳಿದ್ರು
1: ಮೇಡಮ್,
0: ಹಿಂದೆ ಒಮ್ಮೆ ಇದೇ ಹಾಡನ್ನ ಕೇಳಿದ್ರು ಯಾರೋ ನಮ್ಮ ಇವರು, ನಿಮ್ಮ ಫ್ರೆಂಡ್ ಯಾರು ಹೆಸರು ಮತ್ತೆ? ಪುಟ್ರಾಜ್ ಅವರು ಕೇಳಿದ್ರು, ಮಳವಳ್ಳಿಯ ಪುಟ್ರಾಜ್ ಅವರು ಇದೇ ಈ ಚಿತ್ರದ ಒಂದು ಹಾಡನ್ನ ಕೇಳಿದ್ರು. ಯಾರು ನಟಿಸಿದ್ರು ಅಂತ ಕೇಳಿ. ಸರಿ ಸರಿ, ಕೇಳಿಸುವ ಹಾಡನ್ನ ಕೇಳಿಸುವ. ನಮಸ್ತೆ. ಓಕೆ ಸರ್, ನಮಸ್ತೆ,
1: ಕೇಳಿಸಿ.
0: ಈ ಹಾಡನ್ನ ಕೇಳಿಸುವ. ಕೇಳುಗರೆ, ಇದೀಗ ಸಿ ಟಿ ಚಂದ್ರಶೇಖರ್ ಅವರು ಅತ್ತಿ ಚೌಡೇನಹಳ್ಳಿಯಿಂದ ಕರೆ ಮಾಡಿ ಚಿರಂಜೀವಿ ಚಿತ್ರದ ಹಾಡನ್ನ ಕೇಳಿದ್ರು. ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ
2: ಹಲೋ,
0: ನಮಸ್ತೆ, ಯಾರಿದು?
2: ನಮಸ್ತೆ ಮೇಡಮ್.
0: ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ವಸಂತ ಏಮಾಜೆ ಅವರು ಕರೆ ಮಾಡಿದ್ದಾರೆ. ನೀವ್
2: ಹೇಗಿದ್ದೀರಾ ಮೇಡಮ್?
0: ಎಂತ ಹೇಳಿ, ಕೇಳ್ತಾ ಇಲ್ಲ. ಹೆಸರು ಎಲ್ಲ ಗೊತ್ತಾಗ್ತದೆ ನಮ್ಗೆ, ಧ್ವನಿಯಲ್ಲಿ ಗೊತ್ತಾಗ್ತದೆ ಯಾರು ಮಾತಾಡುದು ಅಂತ ಹೇಳಿ. ಊಟ ಆಯ್ತು? ಊಟ ಆಗಿ ಸುಮಾರು ಹೊತ್ತಾಯ್ತು. ನೋಡಿ, ನೀವ್ ಮಾತಾಡೋದು ನಂಗೆ ಸ್ಪಷ್ಟ ಇಲ್ಲ, ಯಾಕೆ ಹೇಳಿ? ನೋಡಿ, ನಾನು ಹೆಡ್ ಫೋನ್ ತೆಗೆದ್ರೆ ಕ್ಲಿಯರ್ ಆಗಿ ಕೇಳ್ತದೆ. ಆದ್ರೆ ಇಲ್ಲ, ಅಭಿಷೇಕ್ ಅವರು ನನ್ನ ಎದುರು ಬಂದು ನಿಂತು ಏಕೆ ಕೇಳುದಿಲ್ಲ, ನಮ್ಗೆ ಕೇಳ್ತಾ ಉಂಟು ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ಹೇಳ್ತಾ ಇರೋದು. ಹೇಳಿ ಹೇಳಿ, ಇವಾಗ ಯಾವ ಹಾಡು ಕೇಳುವ? ಪರಿಸರದ ಗೀತೆ
2: ಕೃಷ್ಣ ರುಕ್ಮಿಣಿ ಚಿತ್ರದಿಂದ.
0: ಕೃಷ್ಣ ರುಕ್ಮಿಣಿಯಲ್ಲಿ
2: ಕರ್ನಾಟಕದ ಇತಿಹಾಸದಲ್ಲಿ.
0: ಅದು ಕರ್ನಾಟಕದ ಹಾಡಲ್ವಾ, ಪರಿಸರ ಗೀತೆಯಾ? ಆಯ್ತಾಯ್ತು, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ನೀವು ದೇಶಭಕ್ತಿ ಗೀತೆಯನ್ನ ಕೇಳಿದ್ದು
2: ಹಾಡು
0: ಕರ್ನಾಟಕದ ಇತಿಹಾಸದಲ್ಲಿ, ಅದನ್ನ ಅಂಬರಿಸಿದ್ರ?
2: ಹೌದು.
0: ಹೌದಾ? ರುಕ್ಮಿಣಿಯಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿದ್ರು ಅಂತ ನನ್ನ ನೆನಪು. ನಿಮ್ದು ಸರಿಯಾಗಿರ್ಬಹುದು, ನನಗೆ ಗೊತ್ತಿಲ್ಲ ಅಷ್ಟು. ನನ್ನ ಪ್ರಕಾರ ಈ ಫಿಲ್ಮ್ ಅಲ್ಲಿ ವಿಷ್ಣುವರ್ಧನ್ ಅವರು ಇದ್ರು. ಆಯ್ತು, ಹಾಡನ್ನ ಕೇಳಿಸ್ತೇನೆ ನಿಮ್ಗೆ. ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ ನಮಸ್ತೆ. ಓಕೆ ಓಕೆ ಓಕೆ, ಧನ್ಯವಾದಗಳು. ಶ್ರೋತೃಗಳು, ಇದೀಗ ಇಬ್ಬರು ಶ್ರೋತೃಗಳು ಕರೆ ಮಾಡಿ ಹಾಡನ್ನು ಕೇಳಿದರು. ಇದೀಗ ನಾವು ಅದಕ್ಕಿಂತ ಮೊದಲು ಕರೆ ಮಾಡಿದಂಥ ನಮ್ಮ ಇಬ್ಬರು ಶ್ರೋತೃಗಳ ಗೀತೆಯನ್ನು ಕೇಳ್ತಾ ಬರುವಂತಹ ಸಮಯ. ಆಲಿಸ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ಇದೀಗ ಒಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ,
1: ನಮಸ್ಕಾರ.
0: ನಮಸ್ತೆ. ತುಂಬಾ ಡಿಸ್ಟರ್ಬೆನ್ಸ್ ಉಂಟಾ?
1: ಇಲ್ಲ, ಇದರಲ್ಲಿ ಇದು ರೇಡಿಯೋ ಕೇಳುವಾಗ ತುಂಬಾ ಉಂಟು, ತುಂಬಾ ಅಂದ್ರೆ ತುಂಬಾ ಬರಬರ ಆಗ್ತದೆ, ಬರ್ತದೆ. ಮೊಬೈಲ್ ಮೊಬೈಲ್ ಅಲ್ಲಿ ಕೇಳುದಲ್ವಾ, ಬರಬರ ತುಂಬಾ ಉಂಟು.
0: ಹೌದಲ್ಲ ನಾಯಕರೇ, ಇವತ್ತು ಯಾವ ಹಾಡು ಕೇಳುವಾ?
1: ಚಿಗುರಿದ ಕನಸು ಚಿತ್ರದಲ್ಲಿ ಆಹ ಇದೇ ನೀತು ಅಂತ ಒಂದು ಹಾಡು ಉಂಟು.
0: ಚಿಗುರಿದ ಕನಸಲ್ವಾ?
1: ಚಿಗುರಿದ ಕನಸು ಚಿತ್ರದಲ್ಲಿ ಆಹ ಇದೇನಿದು ಅಂತ ಹಾಡು. ಇಡೀ ಪರಿಸರವನ್ನು ಅವರು ಒಂದು ಅದರಲ್ಲಿ ತೋರಿಸ್ತಾರೆ ಅಲ್ಲ, ಅದರಲ್ಲಿ ನೋಡುವಾಗಲೇ ಚೆಂದ ಉಂಟು ಅದರಲ್ಲಿ.
0: ಸದಾನಂದ ನಾಯಕ್ ಅವರಿಗೆ ಚಿಗುರಿದ ಕನಸು ಚಿತ್ರದ ಹಾಡು ಕೊಡುವ. ನಾಯಕರೇ ನಮಸ್ತೆ, ಕರೆ ಮಾಡಿದ್ದಕ್ಕೆ
1: ಧನ್ಯವಾದಗಳು.
0: ನಮಸ್ತೆ ನಮಸ್ತೆ ನಮಸ್ತೆ, ಥ್ಯಾಂಕ್ ಯು. ಓಕೆ ಶ್ರೋತೃಗಳೇ, ಇದೀಗ ಬಂಟಕಲ್ಲಿನ ಸದಾನಂದ ನಾಯಕ್ ಅವರು ಕರೆ ಮಾಡಿ ಚಿಗುರಿದ ಕನಸು ಚಿತ್ರದ ಹಾಡನ್ನ ಕೇಳಿದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳ್ಬೋದು. ಇದೀಗ ನಾವು ಇನ್ನೊಂದು ಕರೆ ಬರುವ ಕರೆ ಕಡಿತಾ ಇತ್ತು. ಶ್ರೋತೃಗಳೇ, ಇದೀಗ ಏನು ಅಂತ ಹೇಳಿದ್ರೆ, ನಾವು ಯಾರ ಹಾಡನ್ನು ಕೇಳಬೇಕು? ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆಯನ್ನು ಕೇಳಿದವರು ಯಾರು? ವಸಂತೇ ಮಾಜಿಯವರು. ಇದೀಗ ಬನ್ನಿ, ಅದೇ ಹಾಡನ್ನು ನಾವು ಕೇಳ್ತಾ ಬರುವ.

ele vai demorar pra matar ela.

0: ನಿಂಗೆ ಸ್ನಾನ ಮಾಡೋದಕ್ಕೆ, ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳುಗರೆ, ಇದೀಗ ನಾವು ಆಲಿಸಿದು ಏಮಾಜೆಯ ವಸಂತ ಅವರು ಕೇಳಿದಂಥ ಹಾಡನ್ನು. ಒಂದಷ್ಟು ಹೊತ್ತು ನಮ್ಮ ತಾಂತ್ರಿಕ ತೊಂದರೆಯ ಕಾರಣದಿಂದಾಗಿ ನಿಮಗೆ ಕಾರ್ಯಕ್ರಮಗಳನ್ನು ಆಲಿಸ್ಲಿಕ್ಕೆ ಆಗಿಲ್ಲ. ಇದೀಗ ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಪುಟ್ಟರಾಜು ಮಾತಾಡೋದು, ಮಂಡ್ಯದಿಂದ.
0: ಮಳವಳ್ಳಿಯ ಪುಟ್ಟರಾಜು ಅವರು.
1: ಸರ್,
0: ಇವತ್ತು ನಾವು ಪರಿಸರದ ಗೀತೆಯನ್ನ ಕೇಳುವ ಅಂತೇಳಿ ಹೇಳಿತ್ತು, ಯಾವ ಹಾಡನ್ನ ಕೇಳಲಿಕ್ಕೆ ನೀವು ಬಯಸ್ತೀರಾ?
1: ಐದನೇ ತಾರೀಕು ವಿಶ್ವ ಪರಿಸರ ದಿನ.
0: ಹೌದೌದು
1: ಮೇಡಮ್. ಅದು ಮಾತು ತಪ್ಪದ ಮಗ ಚಿತ್ರದಿಂದ.
0: ಮಾತು ತಪ್ಪದ ಮಗ, ಅದರಲ್ಲಿ
1: ಅನಂತನಾಗ್ ಮತ್ತೆ ಊರ್ವಶಿ ಶಾರದಾ ಅನ್ನೋರು ಮಾಡಿದ್ದಾರೆ ಮೇಡಮ್.
0: ಯಾವ ಹಾಡು ಹೇಳಿ?
1: ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅನ್ನೋದು.
0: ಎಂತ ಸೌಂದರ್ಯ,
1: ವಾಯ್ಸ್ ಚೆನ್ನಾಗಿದೆ. ಹಾಡಿ ಮೇಡಮ್.
0: ನಾನು ಹಾಡುದಾ? ನೀವು ಹಾಡಿದ್ರೆ ಕೇಳ್ಬೋದು.
1: ಇಲ್ಲ, ನೀವು ಒಂದೆರಡು ಲೈನ್ ಹಾಡ್ಬೇಕು ನಮಗೋಸ್ಕರ.
0: ನಾವು ದಿನ ಹಾಡಿದ್ದನ್ನೇ ಹಾಡ್ತೇವೆ. ಕರೆ ಮಾಡಿ 6364 ಅಂತೇಳಿ, ನೀವು ಅದ್ರ ಹೊಸ್ತು ಹೊಸ್ತು ಹಾಡ್ತೀರಿ ಹಾಗೆ. ಹಾಡೋದೇನು ಬೇಡ, ನಿಮ್ಮ ಹಾಡನ್ನ ಕೇಳಿಸ್ತೇನೆ. ಸರಿಯಾ? ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ಪರಿಸರದ ಗೀತೆಯನ್ನ ಕೇಳಬಹುದು. ಇದೀಗ ನಾವು ಯಾವ ಹಾಡನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸದಾನಂದ ನಾಯಕರು ಬಂಟಕಲ್ಲಿಂದ ಕರೆ ಮಾಡಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನ ಕೇಳಿದ್ರು. ಬನ್ನಿ, ಅದೇ ಹಾಡನ್ನ ನಾವು ಕೇಳ್ತಾ ಬರುವ.

0: ಕೇಳುಗರೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಪರಿಸರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ನಾವು ಆಲಿಸಿದ್ದು ಸದಾನಂದ ನಾಯಕ್ ಬಂಟಕಲ್ಲು ಅವರ ಗೀತೆಯನ್ನ. ಮತ್ತೊಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ಯಾರಿದು?
1: ನಾ ವಿಜಯಪುರದ ನವಾಜ್ ರೀ ಮೇಡಮ್.
0: ವಿಜಯಪುರದ ನವಾಜ್ ಅವರು, ಊಟ ಆಯ್ತೇನ್ರಿ?
1: ಹಾ, ಊಟ ಗೀಟ ಮಾಡ್ಕೊಂಡು ಕೂತಿದ್ರಿ ಮೇಡಮ್. ಕಾರ್ಯಕ್ರಮ ಕೇಳ್ಕೊತೀರಿ, ನಮ್ಮ ರೇಡಿಯೋನೇ ಬರಲಾಗ್ಯದ್ರಿ ಮೇಡಮ್.
0: ನನಗೆ ನೀವು ಎಂತ ಹೇಳಿದ್ರಿಂತಲೇ ಗೊತ್ತಾಗ್ಲಿಲ್ಲ.
1: ಇದು ಬರವಲ್ದ್ರಿ, ನಿಮ್ದು ಯಾಪ್ನಾಗ್ರಿ
0: ರೇಡಿಯೋ ಬರಬರ ಉಂಟಂತಲ್ಲ, ಬರೋವಲ್ದು ಹೇಳಿದ್ದ.
1: ಹೌದ್ರಿ, ಹೌದ್ರಿ ಮೇಡಮ್.
0: ರೇಡಿಯೋ ಕ್ಲಿಯರ್ ಇಲ್ಲ.
1: ಕ್ಲಿಯರ್ ಇಲ್ರಿ, ಯಾಕಂದ್ರ ಬರ್ತಿತ್ರಿ ನಿನ್ನೆ ಮೊನ್ನೆ ಬರ ಕಟ್ಟಿದ್ರಿ ಮೇಡಮ್, ಇವತ್ತು ಬಂದಿಲ್ಲ. ಅದಕ್ಕೆ ಸ್ವಲ್ಪ ಕರೆ ಮಾಡ್ಬೇಕಂತೇಳಿ ಕರೆ ಮಾಡಿದವ್ರಿ.
0: ಆಯ್ತು, ತಿಳಿಸ್ತೇವೆ ಹೇಳಿ. ಇವತ್ತು ಯಾವ ಪರಿಸರದ ಗೀತೆಯನ್ನ, ಪರಿಸರದ ಯಾವ ಗೀತೆಯನ್ನ ನಾವು ಕೇಳೋಣ?
1: ಪರಿಸರದ ನೋಡ್ರಿ ಮೇಡಮ್, ಕಾಕನಕೋಟೆ ಚಿತ್ರದ್ರಿ ಮೇಡಮ್.
0: ಕಾಕನಕೋಟೆ.
1: ನೇ ಸರ ನೋಡು ಈ ಸರ ನೋಡು ಈ ಹಾಡ್ರಿ ಮೇಡಮ್.
0: ಈಗ ನೇಸರನ್ನ ನೋಡ್ಲಿಕ್ಕೆ ಆಗ್ತದ? ಬಿಸಿಲು ಜೋರು ಉಂಟಾ ಅಂತ
1: ಹೇಳಿದ್ರೆ ಕಡಿಮೆ ಆಗಿದ್ರಿ ಮೇಡಮ್. ನಿನ್ನೆ ಹಿಡಿದ್ರಿ ನಿನ್ನೆ, ಇವತ್ತಂಜನ ಮೋಡಾದ್ರಿ ಮೇಡಮ್.
0: ಹೌದು, ಆಗಿದ್ರೆ ನೋಡ್ಬೋದು.
1: ಹೌದೌದು, ನೋಡ್ರಿ ನೇಸರ ನೋಡಕತ್ತೀಗ.
0: ಯಾರಿದ್ರು ಕಾಕನಕೋಟೆಯಲ್ಲಿ?
1: ಕಾಕನಕೋಟೆಯಲ್ಲಿ ನಮ್ಮ ಇವ್ರು ನೋಡ್ರಿ, ಗಿರೀಶ್ ಕಾರ್ನಾಡ್ರಿ ಮೇಡಮ್.
0: ಲೋಕೇಶ್ ಇದ್ರ ಅಂತ?
1: ಲೋಕೇಶ್ ಅವರಿದ್ರು, ಗಿರೀಶ್ ಕಾರ್ನಾಡ್ ನೋಡ್ರಿ ಮೇಡಮ್ ಅವರು.
0: ಹೌದಾ, ಕೇಳಿಸುವ ನಿಮ್ಮ ಹಾಡನ್ನ. ನಮಸ್ತೆ.
1: ನಮಸ್ತೆ, ಧನ್ಯವಾದ ಮೇಡಮ್.
0: ನಮಸ್ತೆ, ನಮಸ್ತೆ. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಪರಿಸರದ ಗೀತೆಯನ್ನ ಕೇಳಬಹುದು. ಯಾಕಂತ ಹೇಳಿದ್ರೆ ಜೂನ್ 5ನೇ ತಾರೀಕನ್ನು ನಾವು ಪರಿಸರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಪರಿಸರಕ್ಕೆ ಸಂಬಂಧಿಸಿದ ಹಾಡನ್ನ ಕೇಳಿ ಅಂತ ಹೇಳಿ ನಾನು ಹೇಳಿದ್ದೆ. ಸುಮಾರು ಜನ ಪರಿಸರ ಗೀತೆಯನ್ನ ಕೇಳಿದ್ರು. ಇದೀಗ ಇನ್ನೊಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ. ನಮಸ್ತೆ ಸರ್.
2: ಶ್ರೀ ಗುರು ಗೌರಂಗ ಗದಧ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಶ್ರೀ ಕೃಷ್ಣ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಅದಿ ಮಂಜುನಾಥ ಸ್ವಾಮಿ ಕಾಚೇನಿ ಮಂಗಳಂಬಿಕೆ ಮಂಗಳೂರಿಂದ. ನಮಸ್ಕಾರ ಮಾತಾಜಿ, ತುಂಬಾ ಧನ್ಯವಾದ, ತುಂಬಾ ಚೆನ್ನಾಗಿ ಬಂತು. ಭಕ್ತಿಪೂರ್ಣವಾದ ಹಾಡು ಹಾಕಿದ್ದು ಬೆಳಿಗ್ಗೆ, ಇದು ಫಸ್ಟ್ ಗೆ ಇದು ತುಕಾರಾಮ್.
0: ನಿನ್ನೆ ನೀವು ಕೇಳಿದಂತ ಹಾಡನ್ನ ಇವತ್ತು ಮೊದಲಿಗೆ.
2: ತುಂಬಾ ಧನ್ಯವಾದ, ಭಕ್ತಿ ಪೂರ್ವಕ ಭಕ್ತಿ ಪರವಶವಾದ ಹಾಡು ಹಾಕಿದ್ದೆ, ಧನ್ಯವಾದ. ಇದು ಇವತ್ತು ಪರಿಸರದ್ದಲ್ವಾ ಮೇಡಮ್?
0: ಇವತ್ತು ಪರಿಸರದ ಹಾಡು ಹೇಳಿ.
2: ಇದು ಅದೇ ಪರಿಸರದ್ದು. ಈಗ ವೃಂದಾವನ ಅಂದ್ರೆ ಅದು ಎಲ್ಲ ಪರಿಸರಕ್ಕೆ ಮೂಲ ಅಲ್ವಾ? ಅದೊಂದು ಹಾಡು ಉಂಟು, ಹಾಕ್ಬೋದಾ?
0: ಹೇಳಿ ಹೇಳಿ ನೋಡೋಣ. ಯಾವ
2: ವೃಂದಾವನದ್ದು? ಅದು ಸುಬ್ಬಶಾಸ್ತ್ರಿ ಅಂತ ಒಂದು ಸಿನಿಮಾದಲ್ಲಿ ವೃಂದಾವನಕ್ಕೆ ಬರು ಒಂದು ಕರೆ ಕರೆ ಅಂತ, ಕೊಳಲಿನ ಕೃಷ್ಣನ ಕೊಳಲಿನ
0: ಕರೆ ಅಂತ ಹೇಳುವಂತ.
2: ಹೌದೌದು, ಅದು ವೃಂದಾವನದ್ದು ಒಂದು ಉಂಟು. ಇದು ಅದೇ ರಾಧಾ ಮಾಧವ್, ರಾಧಾ ಗೋವಿಂದ, ರಾಧಾ ಗೋಪಿನಾಥ್, ಅದ ಮದನ್ ಮೋಹನ್ ಅವರಿಗೆ ಎಲ್ಲ ರಾಧಾ ಕೃಷ್ಣ ಸ್ವರೂಪಕ್ಕೆ ಮತ್ತೆ ಅವರ ಭಕ್ತರಿಗೆ ಡೆಡಿಕೇಟ್ ಮಾಡಿ ಅಂತ.
0: ನಮಸ್ತೆ.
2: ರಾಧೆ ರಾಧೆ ರಾಧೆ ಹರೇ ಕೃಷ್ಣ.
0: ಶ್ರೋತೃಗಳು, ಇದೀಗ ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆ ಮಾಡಿ ಅವರ ಇಷ್ಟದ ಹಾಡನ್ನ ಕೇಳಿದ್ರು. ಇದೀಗ ನಾವು ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ಒಂದು ಸಿ ಟಿ ಚಂದ್ರಶೇಖರ್ ಅವರು ಕೇಳಿದಂತಹ ಚಿರಂಜೀವಿ ಚಿತ್ರದ ಗೀತೆ, ಮತ್ತೊಂದು ಪುಟ್ಟರಾಜು ಅವರು ಮಳವಳ್ಳಿಯಿಂದ ಕೇಳಿದಂತಹ ಮತ್ತೊಂದು ಪರಿಸರದ ಗೀತೆಯನ್ನು ನಾವು ಕೇಳ್ತಾ ಬರುವ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು.

0: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ಈ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಪರಿಸರದ ಗೀತೆಗಳನ್ನು ಕೇಳ್ತಾ ಬಂದರೆ ಇನ್ನೂ ಕೂಡ ಕರೆ ಮಾಡಬಹುದು. ನಮಗೆ 11 ನಿಮಿಷದ ಕಾಲಾವಧಿ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ನಾವು ಕೇಳ್ತಾ ಇರೋ ಹಾಡು ಸಿರಿ ಚಂದ್ರಶೇಖರ್ ಅವರು ಚಿರಂಜೀವಿ ಚಿತ್ರದ ಕಣ್ಣಾರೆ ನೀ ನೋಡು ಅನ್ನುವಂಥ ಒಂದು ಹಾಡನ್ನು ಕೇಳಿದರು. ಆ ಹಾಡನ್ನು ಕೇಳುವ ನಂತರ ಯಾರು ಕಾಕನಕೋಟೆ ಚಿತ್ರದ ಗೀತೆಯನ್ನು ಕೇಳಿದರು, ಈ ಮಧ್ಯದಲ್ಲಿ ನೀವು ಕೂಡ ಒಂದು ಹಾಡಿಗೆ ಅವಕಾಶ ಉಂಟು. ಯಾರಾದರೂ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364204949. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಪರಿಸರದ ಗೀತೆಗಳನ್ನು, ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಗೀತೆಗಳನ್ನು ಕೇಳ್ತಾ ಬಂದ್ವಿ. ಕಾರ್ಯಕ್ರಮವನ್ನು ಆಲಿಸಿದಂತಹ, ಹಾಗೆಯೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ದಿನಗಳವರೆಗೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನನ್ನ ಜೊತೆ ಮಾತಾಡಿದಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ವಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಒಲವಿನ ಹಾಡು, ಇವತ್ತಿನ ಒಲವಿನ ಹಾಡನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ, ತುಂಬ ತುಂಬ ನಮಸ್ತೆ. ಮತ್ತೊಮ್ಮೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಸಿಗೋಣ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಯಾರ ಹಾಡು, ವಿಜಯಪುರದ ನವಾಜ್ ಅವರು ಕೇಳಿದಂತಹ ಕಾಕನಕೋಟೆ ಚಿತ್ರದ ಗೀತೆಯನ್ನು ಕೇಳಿಸ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬಹುಮುಖ ಪ್ರತಿಭೆ ಶ್ರೀಪತಿ ಕಲಂಬಾಡಿ, ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ, ಮನದ ಕದ ತಟ್ಟುವಂಥ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಿತ್ಯ ಕೇಳುಗರಾದಂಥ ಶ್ರೀಪತಿ ಕಲಂಬಾಡಿಯವರು ಸ್ಟುಡಿಯೋಗೆ ಹಾಜರಾಗಿದ್ದಾರೆ. ಇವರು ಟೈಲರ್ ಹಾಗೆ ಛಾಯಾಗ್ರಾಹಕ ಕೂಡ ಹೌದು. ಟೈಲರ್ಸ್ ಅಸೋಸಿಯೇಷನ್ ಇದರ ಕ್ಷೇತ್ರ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ, ಹಾಗೆ ಪೂರ್ವ ವಲಯದಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ, ಹಾಗೆ ನಮ್ಮ ಸಾರಂಗನ ರೇಡಿಯೋ ನಾಟಕದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಬಲೆ ಪಾತ್ರರಿಗೆ ಎನ್ನುವ ಕಾರ್ಯಕ್ರಮದಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಕೇಳುಗರ ಜೊತೆ ನಡೆಯುವಂಥ ಈ ಹೃದಯ ರಾಗ ಕಾರ್ಯಕ್ರಮ ಕೇಳುಗರಿಂದ ಕೇಳುಗರಿಗೆ, ಕೇಳುಗರೇ ನೀವು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ನೀವೇ ಇದನ್ನು ನಡೆಸುವಂಥ ಕಾರ್ಯಕ್ರಮ, ಜೊತೆಗೆ ನಾನು ಇರ್ತೇನೆ, ಒಟ್ಟಿಗೆ ನಿಮ್ಮ ಜೊತೆ ಸೇರಿಕೊಂಡಿರ್ತೇನೆ. ಹಾಗೆ ಜಾಸ್ತಿ ಪ್ರಶ್ನೆಗಳು ನಿಮ್ಮಿಂದ ಬರಲಿ, ಹಾಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಮತ್ತು ನಮ್ಮ ಶ್ರೀಪತಿ ಕಲಂಬಾಡಿ ಇವರ ಜೊತೆ ಮಾತಾಡಿಕೊಂಡು ಇವರ ವಿಷಯಗಳನ್ನು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ, ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಶ್ರೀಪತಿ ಕಲಂಬಾಡಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ರೇಡಿಯೋ ಸಾರಂಗನ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ, ಕೇಳುಗರಿಗೆ ನನ್ನ ಹೃದಯ ತುಂಬಿದ ವಂದನೆಗಳು. ಹೇಳಿ.
0: ಹಿಂದೆ ಕಾರ್ಯಕ್ರಮ ನೀಡಲು ಬರ್ತಾ ಇದ್ರಿ, ಅತಿಥಿಯಾಗಿ ಬಂದಿದ್ದೀರಿ.
1: ಹೌದು.
0: ಈ ಬದಲಾವಣೆ ಹೇಗೆ ಅನಿಸ್ತದೆ?
1: ಇದು ತುಂಬ ಬದಲಾವಣೆ ಅಂದರೆ ಇದೊಂದು ಯೋಗ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಈ ಒಂದು ಸೀಟ್ ಇದು ಎಲ್ರಿಗೂ ಸಿಗುವಂಥದ್ದಲ್ಲ. ಏನು ನಮ್ಮ ಇದರಿಂದ ಅದೃಷ್ಟದಿಂದ ಇದು ನಮಗೆ ಲಭಿಸಿದೆ ಅಂತೇಳಿ ಹೇಳುವುದಕ್ಕೆ ನಾನು ತುಂಬ ಇಷ್ಟಪಡ್ತೇನೆ.
0: ಈಗ ಕರೆ ಬರ್ತಾ ಇದೆ, ಕರೆಗೆ ಹೋಗೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
2: ಇಲ್ಲಿ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಅದರ ಅಧ್ಯಕ್ಷ ಮಧು ಅಂತ.
0: ಮಧು?
1: ಹಾ, ಮಧು. ನಮಸ್ತೆ.
2: ನಮಸ್ತೆ.
1: ಸುರುಸುರಕ್ಕೆ ಇರ್ನೇ ಫೋನ್ ಬರ್ತೇನೆ, ಭಾರಿ ಖುಷಿ. ಅಂಡ್ ಬರಲಿ.
0: ಏನಾದ್ರು ಪ್ರಶ್ನೆ ಇದೆಯಾ?
2: ಪ್ರಶ್ನೆ ಏನಿಲ್ಲ, ಅವರು ಒಳ್ಳೆ ಬಹುಮುಖ ಪ್ರತಿಭೆ ಅಂತ ಒಂದು ವರ್ಡಿಂಗ್ ಕರೆಕ್ಟ್ ನಿಜವಾಗಿದೆ.
1: ನಮ್ಮ ಉರ್ವಾಲಯದ ಅಧ್ಯಕ್ಷರು ಇವರು, ಭಾರಿ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಇನ್ನು ಇರಬೇಕು ಅಂತೇಳಿ ನಾವು ಆಶಯ.
2: ಅವರಿಗೆ ಉಪಾಧ್ಯಕ್ಷರಾಗಿದ್ದಾರೆ ಸೀಟ್ ನಮ್ಮ. ಮತ್ತೆ 2 ವರ್ಷ ಅಧ್ಯಕ್ಷರಾಗಿ ಮುಂಚೆ, ಮತ್ತೆ 2 ವರ್ಷ ಕೋಶಾಧಿಕಾರಿಯಾಗಿ,

0: ಎಂಟು ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ವಲಯದಲ್ಲಿ. ಮತ್ತೆ ಒಳ್ಳೆ ಹಾಡುಗಾರಿಕೆ ಸ್ವರ ರಾಗೆಲ್ಲ ಒಳ್ಳೆದುಂಟು ಅವರದು, ಹಾಗೆ ಅವರಿಗೆ ಇಂಥ ಭವಿಷ್ಯ ಒಳ್ಳೆದಿಲ್ಲ ಅಂತ ಹಾರೈಸಿದೆ.
1: ಓಕೆ, ಪ್ರಥಮ ಕರೆ ನಿಮ್ಮಿಂದ ಪೂರ್ವದಿಂದಲೇ ಬಂದಿದೆ
2: ಬಂದಿದೆ ಬಂದಿದೆ
1: ಅದಕ್ಕೆ ನಮಗೆ ಗರ್ವ ಕೂಡ,
2: ಗರ್ವ ನಮ್ಮ ವಲಯ ಅಂತ ಹೇಳುವ ಒಂದು ಗರ್ವ.
1: ಹೌದು, ಪೂರ್ವ ವಲಯದಿಂದಲೇ ಬಂದದ್ದು ಖುಷಿ ತಂದಿದೆ.
2: ಹೌದು, ಖುಷಿ ತಂದಿದೆ.
1: ಧನ್ಯವಾದ. ಓಕೆ ಓಕೆ, ನೋಡಿ ಪ್ರಥಮ ಕರೆ ನಿಮ್ಮ ಊರಿಂದಲೇ ಬಂದಿದೆ.
2: ಹೌದು, ನಮ್ಮ ವಲಯದ ಅಧ್ಯಕ್ಷನಿಂದಲೇ ಬಂದಿದೆ.
1: ಏನೆಲ್ಲ ಪೂರ್ವ ವಲಯದಲ್ಲಿ ಕಮಾಲ್ ಮಾಡಿದ್ದೀರಿ?
2: ಕಮಾಲ್ ಅಂತ ಹೇಳಿ ಅಲ್ಲ, ನಮ್ಮ ಉರುವಾಯ ಅಂದ್ರೆ ಅದು ಒಂದು ನಮ್ಮ ಕುಟುಂಬ.
1: ಜಾದು, ಚಮತ್ಕಾರ.
2: ಹಾ, ಚಮತ್ಕಾರ ಅಂದ್ರೆ ನಾವು ಎಲ್ಲರೂ ಒಂದೇ ಮನಸ್ಕರಾಗಿದ್ದುಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದರಿಂದ ನಮ್ಗೆ ಎಲ್ಲ ಅಟ್ಯಾಚ್ಮೆಂಟ್ ಎಲ್ಲರದ್ದು ಸಹ ಒಂದು ಚೆನ್ನಾಗಿರುವ ಕಾರಣ ನಮ್ಗೆ ಅಲ್ಲಿ ಹೋಗಿ ಅಲ್ಲಿ ಒಂದು ವರ್ಕ್ ಮಾಡೋದಕ್ಕೆ ಎಲ್ಲ ತುಂಬಾ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಸಾಧಾರಣ ಒಂದು 9 ವರ್ಷ ಕಾರ್ಯದರ್ಶಿಯಾಗಿ ಇದ್ದೆ, ನಾನು ಅಧ್ಯಕ್ಷರ ಮುಖವನ್ನು ನೋಡಿದವರನಲ್ಲ. ಯಾರು ಯಾರೇ ಅಧ್ಯಕ್ಷ ಯಾರೇ ಆಗಲಿ, ನಮ್ಮ ಡ್ಯೂಟಿ ಏನು ಅಂತ ಹೇಳಿದ್ರೆ ನಾವು ಕೆಲಸ ಮಾಡಬೇಕು ಅಲ್ಲಿಂದ. ಹಾಗಾಗಿ ಈಗ 26ನೇ 27ನೇ ವರ್ಷ ಇದು ನಡೀತಾ ಇದೆ. ನಾನು ನನಗೆ ಅದೇ ಪ್ರಥಮದಿಂದಲೇ ಅಧ್ಯಕ್ಷರಾಗೋದಕ್ಕೆ ತುಂಬ ಇದಾಗ್ತದೆ. ಆದರೆ ನಾವು ಅದಕ್ಕೆಲ್ಲ ನಮಗೆ ಏನು ಡ್ಯೂಟಿ ಉಂಟು ಅದನ್ನು ನಾವು ಮಾಡ್ತಾ ಇರುವ ಹಾಗೆ ಮಾಡ್ತಾ ಇದ್ದೆ.
1: ಅಧ್ಯಕ್ಷಕ್ಕೆ ಏನಾದರೂ ಮನವಿ ಬಂತ?
2: ಮತ್ತೆ ಆಗಿ ಅದನ್ನು ನಿಭಾಯಿಸಿ ಆ ನಂತರ ಮುಂದಿನ ಟರ್ಮಿಗೆ ಬೇರೆಯವರಿಗೆ ಚಾನ್ಸ್ಗಳು ಆಗ್ತಾ ಇರ್ತದೆ. ಅದು ಒಬ್ಬೊಬ್ಬರಿಗೆ 2 ವರ್ಷದ ಅವಧಿ ಇರ್ತದೆ, ಅಲ್ಲ ಆ ಅವಧಿಯಲ್ಲಿ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಕೆಲವು ಸಲ 4 ವರ್ಷನೂ ಕೊಡ್ತಾರೆ, ಹೀಗೆಲ್ಲ ಇರ್ತದೆ.
1: ಓಕೆ, ಹಾಗೆ ನೀವು ಏನು ಹಾಡುಗಾರರು ಅಂತ ಹೇಳಿದ್ರಿ, ಹೇಳಿದ್ರು
2: ಹಾಗೆ ಇಲ್ಲ, ಅಷ್ಟು ದೊಡ್ಡ ಮಟ್ಟಿಗೆ ಏನಿಲ್ಲ.
1: ಹೌದು,
2: ಆದ್ರೂ
1: ನಾವು ಅಂದ್ರೆ ಯಾವುದು ಭಕ್ತಿಗೀತೆ ಜಾಸ್ತಿ ಹಾಡ್ತೀರಾ?
2: ಭಕ್ತಿಗೀತೆ ಭಾವಗೀತೆಗಳು ಹೆಚ್ಚಾಗಿ, ಮತ್ತೆ ಫಿಲ್ಮ್ ಸಾಂಗ್ಸ್ ಎಲ್ಲ ಕಡಿಮೆ. ಯಾಕೆಂತ ಹೇಳಿದ್ರೆ ಫಿಲ್ಮ್ ಸಾಂಗ್ಸ್ ಹಾಡಬೇಕು ಅಂತ ಹೇಳಿ ಆದ್ರೆ ಈಗ ಒಂದು ರಾಜ್ಕುಮಾರದ್ದು ಪದ್ಯ ಹಾಡಬೇಕು ಅಂದ್ರೆ ರಾಜ್ಕುಮಾರ್ನ ವಾಯಿಸ್ಬೇಕು, ಎಸ್ ಪಿದ್ದು ಪದ್ಯ ಹಾಡಬೇಕು ಅಂದ್ರೆ ಎಸ್ ಪಿ ವಾಯಿಸ್ಬೇಕು, ಅದೊಂಥರ ಕಾಪಿ ಆಗಿ ಆಗ್ತದೆ. ನಮ್ಗೆ ಹಾಗೇನಿಲ್ಲ, ನಾವು ಭಕ್ತಿಗೀತೆಗಳು ಭಾವಗೀತೆಗಳು ಇದು ಯಾರ ವಯಸ್ಸಲ್ಲಿಯೂ ನಡೆಯುತ್ತೆ. ಕೇಳುಗರಿಗೆ ಹಾಡುವವರು ಚೆನ್ನಾಗಿ ಹಾಡಿದ್ರೆ ಕೇಳುವವರಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ.
1: ಓಕೆ,
2: ನನಗೀಗ ಒಂದು ಅದೇ ನಾನೇ ರಚನೆ ಮಾಡಿದಂತಹ ಒಂದು.
1: ನೀವೇ ರಚಿಸಿದ?
2: ಹೌದು, ಅದಂದ್ರೆ ಇತ್ತೀಚೆಗೆ ಮೊನ್ನೆ ನಮ್ಮ ವಾರ್ಷಿಕ ಮಹಾಸಭೆ ಅವತ್ತು ಪ್ರಾರ್ಥನೆಗೆ ಅಂತ, ಅದೇ ಯಾವತ್ತು ಪ್ರಾರ್ಥನೆ ನಮ್ಗೆ ಏನೇ ಬರುದು. ನಾನು ಹೇಳುದಂದ್ರೆ ನಮ್ಮ ವಲಯದಲ್ಲಿ ತುಂಬಾ ಚೆನ್ನಾಗಿ ಹಾಡುವ ಮಹಿಳೆಯರು ತುಂಬಾ ಜನ ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ಅವರು ಇರಲಿ, ಮತ್ತೆ ನಾವು ನಮ್ಗೆ ಹೇಗೂ ಇರ್ತದಲ್ಲ ಗೊತ್ತುಂಟಲ್ಲ, ಇಲ್ಲ ಈ ಸಲ ನೀವೇ ಮಾಡಬೇಕು ಅಂತ ಹೇಳಿದಕ್ಕೆ ನಾನು ಸಡನ್ನು ಮತ್ತೆ ಯಾವುದು ಹಾಡುದು ಅಂತ ಹೇಳಿ ಇದು ಮಾಡುವಾಗ ಯಾವತ್ತು ಹಾಡ್ತಾ ಇರುವಾಗ ಹಾಡ್ತಾ ಇರುವಂಥದ್ದು ಬೇಡ ಅಂತೇಳಿ ಒಂದು ಸಡನ್ ಒಂದು ಅಲ್ಲಿಯೇ ಕೂತ್ಕೊಂಡು ಒಂದು 1/2 ಗಂಟೆಯಲ್ಲಿ ಒಂದು ಸಣ್ಣ ಒಂದು 2 ಚರಣದ ಒಂದು
1: ಹಾಡು.
2: ಹೌದು, ನಾನೇ
1: ಸ್ವರಚಿತ
2: ಸ್ವರಚಿತ ಸ್ವರಚಿತ ಹೌದು ಹಾಗೆ.
1: ಯಾವುದರ ಬಗ್ಗೆ?
2: ಅದು ನಮ್ಮ ಗಣಪತಿ. ಹೌದು, ಅಲ್ಲಲ್ಲ ದೇವರ ಒಂದು ಪ್ರಾರ್ಥನೆ, ಪ್ರಾರ್ಥನೆ
1: ಗೀತೆ.
2: ಹೌದು, ಪ್ರಾರ್ಥನೆ ಗೀತೆ.
3: ಸರವುದ ಗುಡಿಟುಲ್

0: ಶರವುದ ಗುಡಿಟುಲ್ಲ ಸ್ವಾಮಿ. ಥ್ಯಾಂಕ್ ಯು.
1: ಬಾರಿ ಪೊರಲಾತು ನೀರಿನ ಪದಲ್ಲ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ. ಪ್ರಾರ್ಥನೆ ಗೀತೆಯನ್ನು ಹಾಡಿ ನಮ್ಮನ್ನೆಲ್ಲ ಮನರಂಜಿಸಿದಂಥ ಶ್ರೀಪತಿ ಕಲಂಬಾಡಿಯವರಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸತೀಶ್ ಕಯ್ಯರ್.
0: ನಮಸ್ತೆ ನಮಸ್ತೆ ನಮಸ್ತೆ
1: ಸತೀಶ್ ಅವರೇ.
2: ಹೇಗಿದ್ದೀರಾ ಸರ್?
0: ಫೈನ್, ಸೌಖ್ಯ. ನೀವು ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ ಸರ್.
0: ನಿಮ್ಮ ಕಾರ್ಯಕ್ರಮ ಮೊನ್ನೆ ನಾನು ಕೇಳಿದ್ದೆ, ಆದ್ರೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಹೌದೌದು, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ನೀವು ಕಾರ್ಯಕ್ರಮ ಕೊಟ್ಟಾಗ ನಾನು ಇವರ ಹತ್ರ ಹೇಳಿದೆ, ಎಡ್ವರ್ಡ್ ಸರ್ ಹತ್ರ, ನಾನು ಬರುದಿಲ್ಲ ಮಾರೆ, ನಮ್ಮಲ್ಲಿ ಏನಿಲ್ಲ, ಸುಮ್ಮನೆ ಯಾಕೆ ನಮ್ಮಲ್ಲೆಲ್ಲ ಕರಿತೀರಾ?
1: ಕಂಟೆಂಟ್ ಇಲ್ಲ,
0: ಯಾವ್ದು ಕಂಟೆಂಟ್ ಇಲ್ಲ ನಮ್ಮಲ್ಲಿ,
1: ಕಂಟ ಮಾತ್ರ
2: ಹಾಡಿನಿಂದಲೇ
1: ಗೊತ್ತಾಯ್ತು. ಅದು ಕೂಡ ಸ್ವಂತ ರಚನೆ,
2: ಒಳ್ಳೆ ರೀತಿಯಲ್ಲಿ ಹಾಡಿದ್ರೆ, ಒಳ್ಳೆ ರೀತಿಯಲ್ಲಿ ಅದು ರಚನೆ ಕೂಡ ಆಗಿದೆ.
1: ಹೌದು,
2: ಮತ್ತೆ ನಿಮ್ಮ ನಾಟಕದ ಇದೆಲ್ಲ ನಾವು ಕೇಳಿದ್ದೆ, ನಾವು ಸಾರಂಗಲ್ಲಿ.
0: ಹೌದು,
2: ಯಾವುದು
0: ತುಂಬಾ ನಾಟಕಗಳನ್ನು ನಾವು ಕುಸುಮಾಕರ್ ಕೊಟ್ಟಾರ ಅವರನ್ನು ನಾನು ಈ ಕ್ಷಣದಲ್ಲಿ ನಾನು ಅವರನ್ನು ಖಂಡಿತ ಸ್ಮರಿಸಬೇಕು. ಯಾಕೆಂತ ಹೇಳಿದ್ರೆ, ಅವರು ಈ ರೇಡಿಯೋ ಸಾರಂಗಿಗೆ ನಾನು ಇಲ್ಲಿ ಪ್ರವೇಶ ಮಾಡೋದಕ್ಕೆ ಕಾರಣ ಕುಸುಮಾಕರ್ ಕೊಟ್ಟಾರ. ಅವರು ನಮ್ಮ ನಾಟಕದ ಗುರುಗಳವರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ನಮ್ಮನ್ನು ಬೆಂಬಲಿಸಿಕೊಂಡು ನಮಗೆ ಒಂದು ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಕುಸುಮಾಕರಣ್ಣ.
2: ಹೌದೌದು, ಒಳ್ಳೆ ರೀತಿಯಲ್ಲಿ ಅವರೊಂದು ಕತೆ ಕೂಡ ರಚನೆ ಮಾಡ್ತಾರೆ, ಅದರಲ್ಲಿ ನಿಮ್ಗೆ ಕೂಡ ಒಂದು ಒಳ್ಳೆ ರೀತಿಯ ಅವಕಾಶ ಕೂಡ ಕೊಡ್ತಾರೆ.
0: ಖಂಡಿತ ಖಂಡಿತ ಖಂಡಿತ.
1: ಹೌದೌದು. ಪ್ರಶ್ನೆ ಇದೆಯಾ ಏನಾದ್ರು? ಪ್ರಶ್ನೆ ಕೇಳುಗರಿಂದ ಕೇಳುಗರಿಗೆ, ಕೇಳುಗರ ಅತಿಥಿಗಳು
0: ಹೇಳಿ.
1: ಕೇಳುಗರಿಂದ
2: ಪ್ರಶ್ನೆಗಳಂತ ಏನಿಲ್ಲ, ಅಂದ್ರೆ ನೀವು ನಿಮ್ಗೆ ಈ ಒಂದು ಕಲೆ ಯಾವ ರೀತಿ ನಿಮ್ಗೆ ಅಭ್ಯಾಸವಾಯ್ತು ಅಂತ ಕೇಳ್ತಾ.
0: ಹಾಗೇನಿಲ್ಲ ಸರ್, ನಾವು ಅಂದ್ರೆ ಸಣ್ಣದಿರುವಾಗದಿಂದಲೇ ಭಜನೆ ಎಲ್ಲ ಹಾಡಿದ, ನಮ್ಮ ಮನೆಯಲ್ಲಿ ನಿತ್ಯ ಭಜನೆ ಡೈಲಿ, ಹಾಗಾಗಿ ನಾವು ಭಜನೆಯಿಂದಲೇ ನಾವು ಬಂದವರು. ಆನಂತರ ಇಲ್ಲಿ ಮಂಗಳೂರಲ್ಲಿ ಸಹ ನಾವು ನಮ್ಮ ಕಾಳಿಕಾಂಬ ದೇವಸ್ಥಾನದಲ್ಲೆಲ್ಲ ಭಜನಾ ಸಂಘಗಳಲ್ಲಿ ನಾವು ಭಜನಾ ಕಾರ್ಯಕ್ರಮಗಳನ್ನೆಲ್ಲ ಕಡೆಯಲ್ಲಿ ಸಹ ಹೋಗಿ ಕೊಡ್ತಿದ್ದವರು. ಹಾಗಾಗಿ ನಮಗೆ ಅದೊಂದು ದೇವರ ಏನು ಇದರಿಂದಾಗಿ ಶ್ರುತಿಯಲ್ಲಿ ಅದೊಂದು ಏನು ಸಾಗಿಕೊಂಡು ಹೋಗ್ತಾ ಉಂಟು, ಹಾಗೆ ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ನಮ್ಮ ಸಾಧನೆ ಅಂತೇಳಿ ಇನ್ನು ಅದರಲ್ಲೇನು ಹೆಚ್ಚಿನದ್ದು ಇಲ್ಲ. ಎಲ್ಲ
2: ನಿಜವಾಗಿ ಏನಂದ್ರೆ, ಸಂಗೀತ ಅನ್ನೋದು ನಮ್ಮ ಒಂದು ಮನಸ್ಸಿಗೆ ಒಂದು ಔಷಧ.
0: ಹೌದೌದು, ಖಂಡಿತ ಖಂಡಿತ. ನಮ್ಮ ಯಾವ ಟೆನ್ಷನ್ ಆಗ್ಲಿ, ನಮ್ಮ ಏನೇ ಇದ್ರು ಅದು, ನಾವು ಅಂದ್ರೆ ಹೆಚ್ಚಾಗಿ ಏಕಾಂಗಿಯಾಗಿ ಇರುವವರು. ಯಾಕೆಂದ್ರೆ ನಮ್ಮ ಶಾಪಲ್ಲಿ ಸಾಗೆ ನಾವು ಶಾಪಲ್ಲಿ ಅಂದ್ರೆ ಜನ ಎಲ್ಲ ಇಲ್ಲ ಯಾರು ಸಹ, ನಾವು ಇದ್ದ ಕೆಲಸಗಳನ್ನು ಕಟ್ಟಿಂಗ್ ಮಾಡಿ ಎಲ್ಲ ಕೊಡುವಂತಾರೆ ನಮ್ಮ ಟೈಲರಿಂಗ್ ಶಾಪಲ್ಲಿ. ಹಾಗಾಗಿ ನಾವು ಕೂತ್ಕೊಂಡು ನಮ್ಮಷ್ಟಕ್ಕೆ ಹಾಡ್ತಾ ಇರ್ತೇವೆ, ಏನಾದ್ರೂ ಮಾಡ್ತಾ ಇರ್ತೇವೆ ಹಾಗೆ. ಮತ್ತೆ
2: ಸಂಗೀತವನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ಯಾವುದೇ ರೋಗ ಇರುವುದಿಲ್ಲ ಅಂತ ನನ್ನ ಭಾವಿಸಿ.
0: ಖಂಡಿತ ಖಂಡಿತ ಖಂಡಿತ.
1: ಓಕೆ, ಧನ್ಯವಾದ.
0: ದೊಡ್ಡ ಮಾತು, ಸರಿ, ಖಂಡಿತ ಸರ್.
2: ಸರಿ ಸರಿ ಸರಿ.
1: ಓಕೆ, ನಮ್ಮ ಸತೀಶ್ ಕಯ್ಯಾರ್ ಅವರು ಹೇಳಿದ ಒಂದು ಪ್ರಶ್ನೆ ಕೇಳಿದರು, ಹೇಗೆ ನಿಮಗೆ ಸಂಗೀತದ ಆಸಕ್ತಿ ಬಂತು ಅಂತ. ಹಾಗೆ ಮತ್ತೊಬ್ಬರು ಕಾಲರ್ ಇದ್ದಾರೆ, ಅವರೇ ನಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ನೋಡೋಣ. ಹಲೋ, ನಮಸ್ತೆ.
3: ಹಲೋ, ಹಾಯ್ ಸರ್, ನಮಸ್ತೆ.
1: ನಮಸ್ತೆ ನಮಸ್ತೆ.
3: ಹಾಂ ಸರ್, ಇವತ್ತು ಅತ್ಯುತ್ತಮವಾದ ಪ್ರತಿಭಾವಂತ ಶ್ರೀಪತಿ ಕಲ್ಲಂಬಾಡಿ ಸರ್ ಅವರಿಗೆ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ ಮೇಡಮ್. ನಿಮ್ಮ ವಾಯ್ಸ್ ಪ್ರತಿದಿನ ನಾವು ಕೇಳ್ತಾ ಇರ್ತೇವೆ ರೇಡಿಯೋ ಸಾರಂಗಲ್ಲಿ, ಆದ್ರೆ ಇವತ್ತು ನಿಮ್ಮ ಹತ್ರ ಒಂದು ಲೈವ್ ಅಲ್ಲಿ ಮಾತಾಡುವಂತ ಒಂದು ಅವಕಾಶ ಯೋಗ ಸಿಕ್ಕಿತು ಅಂತ ಹೇಳ್ತೇನೆ ನಾನು.
3: ನನ್ಗೆ ಕೂಡ ಹಾಗೆ ಅನಿಸುತ್ತೆ ಸರ್, ಇವತ್ತು ಅತಿಥಿಯಾಗಿ ಬಂದಿದ್ರಿಂದ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಅವಕಾಶ
0: ಸಿಕ್ಕಿತು.
3: ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್ ನಾನು ಕೂಡ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನಾನು ಬಲೆ ಪಾತ್ಯರ್ಗ ನಾಟಕದಲ್ಲಿ ನಿಮ್ಮ ಆ ನಾಟಕದಲ್ಲಿ ತುಂಬಾ ನಂಗೆ ಇಷ್ಟ ಆಗಿದೆ. ಮತ್ತೆ ಈಗಾಗ್ಲೇ ಅವರು ಸರ್ ಭಕ್ತಿಗೀತೆಯನ್ನು, ಅಂದ್ರೆ ಭಕ್ತಿಗೀತೆ ಅಲ್ಲ ಪ್ರಾರ್ಥನೆ ಗೀತೆಯನ್ನು ಸುರಕ್ಷಿತವಾಗಿ ಬರೆದು ನಮ್ಗೆ ಹಾಡಿದರೆ ಇವರ ಧ್ವನಿ ಹೇಗೆ ಗೊತ್ತುಂಟ ಸರ್? ನೀವೀಗ ಮಾತನಾಡುವ ಧ್ವನಿಯೇ ಬೇರೆ, ಹಾಡುವ ರೀತಿಯ ಮಧುರವಾದ ರಾಗ ಸರ್.
1: ನಮ್ಮ ಕೇಳುಗರು ನಾವು ಕೇಳ ಏನೆಲ್ಲ
0: ಇದರಲ್ಲಿ ನಾವು ಭಕ್ತಿ ಗೀತೆ ಭಕ್ತಿಯಲ್ಲಿ ಕೂತ್ಕೊಳ್ಳುವಾಗ ಅದು ತನ್ನಷ್ಟಕ್ಕೆ ಬರ್ತದೆ, ಬರ್ಲೇಬೇಕು ಅದು.
3: ಹೌದು ಸರ್, ತುಂಬಾ ರಾಗ ಅಂದ್ರೆ ರಾಗ ಸರ್, ನಿಮ್ಗೆ ತುಂಬಾ ಮಧುರವಾಗಿದೆ ಸರ್. ಕೇಳಲಿಕ್ಕೆ ಎರಡು ಚರಣ ಹಾಡಿದ್ದೀರಿ, ಎರಡು ಚರಣವನ್ನ ನೀವು ಬರ್ದಿದ್ದೀರಿ.
0: ಹೌದು,
3: ಅದು ಹಾಡಿದ ಶೈಲಿ
0: ಸಡನ್ ಸಡನ್ ಆಗ ಅಂದ್ರೆ
1: ಅರ್ಧ ಗಂಟೆ ಒಳಗೆ,
0: ಅರ್ಧ ಗಂಟೆ ಒಳಗೆ ಅಂದ್ರೆ ಅದು ನೀವು ಮಾಡಿ ಮಾಡಿ ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿದ್ರು. ಅದಕ್ಕೆ ನಾನು ಯಾವಾಗಲೂ ಹಾಡುವಂತ ಹಾಡುಗಳಿಗಿಂತ ಏನಾದ್ರೂ ಒಂದು ಭಿನ್ನವಾಗಿರ್ಲಿ ಅಂತ ಹೇಳುವ ಉದ್ದೇಶದಿಂದ ಅಲ್ಲೇ ಕುತ್ಕೊಂಡು ಒಂದು ಎರಡು ಲೈನ್ ಗೀಚಿದ್ದು, ಅದೇನು ದೇವರದಲ್ಲಿ ಚೆನ್ನಾಗಿ ಬಂದಿದೆ.
3: ಆಯ್ತು ಸರ್, ಇನ್ನಷ್ಟು ಹಾಡಿ. ಮತ್ತೆ ಸರ್, ನನ್ನ ಒಂದು ರಿಕ್ವೆಸ್ಟ್
1: ಇದೆ,
3: ಇವತ್ತು ನೀವೊಂದು ಭಾವಗೀತೆ ಸ್ವಲ್ಪ ಹಾಡ್ಬೇಕು ಸರ್. ಯಾವ್ದಾದ್ರೂ ಆಗ್ಬೋದು, ಯಾವ್ದಾದ್ರೂ
0: ಆಗಿರ್ಬೋದು.
3: ಈ ಕಾರ್ಯಕ್ರಮ ಮಧ್ಯದಲ್ಲಿ ಹಾಡಿ ಸರ್, ಮತ್ತೆ ನಿಮ್ಗೆ ಒಳ್ಳೇದಾಗ್ಲಿ ಸರ್. ನಾನು ಯಾವಾಗ್ಲೂ ನಿಮ್ಮ ಫ್ಯಾನ್ ಕೂಡ.
0: ನೀವು ಅಲ್ಲ ಮೇಡಮ್, ನೀವು ನಮ್ಮ ಊರಿನವರಲ್ವಾ? ಇಲ್ಲ ಇಲ್ಲಮ್ಮ, ನಾವು ನೋಡ್ಲಿಕ್ಕೆ ನಿಮ್ಮದು ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ನಮ್ಮದು ಕಲಂಬಾಡಿ ಅಂತ ಹೇಳಿದ್ರೆ ಇದು ಉಡುಪಿ ರೂಟ್, ಕಾರ್ಕಳದಿಂದ ಉಡುಪಿಗೆ ಹೋಗುವ ಹತ್ತೂರು ಬರುತ್ತಲ್ಲ ಅಲ್ಲಿ. ನಾವು ಹೈಸ್ಕೂಲ್ ಎಲ್ಲ ಅಲ್ಲೇ ಮಾಡಿದವರು ಹಾಗೆ.
3: ಹೌದಾ, ನಾನು ಉಡುಪಿಯಲ್ಲಿ ಓದಿದ್ದು ಸರ್, ಸೈಂಟ್ ಮೇರಿಸ್ ಅಲ್ಲಿ. ಹಾಗೆ ನಾನು ನನ್ನ ಮನೆ ಉಡುಪಿ ಸರ್, ನನ್ನ ಗಂಡನ ಮನೆ ಕಾರ್ಕಳ. ಸೊ ನಾನು ನಿಮ್ಮ ಧ್ವನಿ ಇದ್ರಲ್ಲಿ ಸಾರಂಗಲ್ಲಿ ಮತ್ತೆ ಕೇಳಿ ನನಗೆ, ನಾನು ನಿಮ್ಮ ಫ್ಯಾನ್ ಆಗಿದ್ದು
0: ಸರ್. ತುಂಬಾ ದೊಡ್ಡ ಮಾತು, ತುಂಬಾ ದೊಡ್ಡ ಮಾತು. ಯಾಕೆಂದ್ರೆ ನಾವು ನಿಮ್ಮ ಫ್ಯಾನೇ, ಯಾಕೆಂದ್ರೆ ನಿಮ್ಮ ರೇಡಿಯೋದಲ್ಲಿ ನಿಮ್ಮ ವಾಯ್ಸ್ ಬರುವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಆಗ್ಲಿ, ಒಳ್ಳೇದಾಗ್ಲಿ.
3: ನಮಸ್ತೆ
0: ಸರ್, ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ, 6364240949. ಹಾಗೆ ನೀವೇ ಪ್ರಶ್ನೆಗಳನ್ನು ಕೇಳ್ಬೋದು. ಇದು ಕೇಳುಗರಿಂದ ಕೇಳುಗರಿಗೆ ನಡೆಯುವಂಥ ಕಾರ್ಯಕ್ರಮ ಇದು. ಹೃದಯರಾಗ ನಡುವೆ ಒಂದಷ್ಟು ಪ್ರಶ್ನೆಗಳು ನನ್ನಿಂದ ಬರುತ್ತೆ, ಜಾಸ್ತಿ ಕೇಳುಗರೇ ಮಾತಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನನಗೆ. ಹಾಗೆ ಒಂದು ಫಸ್ಟು ನೀವು ಇಲ್ಲಿ ನಮ್ಮ ರೇಡಿಯೋ ಸಾರಂಗಿಗೆ ಕುಸುಮಾಕರ್ ಅವರೊಂದು ನಾಟಕ ಕಠಿಣ ಗಾಳಿಪಟ,
0: ಕಠಿಣ ಗಾಳಿಪಟ, ಅದಕ್ಕಿಂತ ಮೊದಲು ಒಂದು ನಾಟಕ ಇವರು ನಮ್ಮ ಕಣಿಯೂರು
1: ಅವರು.
0: ಹೌದು
1: ಸರಿ,
0: ಅವರೊಂದು ನಾಟಕ ಎರಡು, ಅದರಲ್ಲಿ ಒಂದು ಸಣ್ಣ ಸಣ್ಣ
1: ಪಾತ್ರ ಮಾಡಿ. ಇದು ಈ ನಾಟಕದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ, ಕೇಳ್ಕೊಂಡು ಬರೋಣ.

0: ಇಲ್ಲ ತರಕಂತ ಪಾಡಬಾರ್ದು ದಾಲ ಮಲ್ಪ ನಿಕ್ಕಲದಾನೆ ಭಾಷೆ ಅಜ್ಜಯ ಕಾಣೆ ಒಂಜಿ ಬೇಗ ಲಕ್ಕದು ಅಡಿಗೆ ಮತ್ತೆ ಕೊರಿಯರ ಅಪುಜಾ ಅಪುಜಯ
1: ಇಜ್ಜಿ ಸರ್ ಹೊರವರ ಮಾತ್ರ ಲೇಟ್ ಆಪುನು ಮಲ್ಪೆ ಸರ್
0: ಹೊರವರ ಎಂಚಿನಯ್ಯ ಹೊರವರ ಎಂಚಿನಯ್ಯ ನಿನ್ನ ಕಂಡನೆ ಪನ್ಪೆತ್ತ ಮದುವೆ ಆದ ಪತ್ತೊಂಜು ವರ್ಷಡು ಉಂದೇ ಬುದ್ಧಿ ನಿನ್ನತ ಅತಯ್ಯ ದುಂಬುದ ಒಪ್ಪಾಡು ಇನಿ ಕಾಂಡೆ ಏತ್ ಗಂಟೆಗೆ ಲಕಿನಿ
1: ಇನಿ ಇನಿ ಏಳರೆ ಗಂಟೆ ಆತೀನಿ ಸರ್
0: ತೂ ಈಲ ಒಂಜಿ ಪೊಣ್ಣ ಮಾರೈತು ಅತ್ತು ಎಣ್ಮ ಗಂಟೆಗೆ ಅಣಗ ಶಾಲೆಗೆ ಬೋರೆ ಉಂಡು ಅವು ಲಕದ ತಿಂಡಿ ತಿನ್ಪುನಿಯಪ್ಪ ಪಿದಾಡುನಿಯಪ್ಪ ಈ ಪದ್ರಾಡು ಗಂಟೆಗೆ ಜೊತ್ತುದು ಏಳರೆ ಗಂಟೆಗೆ ಕಾಂಡೆ ಲಕ್ಕುವತ್ತ ಬೊಕ್ಕ ನಿಕಲ್ನ ಇಲ್ಲಾಡು ಗಲಾಟೆ ಅವಂದ ಕುಲ್ಲುಂಡ ದಾನಯ್ಯ ನಿನ್ನ ಕಂಡನೆ ಕನತ್ ಮಾಡ್ರು ಜನಯ್ಯ
1: ಕನತದ ಪಾಡು ನೆಕ್ಕ ದಾಲ ಕಡಿಮೆ ಇಜ್ಜಿ ಸರ್ ಆಂಡ ಅರೆನ ಏಪಲ ಕಿರಿಕಿರಿ ತಪ್ಪುಜಿ ಸರ್
0: ಆಯೇ ಕಿರಿಕಿರಿ ಮಲ್ತೆ ಬಂಡದು ಕಂಡನ ಮಿತ್ತೆ ಕೈದೇರ್ಪುನ ಅಂದೆಯ ಛೇ ನಿಕ್ಕಲೆಗ್ ಇರುವೆರೆಗ್ಲ ಚೂರ್ಲ ಬಾಸೆ ಬಂದ್ಪುನ ಇಜ್ಜಿಯ ಅತ್ತು ಮಗಗ್ ಪತ್ತು ವರ್ಷ ಆವೊಂದು ಬತ್ತಂಡು ನಿಕುಲು ಆಯನ ಭವಿಷ್ಯ ಎಂಚಿನ ಹಾವು ಬಂಡು ಎನ್ನದರ ಎನ್ನದರಯ್ಯ
2: ಅಂದ ಸರ್ ಯಾಲ್ಲ ಒಂದೇ ಪಾತೇರುಡು ಮಸ್ತು ಸಲ್ಲ ಪಂಡದ್ದು ತೊಜಪ್ಪ ಆಂಡ ಅಲ್ಲಿ ಒಂಜೇ ಪಾತೇರ್ನು ಇರ್ನ ರಾಮಾಯಣ ಉಂತಾವರ ಇಜ್ಜಾರಂದೇ ಪನ್ಪಲ ಏಪಲ
1: ಬೊಕ ದಾಯಿ ಏಪಲ ಇರನ ಕಿರಿಕಿರಿಕೇನೇರೆ ತಯಾರಿಜ್ಜಿ ಯಾನು ಎನ್ನ ಮಗನ ಭವಿಷ್ಯ ಎಂಕು ಗೊತ್ತುಂಡು
0: ಏಯ್ ಬಾಯಿ ಮುಚ್ಚುವನ ಇಜ್ಜ ಒಂದು ದಾನೆ ನಿಕಲ್ನ ಕುರುಕ್ಷೇತ್ರದ ಇಲ್ಲ ಬಂಡದು ಎನ್ನು ದಾನ ಒಂದುವೆ ಒಂದುವೇ ತೂದು ಗೊತ್ತಾಗ್ಬಿಡಿ ಏತು ಜೋರದ ಪೊಣ್ಣು ಪಂಡದು
2: ಸರ್ ನನ್ನೊಂದು ವಿಷಯ ಸರ್
0: ದಾದಯ್ಯ
2: ದಿನಕ್ಕೂ ಹೊರಾಂಡಲ ಇಂಚ ಪನ್ಪಲ್ ಎನ್ನ ಇಲ್ಲಾಡು ಕುಲ್ದು ಎಂಕ ಭಾಷನ ಮಲ್ಪನ್ ಬೊಡ್ಚಿ ಇರಿತ್ತೇನೆ ಪೋಡು ಪನ್ಪಲ್ ಎಂಕ ಮಾನಸಿಕ ಅದು ಬೋತು ಸರ್
0: ಅತ್ತು ಕಂಡನ ನಿಮಿತ್ತ ಕೈಮಲ್ಪನಾಲು ದಾಲ ಪನ್ವಾಲಿಯ ಅಲೆಗ್ ಇತ್ತೆ ಗೊತ್ತಾಪುಜಿ ಒಟ್ಟು ಗುಪ್ಪನಗ ಗಲಟೆ ಮಲ್ಪರಾಂಡು ಬೊಕ್ಕ ಒಂಜಿ ದಿನ ಗೊತ್ತಾಪುಂಡು ಕಂಡನೆ ದೂರ ಅನ್ನಗ ದಾದಯ್ಯ ಇದಾರೆ ಅನ್ಪ
1: ಆವ್ ಸರ್ ನನ್ನ ಇಂಚ ಮನ್ಪುಜಿ ಸರ್ ಏನಾರು ಪಂಡಿ ಲೆಕ್ಕನೇ ಕೇನುವೆ ಸರ್
0: ಇಂದ ನಿಕಲೆಗ್ ಇರುವೆರೆಗಿಲ್ಲ ಒಂದು ಕಡಾಯತ ವಾರ್ನಿಂಗ್ ಕೊರೊಂದುಲ್ಲೆ ಇನಿಯೇ ನಿಕಲ್ನ ಗಲಾಟೆ ಪೆಟ್ಟು ಉಂತವಡು ಅತ್ತಿಯ ನಿಕಲೆಗ್ ಮಂಡ ಸಮ ಉಂಡ ಅಜ್ಜ ದೇವರ ಕೊರತಿನ ವರಿ ಮಗೆ ಉಲ್ಲೆ ಆಯನ್ ವರಾಂಡಲ ಈ ಪತ್ತೊಂಜು ವರ್ಷಡು ಯೋಚನೆ ಮಲ್ತಾರಯ್ಯ ಯೋಚನೆ ಮಲ್ತಾರಯ್ಯ ನಿಕಲು
1: ಆವ್ ಸರ್ ಆವ್ ಸರಿ ಸರ್ ನನ್ನ ಮಿತ್ತು ಗಲಾಟೆ ಮಲ್ಪುಜಿ ಬೇಗ ಲಕ್ಕದ ಅಡಿಗೆ ಮಲ್ತು ಕೊರ್ಪೆ ಸರ್
0: ಸರಿ ಸರಿ ಗೊತ್ತಾಗ್ಬಿಡು ತೂಕ ನನ ಮೀನಿ ಪೆಟ್ಟು ಪಾಡೊಂದು ಇಡೇ ಬತ್ತಾರಡ ನಿಗಲ ಚರ್ಬಿ ಇರಾದು 5 ವರ್ಷ ಜೈಲಿಡ್ ಪಾಡಾರಂಡು ದನೆ ಅಲ್ಲ ಆ ಪೇಪರ್ ಗೆ ಸೈನ್ ಪಾಡ್ದು ಬಿದಾಡ್ಲಿ ನಾಚಿಗೆಜ್ಜ ಅಂದ ನಮ್ಮ ಮಾತ
3: ಯಾನ ನಿಕ್ಲಿನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು
4: ಎಸ್ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ನಮ್ಮ ಜೊತೆ ನಿತ್ಯ ಕೇಳುಗರಾದಂಥ ಶ್ರೀಪತಿ ಕಲಂಬಾಡಿಯವರಿದ್ದಾರೆ ಇವರು ಟೈಲರ್ ವೃತ್ತಿ ಮಾಡ್ತಾರೆ ಹಾಗೆ ಛಾಯಾಗ್ರಾಹಕರು ಕೂಡ ಹೌದು ಟೈಲರ್ ವೃತ್ತಿಯ ಮೊದಲು ಛಾಯಾಗ್ರಾಹಕರು
5: ಟೈಲರ್ ವೃತ್ತಿ ಮೊದಲು
4: ಹೇಗೆ ಟೈಲರ್ ವೃತ್ತಿಗೆ ಬಂದ್ರಿ
5: ಟೈಲರ್ ವೃತ್ತಿಗೆ ಅಂದರೆ ಅದು ಏನೋ ಒಂದು ಆಕರ್ಷಣೆ ಆಯಿತು ಹಾಗಾಗಿ ಟೈಲರ್ ವೃತ್ತಿಯನ್ನು ಮುಂದೆ ಮಾಡಿದೆ ಯಾಕೆಂದರೆ ನಮ್ಮ ಚಿಕ್ಕಪ್ಪ ಕೂಡ ಟೈಲರ್ ಆಗಿದ್ದರು ಹಾಗಾಗಿ ಆ ವೃತ್ತಿಯನ್ನು ಏನೋ ನಾನು ಮಾಡಿದೆ ಆನಂತರ ಮಂಗಳೂರಿಗೆ ಅದು ಕಾರ್ಕಳದಲ್ಲಿರುವಾಗ ಆನಂತರ ಮಂಗಳೂರಿಗೆ ಬಂದ ನಂತರ ಇಲ್ಲಿ ನಮ್ಮ ಶಾಪಿನ ಹತ್ತಿರದಲ್ಲಿ ನಮ್ಮ ಫೋಟೋಗ್ರಾಫರ್ ಸ್ಟುಡಿಯೋ ಇತ್ತು ಹಾಗೆ ಅವರ ಸಹಕಾರದಿಂದ ನಾನು ಫೋಟೋಗ್ರಾಫಿ ಎಲ್ಲ ಸ್ವಲ್ಪ ಸ್ವಲ್ಪ ಕಲಿತು ಮತ್ತು ಅವರೊಟ್ಟಿಗೆ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗಿ ಈಗ ಪ್ರೈವೇಟಾಗಿ ನಾನೇ ಮಾಡ್ತಾ ಇದ್ದೇನೆ ಫೋಟೋಗ್ರಾಫಿ ಎಲ್ಲ ಫಂಕ್ಷನ್ಗಳನ್ನೆಲ್ಲ ಹೌದು ಎಲ್ಲ ಮಾಡ್ತಾ ಇದ್ದೇನೆ
4: ಒಂದು ಒಳ್ಳೆ VIP ದೇ ಏನಾದರೂ ಫೋಟೋ ತೆಗೆದದ್ದು ಇದೆಯಾ ಯಾವುದಾದ್ರೂ ಒಂದು ಕಾರ್ಯಕ್ರಮ
5: VIPಗಳದ್ದು
4: ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರದ್ದು ನಿಮ್ಮ ನೀವು ಸೆರೆ ಹಿಡಿದದ್ದು ಸೆರೆ ಹಿಡಿದದ್ದು ಅಂದರೆ
5: ಹೌದೌದು
4: ಕ್ಯಾಮರಾದಲ್ಲಿ
5: ಸೆರೆ ಹಿಡಿದದ್ದು ಇತ್ತು ನೆನಪಿಗೆ ಬರ್ತಾ ಇಲ್ಲ.
4: ಉಂಟು ಹಾಗೆ ಹಾಗೆ. ನಂತರ ಟೈಲರ್ ವೃತ್ತಿಯಿಂದ, ಟೈಲರ್ ವೃತ್ತಿ ಮೊದಲು ಹೇಗೆ ಮನೆಯಲ್ಲೆಲ್ಲ ಸಪೋರ್ಟ್ ಇದ್ರು ಅಲ್ಲ?
5: ಹಾ, ಸಪೋರ್ಟ್ ಇದ್ರು. ಯಾಕೆಂದ್ರೆ ಹಾಗೇನಿರ್ಲಿಲ್ಲ, ಮನೆಯಲ್ಲಿ ನಾವು ಮಾಡುವ ಕೆಲಸಗಳಿಗೆಲ್ಲ ನಮ್ಗೆ ಸಪೋರ್ಟ್ ಆಗಿದ್ರು ತಂದೆ ತಾಯಿ ಎಲ್ಲ.
4: ಅಲ್ಲ, ಮನೆಯಲ್ಲಿ ಬಡತನ ಇತ್ತು?
5: ಹಾ, ಮನೆಯಲ್ಲಿ ತುಂಬಾ ಬಡತನ ಇತ್ತು. ನಮ್ಮದು ಕೂಡು ಕುಟುಂಬ
4: ಎಲ್ಲ.
5: ಹೌದು, ನಾವು 4 ಜನ ಮಕ್ಕಳು ಮತ್ತೆ ನಮ್ಮ ಚಿಕ್ಕ ತಂದೆಯವರೆಲ್ಲ ಒಟ್ಟಿಗಿದ್ದದ್ದು. ನಾವು ಅವರಿಗೆ 4 ಜನ ಮಕ್ಕಳು, ಹಾಗೆ ನಾವೆಲ್ಲ ಒಟ್ಟಿಗೆ ಇದ್ದು ಒಂದೇ ಮನೆಯಲ್ಲೆಲ್ಲ ಒಟ್ಟಿಗೆ ಬೆಳೆದವರು ನಾವು. ಹಾಗಾಗಿ ಅದು ನಿತ್ಯ ಭಜನೆ ಅದು ಇದೆಲ್ಲ ನಮ್ಮ ತಾಯಿ ಎಲ್ಲ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗಾಗಿ ಅದೆಲ್ಲ ನಮಗೆ ಬಂತು. ಮತ್ತೆ ಇಲ್ಲಿ ಮಂಗಳೂರಿಗೆ ಬಂದ ನಂತರನೂ ಇಲ್ಲಿ ಸಹ ನಾವು ದೇವಸ್ಥಾನಗಳಿಗೆಲ್ಲ ಭಜನೆಗೆಲ್ಲ ಹೋಗುವಂಥದ್ದು, ಅದನ್ನೆಲ್ಲ ಮಾಡುವಂಥದ್ದು. ಮತ್ತೆ ನಮಗೆ ಇಲ್ಲಿ ಸಹ ಹಾಗೆ ಒಳ್ಳೆ ನಮಗೆ ಆ ಸಪೋರ್ಟು ಎಲ್ಲ ಸಿಕ್ಕಿದ ಕಾರಣ ನಾವು ಅದನ್ನು ಸ್ವಲ್ಪ ಮುಂದುವರಿಸಲಿಕ್ಕೆ ಸ್ವಲ್ಪ ಸಹಕಾರಿ ಆಯಿತು ಅಂತ ಹೇಳ್ಬೋದು.
4: ಅಂದರೆ ನೀವು ಇಷ್ಟು ಆಕ್ಟಿವ್ ಆಗಲಿಕ್ಕೆ ಕಾರಣ ಏನು ಏನು ಆಧ್ಯಾತ್ಮ ಅಂತ ಹೇಳ್ಬೋದು?
5: ಆಧ್ಯಾತ್ಮನೂ ಇದೆ, ಮತ್ತೆ ನಾವು ಅಂದರೆ ದೈವ ಭಕ್ತರಾಗಿರುವ ಕಾರಣ
4: ಎಲ್ಲ ಭಕ್ತಿಯ ಕಾರಣ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ನಮಸ್ತೆ.
6: ಹಲೋ ನಮಸ್ತೆ
4: ನಮಸ್ತೆ, ಹೇಳಿ.
6: ಅಶೋಕ್ ಮಂಗಳದೇವಿ.
4: ಅಶೋಕ್ ಮಂಗಳದೇವಿ
5: ನಮಸ್ತೆ. ನಮಸ್ಕಾರ ಅಶೋಕ್ ಅಣ್ಣ.
6: ನಮಸ್ತೆ ಟೈಲರ್.
5: ಈರ್ನ ಸೀಟ್ ಅನುಕೂಲ ದೈನಿ ದಯಮಂಡ್ ಅಂಜನೇಕು ಪೂರ ಮೂಲು ನಮ್ಮ ರೇಡಿಯೋ ಸಾರ ಎಡ್ವರ್ಡ್ ಲೋಬ್ ಸರ್ ನಂಗೆ ಮಾತ ಅವಕಾಶ ಕೊರೊಂದುಲ್ಲ ಇರ್ತಲೇ ಐಕ್ ನಮ್ಮ ಒಂಜಿ ಅಂದ್ ಐಕ್ ನಮ್ಮ ಒಂಜಿ ಅರೆಗೊಂಜಿ ಹ್ಯಾಟ್ಸ್ ಆಫ್ ನೋಡು ಏಪಲ ಖಂಡಿತ ಖಂಡಿತ
6: ಖಂಡಿತ
4: ಸರಿ.
6: ಪ್ರಶ್ನೆ
5: ಮೂರ್ಲಿತ ಇಲ್ಲ ಭಜನೆ ಮಲ್ಪುವ
6: ಅದೇ ಬರಿ ಮಲ್ತಿ ಸೀಕು ದೂರ
5: ಖಂಡಿತ ಖಂಡಿತ ಮನಸ್ಸಿಗೆ ಒಂದು ನೆಮ್ಮದಿ ಬನ್ಪನ ತಿಕ್ಕು. ನೀವು ಭಜನೆ ಮಾತ್ರ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ಪಿರ್ತು.
6: ವಿಭಜನೆ ಇಲ್ಲ
5: ಅಂಚ ಅವು ಹೆಂಚಿನ ಮಂಜಿ ಹೊಂದಿತ್ತಂಡಲ್ಲ ಆಯ್ತು ಕ್ಲಿಯರ್ ಆಪ
6: ಬಕ್ಕ ಕುಡಿದ್ ಮನ್ಪೆ
5: ಪಲ್ಲೆ ಸರ್
6: ಬಕ್ಕ ಎಂಕು ನಲ್ಪ ವರ್ಷದ ದುಂಬು ಒಂಜಿ ಬ್ಲೌಸ್ ಪೊಲ್ಲ 30 ರೂಪಾಯಿ ಇತ್ತು. ಅವೇ ನೋಲು ಅವೇ ವಕ್ಸ್ ಅವೇ ಪೊಲ್ಲು ಇತ್ತ ಅವೇ ಬ್ಲೌಸ್ ಖಾಲಿ ಬ್ಲೌಸ್ 350 ರೂಪಾಯಿ
5: ಕಡಿಮೆ
6: ಕಡಿಮೆ ಇದೆ ಬ್ಲೌಸ್
5: ಮೂಜಿ ಸಾರ
6: ಅವ್ರಿಗೆ ಮದ್ಮಲ್ ಮದ್ಮಲ್ ಬ್ಲೌಸ್ ಗೆ 100 ರೂಪಾಯಿ ಡ್ಯಾಂ ಪೊಲ್ಲು ಕೊಡ್ತೆ ಮದ್ಮಲ್ ನ ಬ್ಲೌಸ್
5: ಖಂಡಿತ
6: ಇತ್ತ ಐಕ್ ಮೂಜಿ ಸಾರ ನಾನು ಸರ್
5: ಅಂದೆ
6: ಅವೇ ಇದು 10 ರೂಪಾಯಿ ಅದಿಪ ಪೈಸೆ ಇತ್ತು ಚಾಕು ಅವೇ ಚಾತು ಪುಡಿ ಅವೇ ಸಕ್ಕರೆ
5: ಸಕ್ಕರೆ
6: ಇತ್ತ ಅವೇ ಚಾಕ 50 ರೂಪಾಯಿ 40 ರೂಪಾಯಿ
5: ಅಂದೆ ಕಾಲ ಪನ್ ಪೇರು ಕಾಲಾಯ ತಕ್ಷ್ಮೈ ನಮಃ ಬಂದು ಅಂಚ ಅಂಚ ಬಂಡ ನಮ್ಮ ಆ ಕಾಲಗಳ ಹೊಂದೊಂದು ನೋಡ ಅಪ್ಪಣ ಈ ಕಾಲಗಳ ಹೊಂದೊಂದು ಕೂಡ
6: ಅಂದೆ
5: ಖಂಡಿತ ಖಂಡಿತ
4: ಪ್ರಶ್ನೆ ಉಂಡ ಪ್ರಶ್ನೆ ಪ್ರಶ್ನೆ ಉಂಡೆ
5: ಖಂಡಿತ ಖಂಡಿತ
4: ಅಶೋಕ್ ಅಣ್ಣ ಮಾತಾಡಿದ್ರು ಹಾಗೆ
5: ತುಂಬಾ ಖುಷಿ ಆಯ್ತು.
4: ಭಕ್ತಿಯ ಒಂದು ನೀವು ಜಾಸ್ತಿ ಭಕ್ತಿಯನ್ನು ಮಾಡ್ತಾ ಇರೋದ್ರಿಂದ ಯಾವಂದ್ರೆ ಭಕ್ತಿಯ ಹಾಡು ಇದೆ ಭಾವಗೀತೆ ಇದೆ ಹಾಡ್ಲಿಕ್ಕೆ ನಿಮಗೆ
5: ನನಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಅಮೃತ ಸೋಮೇಶ್ವರ ಅವರು ರಚಿಸಿದ ಅದೊಂದು ವಿದ್ಯಾಭೂಷಣ ಅವರು ಹಾಡಿರುವಂತಹ ಒಂದು ತುಳು ಕಟೀಲು ಅಮ್ಮನ ಒಂದು ಭಕ್ತಿಗೀತೆ ಅದರ ಒಂದು 2 ಲೈನನ್ನು
4: ಹೇಳಿ
5: ಹಾಡಲಿಕ್ಕೆ ನಾನು ಇಷ್ಟಪಡ್ತೇನೆ.

ಎನ್ನ ಪಂಪಿನದಾದ ಸರ್ವಲಾಯಿರೆನವು ಎನ್ನ ಪಂಡದು ಯಾನ್ ಅವೆ ನೆಂಚ ಕೊರಡು.

0: ಥ್ಯಾಂಕ್ ಯು.
1: ತುಂಬ ಸೊಗಸಾಗಿ ಹಾಡಿದ್ರಿ, ಮತ್ತೆ ಪೂರ್ಣವಾಗಿ ಹಾಡಿದ್ರಿ.
0: ರಚನೆಗಳೇ ಹಾಗೆ ಉಂಟು, ಅದು ನಾವು ಆ ಏನು ಹೇಳ್ತಾರೆ ನೋಡಿ, ಇಲ್ಲೇ ಒಂದು ಓದಿದ ನೆನಪು, ರಚಿಸುವವನದಲ್ಲ ಹಾಡು ಹಾಡುವವನದ್ದು ಅಂತ. ಹಾಗೆ ಅದನ್ನು ಯಾವ ರೀತಿಯಲ್ಲೂ ಹಾಡ್ಬೋದು,
1: ಬಹಳ ಅರ್ಥಪೂರ್ಣವಾಗಿ ಇರುವಂತಹ ಹಾಡು. ಅದರಲ್ಲಿ ಸತ್ವ ಇದೆ,
0: ಸತ್ವ ಇದೆ, ಸತ್ವ ಇದೆ, ಅದು ಇನ್ನೂ ಇದೆ. ಅದು ನಾನು ಎಲ್ಲವನ್ನು ಓದ್ರೆ ಇದು ಈಗ
1: ಸರಿ. ಈಗ ನೀವು ಸಂಘಟನಾ ಕಾರ್ಯದರ್ಶಿಯಾಗಿ ಕ್ಷೇತ್ರ ಸಮಿತಿಯಲ್ಲಿ ಇದ್ದೀರಿ, ಟೈಲರ್ಸ್ ಅಸೋಸಿಯೇಷನ್.
0: ಹೌದು.
1: ಏನೆಲ್ಲ ಕಾರ್ಯಕ್ರಮ ಕಾರ್ಯ ಇದೆ
0: ನಮ್ಮ ಟೈಲರ್ಸ್ ಅಸೋಸಿಯೇಷನ್? ರಾಜ್ಯ ಸಮಿತಿ ಮತ್ತೆ ಜಿಲ್ಲಾ ಸಮಿತಿ ಮತ್ತೆ ಕ್ಷೇತ್ರ ಸಮಿತಿ ಅಂತೇಳಿ ಮೂರು. ಅದರಲ್ಲಿ ಕ್ಷೇತ್ರ ಸಮಿತಿ, ಮಂಗಳೂರು ಕ್ಷೇತ್ರ ಸಮಿತಿಗೆ 9 ವಲಯ ಸಮಿತಿಗಳಿರ್ತದೆ. 9 ವಲಯ ಸಮಿತಿಗಳಲ್ಲಿ ಗಳ ಫುಲ್ಲು ಮೇಲುಸ್ತುವಾರಿಯನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ನಾನಂದ್ರೆ ಅದರಲ್ಲಿ ಕಾರ್ಯದರ್ಶಿ ಆಗಿದ್ದೆ 2 ವರ್ಷ. ಅದು ತುಂಬಾ ಕ್ರಿಟಿಕಲ್ ಟೈಮ್ ಅಂದ್ರೆ ನಮ್ಮ ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ಪ್ರತಿ ವಲಯಗಳಿಗೆ ಹೋಗ್ಬೇಕು, ಅಲ್ಲಿಯ ಕೆಲಸಗಳನ್ನೆಲ್ಲ ನೋಡ್ಬೇಕು. ಇದರಲ್ಲಿ ಸಾಧಾರಣ ಒಂದು ಉರುವ ವಲಯ, ಮಂಗಳದೇವಿ ವಲಯ, ಪಡೀಲ್, ಕುಲಶೇಖರ, ಮಂಗಳೂರು ನಗರ, ಕಾವೂರು, ಬಜ್ಪೆ, ಗುರುಪುರ, ಕೈಕಂಬ, ಹೀಗೆಲ್ಲ 9 ವಲಯಗಳು. ಆ 9 ವಲಯಗಳ ಉಸ್ತುವಾರಿಗಳನ್ನು ನೋಡ್ಬೇಕು. ಅದು ತುಂಬ ಕಷ್ಟ ಆಗ್ತಿತ್ತು, ಆದರೂ ಏನು ನಿಭಾಯಿಸಿದೆ. ಮತ್ತೆ ಈಗ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಅದರಲ್ಲಿದ್ದೇನೆ. ಸಂಘಟನಾ ಕಾರ್ಯದರ್ಶಿ ಅಂದರೆ ಎಲ್ಲ ಕೆಲಸಗಳನ್ನೆಲ್ಲ ನಾವು ಸೇರಿಕೊಂಡೆಲ್ಲ ಮಾಡುವುದಕ್ಕೆ ಹಂಚಿಕೊಂಡು ಮಾಡ್ತೇವೆ. ಯಾಕಂದ್ರೆ ಈಗಿನ ಅಧ್ಯಕ್ಷರು ಹಾಗೆ, ಹರೀಶ್ ಅಂತೇಳಿ, ತುಂಬಾ ಚಟುವಟಿಕೆಯವರು. ಹಾಗಾಗಿ ಅವರು ಏನಾದರೂ, ಈಗ ನಾಡಿದ್ದು ಆಟಿಯ ಕೂಟ ಎಲ್ಲ ಕಾರ್ಯಕ್ರಮಗಳು ಉಂಟು. ಈಗ ನಾಳೆ ಅಲ್ಲಿ ಈಗ ಮೀಟಿಂಗ್ ಎಲ್ಲ ಉಂಟು. ಈಗ ನಾಳೆ ಇದೇ ಟೈಮಿಗೆ ಅಲ್ಲಿ ಅಟೆಂಡ್ ಆಗ್ಲಿ.
1: ಹೌದು,
0: ಹಾಗೆ ಏನೋ ಆಗ್ತಾ ಉಂಟು, ನಡೀತಾ ಇದೆ.
1: ಸರಿ.
0: ಮತ್ತೆ ನಮ್ಮ ಉರುವಲಯದಲ್ಲಿ ನಾನು ಉಪಾಧ್ಯಕ್ಷ. ಉಪಾಧ್ಯಕ್ಷ ಅಂದ್ರೆ ಅಲ್ಲಿ ಸಹ ಹಾಗೆ, ಅಧ್ಯಕ್ಷರು ತುಂಬಾ ಒಳ್ಳೆಯ ಸಹಕಾರ ಇದ್ದ ಕಾರಣ ನಾವು ಎಲ್ಲರೂ ಎಲ್ಲವನ್ನು ನಾವು ಹಂಚಿಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದೇವೆ.
1: ಸರಿ. ಈಗ ಟೈಲರ್ ಕಲಿಯಲಿಕ್ಕೆ ಬರ್ತಾ ಇದ್ದಾರೆ ಯುವಕರು, ಯುವತಿಯರೆಲ್ಲ?
0: ಯುವತಿಯರು ಬರ್ತಾ ಇದ್ದಾರೆ, ಆದ್ರೆ ಹುಡುಗರು ಇಲ್ಲ. ಹುಡುಗರು ಮುಗೀತು. ಹುಡುಗರದ್ದು ಅದು, ಹೌದು, ಹುಡುಗರದ್ದು ಕಾಲ ಮುಗಿಯಿತು ಅಂತ ಹೇಳ್ಬೋದು. ಹುಡುಗಿಯರು ತುಂಬಾ ಬರ್ತಾ ಇದ್ದಾರೆ. ನಮ್ಮ ಉರುವ ವಲಯದಲ್ಲಿ ಸಾಧಾರಣ 600 ಮಿಕ್ಕಿ ಮೆಂಬರ್ಸ್ ಇದ್ದಾರೆ. ಎಲ್ಲ ಹೆಚ್ಚು ಲೇಡೀಸ್, ಜೆಂಟ್ಸ್ ಇರುವುದೊಂದು 10 ಜನವೇನೇ ಇದ್ದೇವೆ ನಾವು.
1: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ
1: ಹಲೋ, ನಮಸ್ತೆ. ಯಾರು ಮಾತಾಡೋದು?
2: ನಮಸ್ತೆ ಸರ್.
0: ನಮಸ್ತೆ, ನಮಸ್ತೆ,
2: ಹೇಳಿ. ನಿಮ್ಮ ಸಾಲೆ ತೋರಿಂದ.
0: ಹಾ, ಸಾಲೆ ತೋರು. ನಮಸ್ತೆ ಮೇಡಮ್.
2: ನಮಸ್ತೆ, ನಮಸ್ತೆ.
0: ನಿಮ್ಮ
2: ಇವಾಗ ಲೈವ್ ಮಾತಾಡುವ ಯೋಗ?
0: ಹೌದು ಹೌದು, ಖಂಡಿತ ಖಂಡಿತ. ಯಾಕಂದ್ರೆ ನಿಮ್ಮ ವಾಯ್ಸ್ ಕೇಳ್ತಾ ಇರ್ತೇವೆ ನಾವು ದಿನ ಸಾರಂಗ ಅಲ್ಲಿ
2: ಅಲ್ವಾ. ನಮಗೆ ಡೈಲಿ ಕಾಲ್ ಮಾಡುವವರೆಲ್ಲ ಯಾರು ಮಾತಾಡಿದ್ರೆ ನಮಗೆ ಯಾರ ಇವತ್ತು ಮಿಸ್ಸಿಂಗ್ ಅಂತ ಆಗ್ತದಲ್ಲ.
0: ಖಂಡಿತ ಖಂಡಿತ. ತುಂಬಾ
2: ಕಾರ್ಯಕ್ರಮ ಅಂದ್ರೆ ಹೃದಯ ರಾಗ ರೇಡಿಯೋ ಸಂಜೆ ಇಂಥದ್ದೆಲ್ಲ.
0: ಹೌದು, ಅದಕ್ಕೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನೋಡಿ ಸರ್.
2: ಹೌದು
0: ಹೌದು,
2: ಅದೇ 2 ವರ್ಷ ಆಗಲಿಲ್ಲ, ಪ್ರಶ್ನೆ ಕೇಳಿ ಕೇಳ್ತಾ ಇದ್ದಾರೆ. ನಾನು ಅದೇ ಸಾರಂಗ್ನಲ್ಲಿ ನಿಮ್ದು ಯಾವ್ದು ಇಷ್ಟ ಕಾರ್ಯಕ್ರಮ
0: ಹೇಳಿ,
1: ಒಂದೆರಡು ಪ್ರಶ್ನೆ.
2: ಕಾರ್ಯಕ್ರಮ ಯಾವ್ದು ಅಂತ ನಿಮ್ದು ಸಾರಂಗಲ್ಲಿ?
0: ಯಾವ್ದು
2: ಇಷ್ಟದ ಕಾರ್ಯಕ್ರಮ?
0: ಇಷ್ಟದ ಕಾರ್ಯಕ್ರಮ ನಾವು ಮುಂಚೆ ಎಲ್ಲ ನಾಟಕಗಳಿಗೆಲ್ಲ ಮಾಡ್ತಿದ್ದೆವು. ಈಗ ಅಂದ್ರೆ ಡೈಲಿ ಯಕ್ಷಗಾನ ಒಂದು ಬರ್ತಾ ಇದೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಎಲ್ಲವೂ ಕಾರ್ಯಕ್ರಮನೂ ಇಷ್ಟ ನಮ್ಮದು. ಅಂದ್ರೆ ಬೆಳಿಗ್ಗೆ ನಾವು 9 ಅಂಗಡಿಗೆ ಬಂದು ರೇಡಿಯೋ ಆನ್ ಮಾಡಿದ್ರೆ ಮತ್ತೆ ರಾತ್ರಿ ಹೋಗುವಾಗಲೇ ಬಂದು ಮಾಡುದು.
2: ಎಲ್ಲ ಕೆಲಸದಲ್ಲಿ ಆಕ್ಟಿವ್ ಇದ್ದೀರ.
0: ಹೌದು ಹೌದು ಹೌದು, ಹಾಗಾಗಿ ಎಲ್ಲ. ಅದು
2: ನಾಟಕ ಸಹ ಕೇಳಿದೆ ನಿಮ್ದು, ತುಂಬಾ ಚೆನ್ನಾಗಿತ್ತು. ಮತ್ತೆ ಇವತ್ತು ಸ್ವರಚಿತ ಹಾಡೆಲ್ಲ ಹಾಡಿದ್ರಲ್ಲ. ಮತ್ತೆ ಅದ್ರಲ್ಲಿ ಒಂದು ಪ್ರತ್ಯೇಕ ಒಂದು ಕೇಳ್ಬೇಕಂದ್ರೆ, ನೀವು ಖಾಲಿ ಉರುವದವರಿಗೆ ಮಾತ್ರ ಕೇಳಿದಿರಿ ಅಲ್ವಾ?
0: ಅದು ಏನಾಯ್ತು ಗೊತ್ತಾ ಮ್ಯಾಮ್, ಅದು ನಾವು ಉರುವ ವಲಯಕ್ಕೆ ಪ್ರಾರ್ಥನೆ ಗೀತೆಯಾಗಿ ಹಾಡಿದ್ದು. ಅದನ್ನು ಮಾಡಿದ್ದು
2: ಅಲ್ಲ, ಬೇಜಾರು ಮಾಡ್ಬೇಡಿ.
0: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಹೇಳಿದ್ದು ಖುಷಿ ಆಯ್ತು ನಂಗೆ ಕೇಳಿದ್ದು ನೀ. ಯಾಕೆಂದ್ರೆ ಅದು ಉರುವ ವಲಯದ ವಾರ್ಷಿಕ ಮಹಾಸಭೆಯತ್ತು ಪ್ರಾರ್ಥನೆ ಗೀತೆಯಾಗಿ ಅದನ್ನು ಬರೆದದ್ದು ಅಷ್ಟೇ. ಅದು ನಾನು ಲಾಸ್ಟ್ ಲೈನ್ ಅನ್ನು ಒಂದು ಚೇಂಜ್ ಮಾಡಬೇಕಾಗಿತ್ತು ಇಲ್ಲಿ ಬಂದು.
2: ಚೇಂಜ್ ಮಾಡಿದ್ರೆ ಅಂದ್ರೆ ಎಲ್ಲ ಕಡೆ ಹಾಡ್ಲಿಕ್ಕೆ ಒಳ್ಳೇದಿರ್ತದೆ.
0: ಹೌದು ಹೌದು ಹೌದು ಹೌದು
2: ಅಲ್ವಾ?
0: ಹೌದು. ಸರಿ,
2: ಓಕೆ ಸರ್,
0: ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸರಿ ಸರಿ ಸರಿ, ಧನ್ಯವಾದಗಳು.
1: ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ಪೂರ್ಣಿಮಾ ಸಾಲಿತ್ರ ಅವರು ಮಾತಾಡಿದ್ರು. ಹಾಗೆ ನಿಮಗೆ ಮದುವೆ ಇಲ್ಲ?
0: ಹೌದು,
1: ಮೊದಲು ಮುನಿಸಿತ್ತ?
0: ಅಂದ್ರೆ
1: ಯಾಕೆಂದ್ರೆ ನಿಮ್ಗೆ ಇಷ್ಟದ ಹಾಡು ಅಂದ್ರೆ ಮುನಿಸುತ್ತಾರೆ, ಹೇಗೆ ಮದುವೆ ಆದ ನಂತರ ಮುನಿಸು ಶುರು ಆಯ್ತಾ? ಅದಕ್ಕಿಂತ ಮುಂಚೆ ಮುನಿಸಿ ಹೇಗೆ ಪರಿಚಯ ಇತ್ತು, ಹೇಗೆ
0: ತಂಗಿ ನೋಡಿದ ಹುಡುಗಿ ಅವರು ಮಂಜೇಶ್ವರ,
1: ಮಂಜೇಶ್ವರ
0: ಮಂಜೇಶ್ವರದವರು, ಹೊಸಂಗಡಿ ಮಂಜೇಶ್ವರ ಅಲ್ಲಿ ಅವರು. ಹಾಗೆ ನಮ್ಮ ತಂಗಿಯವರು ಇಲ್ಲಿ ಹೊಸ ಮುಳ್ಳೇರಿಯಾದಲ್ಲಿ ಕಾಸರಗೋಡಲ್ಲಿ ಅವರನ್ನು ನೋಡಿದ್ರು. ಹಾಗೆ ನೋಡಿ ನಮ್ಮ ಅಣ್ಣನಿಗೆ ಆಗ್ಬಹುದು ಅಂತೇಳಿ ಅವರೇ ನೋಡಿದ್ರು. ಮತ್ತೆ
1: ಮಾತಾಡಿ ಎಲ್ಲ
0: ನಾವು ಎಣಿಸಿರ್ಲಿಲ್ಲ. ನಾವು ಅಂದ್ರೆ ಹಾಗೆಲ್ಲ, ನಾವು ತುಂಬಾ ನಮ್ಮ ಹತ್ರ ಏನಿಲ್ಲ, ಝೀರೋ.
1: ಅವಾಗ ಏನು ಟೈಲರ್ ಕೆಲಸ
0: ಟೈಲರಿಂಗ್ ಫೋಟೋಗ್ರಾಫಿನೂ ಮಾಡ್ತಾ ಇದ್ದೆ, ಟೈಲರ್ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಏನಿಲ್ಲ, ನಮ್ಮ ಖಾಲಿ ಒಂದು ರೂಮ್ ಅಲ್ಲಿ ಅಲ್ಲೇ ಇದ್ದದ್ದು. ಮತ್ತೆ ನಾನು ಅವರು ನಮ್ಗೆ ನಿಜವಾಗಿ ಅವರು ನಮ್ಗೆ ಕೊಟ್ಟದ್ದು ಹೆಚ್ಚು ಅಂದ್ರೆ ನಮ್ಮದು ಪ್ರಾಪರ್ ಕಾರ್ಕಳದಲ್ಲಿ ಎಲ್ಲವೂ ಇದೆ. ನಾವೇ ಮಾಡಿದ ಮನೆಯನ್ನು ಇದೆ, ಮನೆ ಇದೆ, ಎಲ್ಲ ಬೇಕಾದಷ್ಟು ಜಾಗ ಇದೆ, ಅದು ಇದೆ, ಎಲ್ಲ ಉಂಟು. ಹಾಗೆ ನಮ್ಮ ಫ್ಯಾಮಿಲಿಯ ಬಗ್ಗೆ ಇದನ್ನು ಮಾಡಿ ನಮ್ಗೆ ಅಂತೂ ದೇವರ ದಯದಲ್ಲಿ ಅವರು ನಮ್ಮ ಕೈ ಹಿಡಿದ ಕಾರಣ ದೇವರು ಕೈ ಹಿಡಿದ ಹಾಗೆ ಆಗಿದೆ.
1: ಈಗ
0: ಸ್ವಂತ ಮನೆಯಾಗಿದೆ.
1: ಎಲ್ಲಿ ಅದು ಸ್ವಂತ ಮನೆ? ಈಗ
0: ಆಕಾಶಭವನ, ಆಕಾಶಭವನದಲ್ಲಿ. ಇತ್ತೀಚೆಗೆ ಒಂದು 5 ವರ್ಷ ಆಯ್ತು. ಹೌದು. ಈಗ ಮತ್ತೆ
1: ಯಾರೆಲ್ಲಿದ್ರು ಮನೆಯಲ್ಲಿ?
0: ಮನೆಯಲ್ಲಿ ನಾನು ಹೆಂಡತಿ, ಮತ್ತೆ ಇಬ್ಬರು ಮಕ್ಕಳು. ಮಗಳು ಶ್ರಾವ್ಯ ಅಂತೇಳಿ, ಅವಳೀಗ ಇಂಜಿನಿಯರಿಂಗ್ 3rd year ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಕೆನರಾ ಇಂಜಿನಿಯರಿಂಗ್ ಬೆಂಜನ್ ಪದವಲ್ಲಿ. ಮತ್ತೆ ಮಗ, ಅವನು ಈಗ 9th standard ಐಶ್ ಅಂತೇಳಿ. ಹಾಗೆ ಎಲ್ಲೋ ಇದ್ದೇವೆ. ಮತ್ತೆ ಹೆಂಡತಿನೂ ಅಷ್ಟೇ, ಅವಳು ಟೈಲರಿಂಗ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಎಲ್ಲ ಅವಳು ಮನೆಯಲ್ಲೇ ಮಾಡ್ತಾ ಇದ್ದಾಳೆ, ಹೊರಗಿಲ್ಲ, ಮನೆಯಲ್ಲಿ ಮಾಡಿ ಮಾಡ್ತಾಳೆ. ಹಾಗಾಗಿ ಏನು ನಡೀತಾ, ಚೆನ್ನಾಗಿ ನಡೀತಾ ಇದೆ, ನೆಮ್ಮದಿ ಇದೆ.
1: ಹೌದು, ಮನೆಯಲ್ಲಿ ನೆಮ್ಮದಿ ಇದೆ.
0: ಹೌದು.
1: ಓಕೆ. ಈ ಮುನಿಸು ಯಾಕೆ ಅಂತ ಗೊತ್ತಿಲ್ಲ. ಮುನಿಸು ತರವೇ ಹಾಡು ಇಷ್ಟ ಅಲ್ಲ ನಿಮಗೆ? ಮುನಿಸು ಇದೆಯಾ ಮನೆಯಲ್ಲಿ?
0: ಕೆಲವು ಸಲ ಬರ್ತದೆ, ಕೊಡ್ಬೇಕಲ್ಲ. ಪ್ರೀತಿ ಇದ್ದಲ್ಲಿ ಸಿಟ್ಟು ಜಗಳ ಇರ್ಲೇಬೇಕಲ್ಲ.
1: ಹಾಗೆ
0: ಹಾಗೆ.

ముని సుతరవే ముగుదే హితవాగి నగలు బారదే.

0: ಥ್ಯಾಂಕ್ ಯು.
1: ಈ ಹಾಡು ಕೇಳಿದ್ರೆ ನಿಮ್ಮ
0: ಮುನಿಸು
1: ಬಂದ್ರೆ ಎಲ್ಲ ಮಾಯ
0: ಎಲ್ಲ ಆಗ್ಲೇ ಬೇಕದು.
1: ಓಕೆ, ಇಬ್ರು ಕಾಲರ್ ಇದ್ದಾರೆ. ಹಲೋ
2: ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್.
1: ಯಾರು
0: ಮಾತಾಡ್ತಾರೆ? ಆಶೀರ್ವಾದ
2: ನಮ್ಮ ಎಲ್ಲ ಆಶೀರ್ವಾದಕ್ಕೆ ದೇವರ ಆಶೀರ್ವಾದ ಮುಖ್ಯ. ಅವಕಾಶ ಕೊಟ್ಟೆ ತುಂಬಾ ಧನ್ಯವಾದ
0: ನೋಡಿ.
1: ಓಕೆ ಧನ್ಯವಾದ.
0: ಸರಿ
1: ಸರಿ
0: ಓಕೆ.
1: ಚೆನ್ನಾಗಿ ಹಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ನೈಜ ಹಾಡನ್ನು ಪ್ಲೇ ಮಾಡಬೇಕಾ ಬೇಡ ಅಂತ ಅನಿಸ್ತಾ ಇದ್ದೀನಿ. ಈ ನಡುವೆ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ
1: ಹಲೋ ನಮಸ್ತೆ.
3: ನಳ್ಳಿ
1: ನಳ್ಳಕ್ಕೆ ಪಂಡ್ಲೆ
0: ನಮಸ್ಕಾರ.
1: ಮತ್ತು ಕೇಳ್ತಾ ಇಲ್ಲ. ಓಕೆ, ಹಾಡು ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಮುನಿಸು ತರವೇ ಹಾಡನ್ನು ಕೇಳ್ಕೊಂಡು ಬರೋಣ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ನಿತ್ಯ ಕೇಳುಗರಾದಂಥ ಶ್ರೀಪತಿ ಕಲ್ಲಮಡಿ ಅವರಿದ್ದಾರೆ. ಇವರು ಟೈಲರ್ ವೃತ್ತಿ ಮಾಡ್ತಾರೆ, ಹಾಗೆ ಛಾಯಾಗ್ರಾಹಕರು, ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ, ರೇಡಿಯೋ ನಾಟಕದಲ್ಲಿ ಕೂಡ ಅಭಿನಯಿಸಿದ್ದಾರೆ, ಕಾರ್ಯಕ್ರಮ ಕೊಟ್ಟಿದ್ದಾರೆ, ಭಾಗವಹಿಸಿದ್ದಾರೆ. ಓ, ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಕರೆಯೋಕೋ ಕಡಿತಗೊಂಡಿದೆ. ಹಲೋ, ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ನಮಸ್ತೆ.
2: ನಮಸ್ಕಾರ ಕಾಮತ್ತರ.
1: ಹಾ, ನಮಸ್ಕಾರ ಶ್ರೀಪತಿ. ಖುಷಿ ಲೈವ್ ಹುಡುಕಿ ಎಂದಿರ್
2: ಅಂದ.
1: ಅವು ಏಪ ಉಂಡು ಮಲ್ತಿ ನನ್ ಹೊಸ ಪದ್ದ ಪದ್ಯ
2: ಅವು ಮುರಾಣಿ ನಮ್ಮ ವಾರ್ಷಿಕ ಮಾಸ ತಾನಿ ಇರ್ವೈ ನಮ್ಮ ಉರುವಲಯದ ವಾರ್ಷಿಕ
1: ಮಾತ್ರ ಅಂದು ತುಲೆಗೆ ಯಾರು ಪೂರ್ಣಿಮಾ ಸಾಲೆ ಬಂದೆ ಅವು ಕೆಲವು ತುಲೆ ಏತು ಆಯ್ನ್ ಜತ್ತುದು ತೂಪೇಡ್ ತುಲೆ
2: ಅಂದು
1: ಏನಾಗಲ್ಲ ನಮ್ಮ ನೀರ್ ಪಂಡಾರು ಬುಟ್ಟು ನಮ್ ಮನೋಲಿ
2: ಆಶೀರ್ವಾದ
1: ಎಂಗಳೆ ಅವಂಜಿ ಪದ್ಯ ಬಂದ್ರೆಟು ಹೋಗುತ್ತಂದ ಕೃಷ್ಣ ನಿನ್ನ ಕೊಳಲು ಅವು ಅರ್ನ ಸ್ವರನೆ ಬರ್ಕೊಂಡಾರು ಒರಿಜಿನಲ್ ಏನ ಕೃಷ್ಣ ಕಾರ ಅರ್ನ ವಾಯ್ಸ್ ಒಂದ್ ಇಡೇಗು ಬರ್ಕೊಂಡು
0: ಡೇ ಮ್ಯಾಚ್ ಆಪುಂಡು ಅದೇ ಇಮಿಟೇಷನ್ ಮಲ್ಪಿರಾರ್
2: ಅವು ನಮ್ಮ ತುಳುವ ಮಲ್ಲಿಗೆ ಕ್ಯಾಸೆಟ್ ದ ಪದ್ಯ ಪೂರ ಪದ್ಯ ಎಲ್ಲ ಬಾರಿ ಸೋಕ್ ಸೋಕು ಪದ್ಯ ಏತು ಜನ್ಮ ಪಡೆದು ಬರಡು ನಿನ್ನ ಸ್ಥಾನ ತುವರೆ ಬೊಕ್ಕ ಜಯ ಜಯ ಜಯ ತುಳುವ ಸೀಮೆ ಅಪ್ಪೆ ನಾಡಿಗೆ
0: ಕುಸುಮಕರ ಮಸ್ತ್ ಮಲ್ಲ ದೋಸ್ತಿ
2: ಆತ್ಮ ಸಖ
0: ಹಂಚ ಕಷ್ಟ ಸುಖನು ಮತ್ತೆ ಪಟ್ಟನು ಇತ್ತೆ ಪುರಲ್ ಬರ್ಬುಂಡ ಪುರಲ್ ಸರಿ ಉಂಡತ್ತೆ ಓಕೆ

0: థ్యాంక్ యూ.
1: వా వా వా వా, మరి సోకుడు నిపురాల పద పండరు కృష్ణ
0: కృష్ణ కారంత
1: ఇరణ స్వరాల భారీ పురులు ఇచ్చాడు. పురాల దొట్టిగే పురాల స్వరాల ఇరణ స్వరాల ఎడ్డే మూడుదు పోయింది అని
0: సార్.
1: ಕೇಳುಗರೇಣಿ ಕೂಡ ಕರೆ ಮಾಡಿ ಮಾತಾಡ್ಬೋದು. ಕರೆ ಮಾಡುವಂಥ ಸಂಖ್ಯೆ 6364 2049 9 9. ನಮ್ಮ ನಿತ್ಯ ಕೇಳುಗರಾದಂಥ ಶ್ರೀಪತಿ ಕಳಂಬಾಡಿ ಅವರು, ಅವರ ನಮಗೆ ಗೊತ್ತಿರಲಿಲ್ಲ ಅವರು ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಕರೆ ಮಾಡ್ತಾ ಇದ್ರು.
0: ಅದಕ್ಕೊಂದು ಅವಕಾಶ ಮಾಡಿಕೊಟ್ಟವರು ನೀವು.
1: ಸರಿ,
0: ಹಾಗಾಗಿ ನಮ್ಮ ಕೆಲವು ಎಲೆಮರೆಯ ಕಾಯಿಗಳು ಅಂತೇಳಿ ಇರುವಂತಹ ಹಲವು ಪ್ರತಿಭೆಗಳನ್ನು
1: ಹೃದಯರಾಗ ಕಾರ್ಯಕ್ರಮ ಅನ್ನೋದು
0: ಖಂಡಿತ ಖಂಡಿತ. ಯಾಕೆಂದ್ರೆ ಇದು ಈಗ ನಾವು ಅಂತೇಳಿ ಅಲ್ಲ, ಎಲ್ಲ ತುಂಬಾ ಇಂಥ ಪ್ರತಿಭೆಗಳೆಲ್ಲ ತುಂಬಾ ಇದ್ದಾರೆ, ಆದ್ರೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಕೆಲವು ಅವಕಾಶಗಳು ಸಿಗುದಿಲ್ಲ. ಹಾಗಾಗಿ ಇಂಥ ಒಂದು ಅವಕಾಶ ನಮಗೆ ಮಾಡಿಕೊಟ್ಟ ನಿಮ್ಗೆ ಸಾವಿರ ಸೋಲ್ಮೇಲು ಅಂತೇಳಿ ಹೇಳ್ತಾರೆ ನೋಡಿ.
1: ಓಕೆ, ಹಾಗೆ ಸಾರಂಗನ ನಿತ್ಯ ಕೇಳುಗರು.
0: ಹೌದು,
1: ಯಾವಾಗ ಶುರು ಮಾಡಿದ್ರಿ ಸಾರಂಗ ಕೇಳಿ?
0: ಸಾರಂಗ ಕೇಳಲಿಕ್ಕೆ 2009 ನಮ್ಮ ರೇಡಿಯೋ ಸಾರಂಗ ಸ್ಟಾರ್ಟ್ ಆಗಿ 1 ವರ್ಷದ ನಂತರ ನಾನು ಏನೋ ಅಚಾನಕ್ಕಾಗಿ ಅದೊಂದು ಕೇಳಿರೋದು. ಒಂದು 10-11 ಆ ಟೈಮಲ್ಲಿ ಯಕ್ಷಗಾನದ ಟೈಮಿಂಗ್ಸ್ ಚೇಂಜ್ ಇತ್ತು, ಈಗಿನ ಹಾಗೆ 11:00 to 11:30 ಅಲ್ಲ, ಆಗ ಬೇರೆ ಟೈಮ್ ಇತ್ತು ಏನು ಕಾಣ್ತದೆ. ಆಗ ಏನೋ ಎಲ್ಲೇ ಒಂದು ಕೂತ್ಕೊಂಡಾಗ ನನ್ನ ಫ್ರೆಂಡ್ ಶಾಪಲ್ಲಿ ಹೋಗಿ ಕೂತ್ಕೊಂಡಾಗ ಹೇಳಿ, ಅದಕ್ಕೆ ಅವ್ರು ಹೇಳಿದರು ಅದು ಸಾರಂಗ್ ಬಂದು. ಹೌದಾ, ಮತ್ತೆ ನಾನು ಬಂದು ಇಲ್ಲಿ, ಆಗ ಸರ್ ನಮ್ಮಲ್ಲಿ ರೇಡಿಯೋ ಇತ್ತು, ರೇಡಿಯೋ ಮುಂಚಿನಿಂದ ಸಹ ಕೇಳುಗವೆ, ನಿತ್ಯ ಕೇಳುಗ. ಹಾಗಾಗಿ ಅದನ್ನೆಲ್ಲ ಮತ್ತೆ ಟೈ ಮಾಡಿ ಮಾಡಿ ಮಾಡಿ ಮಾಡಿ ಆನಂತರ ಸಾರಂಗ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಸಿಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಅಷ್ಟು ರೇಂಜ್ ಇರಲಿಲ್ಲ ನಮಗೆ. ಮತ್ತೆ ನಮ್ಮ ಸಿಂಚನ ಶಾಮ್ ಮತ್ತೆ ನೀವು, ಹೌದು ನೀವು ಬಂದು ಅದನ್ನೆಲ್ಲ ಸರ್ಕಸ್ ಎಲ್ಲ ಮಾಡಿ ಅದಕ್ಕೆ ಉದ್ದ ವೈರ್ ಎಲ್ಲ ಕೊಟ್ಟು ಎಲ್ಲ ಅದು ಕ್ಲಿಯರ್. ಹೌದು, ಮೂರನೇ ಮಾಳಿಗೆಗೆ
1: ಹೋಗಿ
0: ಈಗಲೂ ಹಾಗೆ ಉಂಟದು. ಹಾಗೆ ಆ ನಂತರ ರೇಡಿಯೋ ಸಾರಂಗಿನ ನಿರಂತರ ಕೇಳುಗ ಅಂತೇಳಿ. ಹಾಗೆ ರೇಡಿಯೋ ಸಾರಂಗಲ್ಲಿ ಮತ್ತೆ ಬರುವ ಎಲ್ಲ ಕಾರ್ಯಕ್ರಮಗಳು, ಆ ನಂತರ ಎಲ್ಲ 10 ವರ್ಷಗಳ ಕಾರ್ಯಕ್ರಮ ಆಯಿತು, ದಶಮ ಸಂಭ್ರಮ, ಅದರಲ್ಲಿ ಸಹ ಹಾಗೆ ಅದರಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸಹ ನನ್ನನ್ನು ಸೇರಿಸಿದ್ರು. ಅದರಲ್ಲೂ ನಾವು ಸ್ವಲ್ಪ ಎಲ್ಲ ಸಲಹೆಗಳನ್ನೆಲ್ಲ ಮಾಡಿ ನಮ್ಮ ಟೈಲರ್ಸ್ ವೃತ್ತಿ ಬಾಂಧವರಿಗೆ ಸಾರಂಗಿನ ಇದರಿಂದ ಮೆಷನ್ ಎಲ್ಲ ಕೊಟ್ಟು, ಹೌದು ಕೊಟ್ಟು ಕೊಟ್ಟು
1: ಸಹಕಾರ,
0: ಹೊಲಿಗೆ ಯಂತ್ರಗಳನ್ನೆಲ್ಲ ಕೊಟ್ಟು ಸಹಕಾರ ಮಾಡಿದ್ರಿ. ಮತ್ತೆ ಎಲ್ಲ ಸಾರಂಗ್ ಅಂತ ಹೇಳಿದ್ರೆ ಅದೊಂದು ನಮ್ಮ ಮನೆಯ ಸದಸ್ಯರಾಗಿ ಆಗಿ ಹೋಗಿದೆ ಈಗ ನಮಗೆ ಸಾರಂಗ್ ಅಂತ ಹೇಳಿದ್ರೆ. ಅದರಲ್ಲಿ ಬರುವ ಎಲ್ಲ ಅರ್ಜಿಗಳು ಎಲ್ಲರೂ ಆತ್ಮೀಯರು ಅಂದ್ರೆ, ಹೌದು ಎಲ್ಲ ದೋಸ್ತಿಗಳು ಅಂದ್ರೆ ಅದು ಅದು ಹೇಳಲಿಕ್ಕಿಲ್ಲ, ಅದು ನಮ್ಮ ಮನೆಯವರಿಗಿಂತಲೂ ಮಿಗಿಲು ಅಂತ ಹೇಳಿ ಹೇಳ್ಬೋದು ಅಷ್ಟೇ.
1: ಸರಿ,
0: ಹಾಗೆ ಮತ್ತೆ ಅದರಡಿಯಲ್ಲಿ ಈಗ ನಾವು ಕಟ್ಟೆಗೊಂಜು ಸುತ್ತು ಅದನ್ನು ಮಾಡುವ ಟೈಮಲ್ಲಿ ಸಹ, ಮತ್ತೆ ಬಲೆ ಪಾತಿರ್ಗದ ಒಂದು 100 ಎಪಿಸೋಡ್ಗಳನ್ನು ನಾವು ಮಾಡಿದೆವು. ಅದರಲ್ಲಿ ಆಗ ನಿರ್ದೇಶಕರಾಗಿದ್ದವರು ಫಾದರ್ ಮೆಲ್ವಿನ್ ಪಿಂಟೋ ಸರ್, ಅವರು ತುಂಬಾ ಸಹಕಾರ ಕೊಡ್ತಾ ಇದ್ರು. ಮತ್ತೆ ಅವರೇ ಕೆಲವು ಎಪಿಸೋಡ್ಗಳನ್ನು ಬರೆದು ನಮ್ಮೊಟ್ಟಿಗೆ ಕೂತ್ಕೊಂಡು ನಮ್ಮೊಟ್ಟಿಗೆ ಕೂತ್ಕೊಂಡು ಅವರು ಇದು ಮಾಡಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ಆ ನಂತರ ಈ ಪುರ್ಬುಲು ಅಂತ ಹೇಳಿದ್ರೆ ಸರ್ ಡಾಕ್ಟರ್ ಅಲ್ವಿನ್ ಡೇಸಾ ಸರ್, ಅವರೊಟ್ಟಿಗೆಲ್ಲ ಕೂತ್ಕೊಳ್ಳೋದು ಅಂತೇಳಿ ಅದೊಂದು ನಮ್ಮ ಭಾಗ್ಯ ಅಂತ ಹೇಳಿಬಿಡು ನಿಜವಾಗಿ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಹೌದು ಅಂತವರ ಒಟ್ಟಿಗೆಲ್ಲ ಕೂತ್ಕೊಂಡು ನಾವೊಂದು ಇಷ್ಟು ಸಣ್ಣ ಏನೂ ಇಲ್ಲದವರೊಂದು, ಮತ್ತೆ ನಮ್ಮ ಫೆಲ್ಸಿ ಮೇಡಮ್ ಇವರು ಟೀಚರ್ ಆಗಿ ಬರ್ತಾ ಇದ್ರು, ಅವರು ಕುಸುಮಾ ಕರಣ್ಣ, ಹಾಗೆ ಎಲ್ಲರೂ ಅದೊಂದು ಇದೇ ಟೀಮೇ ಅದು ಬೇರೆ
1: ಭಾರಿ.
0: ಹೌದು, ಬಾಂಧವ್ಯವೇ. ಯಾಕೆಂತ ಹೇಳಿದ್ರೆ ನನಗೆ ಲಾಸ್ಟ್ ನಾವು ಬಲೆಪಾತೆರ್ಗದ 100ನೇ ಎಪಿಸೋಡ್ ಆಗಿ ಮುಗಿಯುವಾಗ ಅವತ್ತೊಂದು ರೇಡಿಯೋ ಕಾರ್ಯಕ್ರಮ, ಇದು ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ಸಹ ನಮ್ಮ ಸರ್ ಅಲ್ವಿನ್ ಡೇಸ ಅವರು ಒಂದು ಮಾತು ಹೇಳಿದ್ದು, ಅದು ಇವತ್ತಿಗೂ ನನಗೆ, ಯಾಕೆಂದರೆ ನಾನು ಈ ವಿದ್ಯಾರ್ಥಿಗಳ ಜೊತೆ ಇಲ್ಲ ಕಾಲೇಜಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಇದ್ದವ, ನನಗೆ ಇಲ್ಲಿ ಒಂದು ಬಂದು ಈ ಒಂದು ನಿಮ್ಮೊಟ್ಟಿಗೆಲ್ಲ ಸೇರಿ ಈ ತುಳುವಲ್ಲಿ ಮಾತಾಡಿದ್ದ ನನಗೆ ಒಂದು ಇದೊಂದು ಯೂನಿವರ್ಸಿಟಿಯಲ್ಲಿ ನನ್ನ ಅನುಭವ ಸಿಕ್ಕಿದೆ ನನಗೆ ಅಂತ ಒಂದು ಮಾತು. ಅದೆಲ್ಲ ತುಂಬ, ಯಾಕೆಂತ ಹೇಳಿದರೆ ನಾವೆಲ್ಲ ಏನೂ ಅಲ್ಲದವರು ಅಂಥವರೊಟ್ಟಿಗೆಲ್ಲ ಸೇರಿಕೊಂಡು ಮಾಡೋದು ಅಂತ ಹೇಳಿದರೆ ಅದಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಿ ನೀವು, ಅದಕ್ಕೆ ನಿಮಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆ ಅಂತ ಹೇಳ್ಬೋದು.
1: ಓಕೆ, ಹಾಗೆ ಶ್ರೀಪತಿನ ಇವರು ನೀವು ಕೂಡ ಒಂದು ಒಂದರ ಇಂಚ ಒಂದು ಎನ್ನಿದೀಜ ಒಂದು ನಾಟಕದಲ್ಲಿ, ರೇಡಿಯೋ ನಾಟಕದಲ್ಲಿ
0: ಸೀತಾರಾಮ
1: ಒಂದು ಪಾತ್ರದ ಸಂಭಾಷಣೆ ಕೇಳು.
2: ಒಂದು ರಾಮಾಯಣ ಒಂದು ಯಾನೋ ನಿಜ ನಟ ಕೋರಿತು ಒಡ ತಿರ್ಪುಗ ಬಂದಾಳಿ
3: ನಿಂಚ ಬಂದಾಗ ಮುಂದತ್ತ ಸೀತಾರಾಮ ಮಿನ್ನ ಒಂದು ಕೆಪ್ಪೆ ಬಂದೇ ಬಟ್ ದಪ್ಪು ಕಂದಾಪುಣ್ಯಂತು
2: ಇಂಚಿನ ಸೋಲ್ತುಲೆ ರಾಮಾಯಣ್ಣ ಇರೆಗು ಕೋರಿಗ ನೋಡು ಬಂದು ಅಡ್ವಾನ್ಸ್ ಕೊಡ್ದು ಬೈದಿನತ್ತೆ ಅನ್ನು ಆನೆಯ ರಾತ್ರಿ ಅಡು ಕೋರಿನ ಕುದುಕೆ ತುಂಬಿನಿಗೆ
3: ಎಂಚಿನ ಬಂದ ಮಾರಾಯ ಈ ಬದುಕಿ ಅತ್ತ ಮಾರಾಯ ಅಬ್ಬೆ ಮಲ್ಲ ಸಂಕ್ಲತ್ತೀಯ ನಿನ್ನನ್ನು ಕುದುಕೆ ಬಂದು ಬಂದಿನ ಮಲ್ಲ ಮಾರಾಯ
2: ಆಯ್ನ ಆವಾಡಿ ರಾಮಾಯಣ್ಣ ಎಲ್ಲಂಜಿ ಎಕ್ಕೂರುಡು ಕಟ್ಟಂಡು ಇರೇನ ಉರಿಯನು ಅಲ್ಪದೆರ್ಪುಗ ದಾದಾನ್ ಪರ್ರೆ
3: ನನ್ನ ಬಂತ ದಿನ ಅಂಡ ಸೀತಾರಾಮ ನಿಕುಲು ನಾಲಾಯ್ ನನ್ನ ಪೇರ್ದು ಎನ್ನೇ ದೆಪೋಡು

0: ಅತ್ತಿಯ ಬರ ಬರ ತುಂಬನಾಗ ಹಿಂಗ್ ಬೇಟರಲ್ಲ ಪುಣ್ಯ ಪೀತಾರಾಮ.
1: ಅಂಚಿನದ ದಾಂಡಿಗೆ ಇರು ವೈಕಲ ಜಗ್ಗಂದನಾರು
0: ಸೀತಾರಾಮ ಬಿನ್ನಡ ಹಿಂಗ್ ಬಂದ್ಬುನ್ಯ ದಾಹಾಲ ಇದ್ದೀಯ ಬೆನ್ನ ಬುಡ್ಡಾರ ದಕ್ಕಲ್ ನಮ್ದು ಅಮತ ತುರ್ಲಾಗೆ ಏತು ತಿಂಗಳ ಅಂದಿಯ ನಾಯಾ ಭಟ್ಟ ಬಾಡ ಗೌರಂದ ಮಕ್ಕಳನ್ನ ದಾದ ಮಲ್ಪಟ್ಟು ಬಂದ್ಗೆ ಈ ಬಂದ
1: ಮಲ್ಪುನ್ ದಾದ ವಕೀಲರೆ ಬರ್ಪೆರತ್ತೆ ಅರೆಡ ಪಾತೆರ್ದು ಒಂಜೆಕ್ ರಡ್ಡು ಮಲ್ತು ಬಿಡ್ಲೆ ಒಕ ಏತು ದಿನ ಇಂಚೇನೆ ಮಂಡೆ ಬೆಚ್ಚ ಮಲ್ಪುವಾರು ನನ ಸಂಪ್ರೀತನಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಲ್ಪಡತ್ತೆ ಪಾಪ ಅಪ್ಪ ಅಮ್ಮನ ಎಲ್ಲಿ ಪುನಗನೆ ಕಳೆ ಒಂದು ನಾನು ಅಲೆಗ ಈ ರತ್ನ ಏರು ಲೇರ್ ಬನ್ಲಿಗೆ ಅಲೆ ವಕೀಲರನ್ನ ಸುದ್ದಿದೆ ಪುನಗ ವಕೀಲರನ್ನ ಕಾರ್ ಬತ್ತನತ್ತೆ

0: ನೀವು ಕೇಳಿ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು. ಕೆಳಗ್ರೆ ಶ್ರೀಪತಿ ಕಲಂಬಾಡಿಯವ್ರ ಜೊತೆ ಮಾತಾಡ್ತಾ ಇದ್ದೀವಿ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಇವರು ಇವರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಲವಾರು ಏನು ಕಾರ್ಯಕ್ರಮಗಳನ್ನು ಕೂಡ ನಮ್ಮ ರೇಡಿಯೋ ಸಾರಂಗದಲ್ಲಿ ಕೊಟ್ಟವರು. ಹಾಗೆ ಶ್ರೀಪತಿಯವರೇ, ಇನ್ನೊಂದು ನಾಟಕ ನಿಮ್ಮದು ಏನು ಬಂದ್ ಅಂತ, ಬಂದ ನಾಟಕದ ಒಂದು ಡೈಲಾಗ್ ಸಂಭಾಷಣೆ ಕೇಳ್ಕೊಂಡು
1: ಪೇಪರ್ ಬೈ ಜಯನಿತಾ ಪೇಪರ್ ತೋಜಿ ಮಾರ
2: ಅಲೇ ಅಲೇ ಅಲೇ ಅವ್ಳು ಜಗಳ್ಡಿ ಅವು ಏ ಪದ ಪೇಪರ್ ಎಲ್ಲದನ ಇನಿತಾನೆ ಓದ್ಲೆ ಓದ್ಲೆ
1: ಐಕದಾಗೆ ಬೊಬ್ಬೆ ಬಾಡ್ನು ಕೇನು ಜಯಂಕ್ ತೋಜುನು ತೋಜುನು
3: ಸೀನನ್ ಎಂಚಿನೇ ಅವಳು ನೇರ ನಮ್ಮ ಮುದ್ದನ್ನೇ ಉಳ್ಳಿರುತ್ತೆ ಪೇಪರ್ ಓದಿನ ಒಂಜಿ ಬುಡ್ಪುನೆ ಹೆಜ್ಜರತ್ತೆ
2: ದಾದ ಓದುವೆರ ಮಾರ ನನ್ನ ಒಂಜಿ ಗಂಟೆ ಉಂಡು ನನ ಉಂಡತ್ತೆ ಈ ಮೇಟ್ ಸುನಾಮಿ ಬತ್ತು ಪೋಂಡಲ ಮೇರೆ ಗೊತ್ತಾಗುಜಿ
3: ಅಲೇ ಅಲೇ ಸೀನನ್ನ ಅಲೆ ತೂಲಿಗೆ ಅಲ್ಪ ಮುದ್ದನ್ನೆ ಪೇಪರ್ ತೂದು ಬುಲ್ತೊಂದುಲ್ಲರಿಯೇ
2: ಅಂದಿಯೇ ಅರೆಗೆ ದಾನಂಡಿಯೇ ದಾದಣ್ಣ ಬುದ್ದಣ್ಣ ಬುದ್ದಣ್ಣ ದಾದಂಡಿಯೇ ದಾಯಿಗೆ ಬುಲ್ಪುನ್ ದಾಯಿಗೆ
3: ಮುದ್ದಣ್ಣ ದಾದಂಡಿಯೇ
2: ಅದೇ ದಾಯ ಬುಲ್ತೊಂದುಲ್ಲ
3: ದಾಯಿಗೆ ದಾಯಿಗೆ ಬುಲ್ಪುನಿಯೇ ಚ

0: ಎರೇನ್ ಮಾತ ಇಲ್ಲಾಡು ಕುಲ್ಲಾವೇ ರಮಾ ರೇ ಮೊಕುಲು ರಾಮ ರಾಮ ರಾಮ ಬಂದ್ ಬಂದನೆ ಫೋಡ್ಗೆ ಹಾಪುಂಡು ಜಯ ಭಾರಿ ಫೋಡ್ಗೆ ಹಾಪುಂಡು
1: ಅತ್ತಿ ಮುದ್ದಣ್ಣ ಐಕ್ ಊರು ಪುರ ಬಂದ ಹಾಪುಂಡು ಬಂದು ಈರ್ ದಾಯಿಗೆ ಜೋಕು ಲೆಕ್ಕ ಬುಲಿಪುನಿ ಬುಲಿಪೋಚಿ
2: ಮುದ್ದಣ್ಣ ಈರ್ ದಾಲ ಪೋಡಿಚಿ ಎಂಕುಲುಲ್ಲ ಊರು ಪೂರ ಬಂದವಡು ಅತ್ತಂಡ ಭಾರತನೆ ಬಂದವಡು ಈ ನಮ್ಮ ದೋಸಿಲೆನ ಉಡಲ ಸಂಬಂಧ ಏಪಲ ಬಂದ ಒಂದು ಏಪಲ ಬಂದ ಒಂದು ಆ ಒಂದು ಬಂದು
3: ಮತ್ತೊಮ್ಮೆ ಹೃದಯ ರಾಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬರು ಕಾಲರ್ ಇದ್ದಾರೆ. ಹಲೋ
4: ಸರ್, ನಮಸ್ತೆ.
3: ನಮಸ್ತೆ ನಮಸ್ತೆ,
4: ಜಯಪ್ರಕಾಶ್
3: ಅವರು.
5: ಹಲೋ, ನಮಸ್ತೆ ನಮಸ್ತೆ ಜಯಪ್ರಕಾಶ್ ಅಣ್ಣ.
4: ನಮಸ್ತೆ ಸರ್. ನಮಸ್ತೆ
5: ನಮಸ್ತೆ.
4: ಪ್ರಯತ್ನ ಪಡ್ತಾ ಇದ್ದೇನೆ.
5: ಹೌದು, ಏನೋ ಸ್ವಲ್ಪ.
4: ಹೌದು
5: ಹೌದು,
4: ಪರವಾಗಿಲ್ಲ. ಅದೇ ನಿಮ್ಮ ಸ್ವರಚಿತ ಪ್ರಾರ್ಥನಾ ಗೀತೆ ತುಂಬಾ ಚೆನ್ನಾಗಿತ್ತು.
5: ಥ್ಯಾಂಕ್ ಯು.
4: ಗೀತೆ ಹಾಡಿದಿರಿ, ಕೃಷ್ಣನ ಪುರಾಳದ ಧ್ವನಿ ಕೂಡ ತುಂಬಾ ಚೆನ್ನಾಗಿತ್ತು.
5: ಥ್ಯಾಂಕ್ ಯು ಥ್ಯಾಂಕ್ ಯು.
4: ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಸ್ವರ ಇವತ್ತು ಸಾರಂಗ್ ನಲ್ಲಿ ಕೇಳಿದ್ದು ಹೃದಯ ರಾಗದಲ್ಲಿ.
5: ಹೌದು,
4: ಅಂತ ಖುಷಿ ಆಯ್ತು ಸರ್.
5: ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾರಂಗ್ನವರು, ಹಾಗಾಗಿ ಅವರಿಗೆ ಮೊತ್ತ ಮೊದಲನೇದಾಗಿ ನಾವು.
4: ಹೌದು ಹೌದು, ಅದು ಮತ್ತೆ ಬಹುಮುಖ ಪ್ರತಿಭೆ ಕೂಡ ನೀವು, ಮತ್ತೆ ಬೇರೆ ಬೇರೆ ಹುದ್ದೆಯಲ್ಲಿ ನಿರ್ವಹಿಸುದು ಅದು ಬಹಳ ಕಷ್ಟದ ಕೆಲಸ.
5: ಹೌದು,
4: ಬೇರೆ ಬೇರೆ,
5: ಯಾಕಂದ್ರೆ ನಮ್ಮನ್ನು ಬಿಡುವುದಿಲ್ಲ ಎಲ್ಲಿ ಸಹ, ಹಾಗಾಗಿ ಅದು
4: ನೀವು ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ಬಿಡುವುದಿಲ್ಲ, ನಿರ್ವಹಣೆ ಮಾಡುವ ಶಕ್ತಿ ಉಂಟು ನಿಮ್ಗೆ ಅಂತೇಳಿ.
5: ಹೌದು, ಹಾಗಾಗಿ ಎಲ್ಲವೂ ಹೋದ ಕೂಡಲೇ ಎಲ್ಲರೂ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಕಾರ್ಯಕ್ರಮ ಕೆಲವು ಕಡೆಯಲ್ಲಿ ಕಾರ್ಯಕ್ರಮ ನಿರೂಪಣೆಗೆ ಸಹ ನಿಲ್ಬೇಕಾಗ್ತದೆ, ಜನ ಇಲ್ಲದಿದೆ. ನಾವು ಅಂದ್ರೆ ಹಾಗೆ ಜನ ಇಲ್ಲದ ಯಾವ ಕಾರ್ಯಕ್ರಮಕ್ಕೆ ನಾವಿದ್ದೇವೆ ಅಂತ ಹೇಳುವ ಒಂದು ವ್ಯಕ್ತಿತ್ವ.

0: ಇಟ್ಟು ಒಂದು ದರ್ಶನ ಪ್ರದರ್ಶನ ಕೂಡ ಆಗಿದೆ. ಓಕೆ ಓಕೆ, ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ. ಯಾವಾಗಲೂ ಕೇಳುವಂಥ ಸಾರಂಗ್ಗೆ ಬಂದು ಮಾತಾಡುವಂಥ ಒಂದು, ಅದು ಕೂಡ ನೇರ ಪ್ರಸಾರದಲ್ಲಿ ಮಾತಾಡುವಂಥ ಒಂದು ಅವಕಾಶ ನಿಮಗೆ ಲಭಿಸಿದೆ. ಏನು ಹೇಳ್ತೀರಿ,
1: ಏನು ಹೇಳಬೇಕು? ಯಾಕೆಂತೇಳಿದರೆ ನಾವು ಸಾರಂಗ್ ಅಂತ ಹೇಳಿದರೆ ಇದು ನಮ್ಮ ಒಂದು ನಮ್ಮ ಮನೆಯ, ಇಲ್ಲಿಯ ಎಲ್ಲರೂ ನಮ್ಮ ಆತ್ಮೀಯ ಕುಟುಂಬ. ಹಾಗಿರುವಾಗ ಎಲ್ಲರೂ ಒಂದು ನಮ್ಮ ಈಗ ಇಲ್ಲಿಗೆ ಬಂದ ಕೂಡಲೇ ಎಲ್ಲರೂ ಭಾರಿ ಒಂದು ಪ್ರೀತಿಯ ಒಂದು ವಾತಾವರಣ, ಅದು ಆಗದಿಂದ ಈಗ ತನಕ ಸಹ ಹಾಗೇ ಉಂಟು, ಅದು ನಿರಂತರ ಇರಲೇಬೇಕು, ಇರುತ್ತೆ ಯಾವತ್ತು. ಆದರೆ ತುಂಬ ಖುಷಿ ಆಗ್ತದೆ ಇಲ್ಲಿಯ ಕಾರ್ಯಕ್ರಮಗಳು ಅದು ಎಲ್ಲವೂ, ಮತ್ತು ಇಲ್ಲಿಯ ಎಲ್ಲರ ಒಂದು ಆತ್ಮೀಯತೆ ಅದೆಲ್ಲ ತುಂಬ ಖುಷಿ ಆಗ್ತದೆ. ಹಾಗೆ ಸಾರಂಗಿಗೆ ಎರಡು ಮಾತಿಲ್ಲ ಹೇಳಲಿಕ್ಕೆ ನನ್ನ ಇದರಿಂದ. ಅದೊಂದು ನಾನೊಂದು ಒಂದು ಪದ್ಯ ಸಣ್ಣದು, ಅದು ನಾನು ಏನೋ ಕೇಳಿದ್ದು.

0: ಹೃದಯದಿಂದ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಸಾರಂಗಿಗೆ ಅಂತ ಪ್ರತ್ಯೇಕವಾಗಿ ಬರೆದಿದ್ದೀರಿ?
0: ಅಲ್ಲ ಅದು ಬರ್ದದಲ್ಲ, ಅದು ನಾನು ಕೇಳಿದ ಪದ್ಯ.
1: ಸರಿ, ಬಹಳ ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ರಿ. ಕೆಲವೊಂದು ಕಷ್ಟ ಸುಖ ಎಲ್ಲ ನಿಮ್ಮ ಜೀವನದಲ್ಲಿ ಬಂದಿದೆ,
0: ತುಂಬಾ ಬಂದಿದೆ. ಆದ್ರೂ ದೇವರು ಕೈ ಬಿಡಿ.
1: ಸಾರಂಗಿಂದ ಏನಾದ್ರೂ ತುಂಬಾ ಕಲ್ತಿದ್ದೀರಾ?
0: ಸಾರಂಗಿಂದ ತುಂಬಾ ಕಲ್ತಿದ್ದೇವೆ. ಯಾಕೆಂತ ಹೇಳಿದ್ರೆ, ಇಂಥ ನಮ್ಗೆ ಒಂದು ಇಂಥ ಅವಕಾಶಗಳನ್ನು ಮಾಡಿಕೊಟ್ಟದಿಂದ ನಾವು ಮುಂದೆ ಬರ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ನೋಡಿ, ನಾವು ಈಗ ಸಾರಂಗಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದ ಕಾರಣ ಎಲ್ಲರೂ ನಮ್ಮ ಈಗ ನಮ್ಮ ಹೆಸರು ಕೆಲವರಿಗೆ ಮರ್ತೋಗಿದೆ. ಎಲ್ಲ ಕಾಂತಬಣ್ಣ ಅಂತೇಳಿ,
1: ಕಾಂತಬಣ್ಣವೇ
0: ಫೇಮಸ್ ಆಗಿ ಹೋಗಿದೆ. ಆ ಇದು ಬಲೆ ಪಾತೇರ್ಗದ ನಂತರದಿಂದ ಅದು ಕಾಂತಬಣ್ಣವೇ. ಎಲ್ಲ ಕಡೆಗೆ ಹೋದ್ರು ಕಾಂತಬಣ್ಣೆ ಬರ್ತೇವೆ ನಾನೇ ಹಾಗೆ. ಅಂತ ಒಂದು ಅದೊಂದು ಟ್ರೆಂಡ್ ಇದಾಗಿ ಕ್ರಿಯೇಟ್ ಆಗಿ ಹೋಗಿದೆ ಹಾಗೆ.
1: ಒಂದು ಹಾಡು ನಮಗೆ ತುಂಬಾ ಇಷ್ಟ, ಪಕ್ಕಿಲ ಬುಲ್ತೊಂದು, ಒಂದೆರಡು ಲೈನ್. ಸಮಯ ಆಗ್ತಾ ಬಂದಿದೆ.
0: ಹೌದು, ಸಮಯ.
1: ಪಕ್ಕಿಲ ಬುಲ್ತೊಂದು ಯಾಕೆ ಇಷ್ಟ ಆಗ್ತದೆ? ನಿಮ್ಮ ಇಲ್ಲಿ ಕಾರ್ಕಳದಲ್ಲಿ ತುಂಬಾ ಹಕ್ಕಿಗಳಿದೆ.
0: ಹಾ, ಅದು ನಮ್ಮ ಹಳ್ಳಿಯ ವಾತಾವರಣ ಅಂದ್ರೆ ಅದು.
1: ಸರಿ.

0: ಬಹಳ ಚೆನ್ನಾಗಿ ಹಾಡಿದ್ರಿ.
1: ಸಮಯದ ಅಭಾವ,
0: ಸಮಯ ಅಭಾವ
1: ಹೌದು ಆಯ್ತು.
0: ಕಾರ್ಯಕ್ರಮಕ್ಕೆ ಸಮಯ ಈಗಾಗಲೇ ಸಮಯ ಮೀರಿದೆ
1: ಮೀರಿದೆ.
0: ಇಷ್ಟು ಹೊತ್ತು ನಮ್ಮ ಸಾರಂಗ್ ಚುಡಿಗೆ ಬಂದು ನಮ್ಮ ಕೇಳುಗರೊಂದಿಗೆ ಮಾತಾಡಿದಿರಿ,
1: ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಕೆಲವು ನಮ್ಮ ಆತ್ಮೀಯ ನಾವು ಎಣಿಸಿದವರೆಲ್ಲ
0: ಕೆಲವರ ಕರೆ ಕೂಡ
1: ಕರೆ ಬಂದಿದೆ. ಭಾರಿ ಖುಷಿ ಆಯ್ತು ಎಲ್ಲರ ಹತ್ರ ಮಾತಾಡಿ, ತುಂಬಾ ಖುಷಿ ಆಯ್ತು.
0: ತುಂಬಾ ಕೇಳುಗರು ಕರೆ ಮಾಡ್ತಾರೆ.
1: ಹೌದು, ಯಾಕೆಂದ್ರೆ ನಮ್ಗೆ ಇನ್ನೂ ಮಾತಾಡಬಹುದಿತ್ತು, ಆದ್ರೆ
0: ಇನ್ನೂ ಅನಿಸ್ತದೆ.
1: ಹೌದು, ಸಮಯಕ್ಕೆ ನಾವು ತಲೆ ಬಾಗ್ಲೇಬೇಕು. ಹಾಗಾಗಿ ಮುಂದೆ ಇನ್ನೊಂದ್ಸಲ ಕಾಣುವ.
0: ಇಷ್ಟು ಹೊತ್ತು ನಮ್ಮ ಸಾರಂಗ್ ಚುಡಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ನಮ್ಮ ಎಲ್ಲ ಕೇಳುಗ ಬಾಂಧವರ ಪರವಾಗಿ, ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
1: ನನ್ನ ಕಡೆಯಿಂದಲೂ ನಿಮಗೆ ಹೃತ್ಪೂರ್ವಕ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯದ ಚುಕ್ಕಿಡ್ತಿದ್ದೇನೆ.
0: ಕೇಳುಗರೆ, ಇದುವರೆಗೆ ಶ್ರೀಪತಿ ಕಲ್ಲಂಬಾಡಿ ಇವರ ಜೊತೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಕೇಳಿದ್ರ. ಮುಂದಿನ ವಾರ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರ.

0: ಆಡುಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆಗಿನ ಕಾಲದಲ್ಲಿ ವಿಷ ಕೊಟ್ಟು ವಿಷ ನಾಗರ ಹಾವು ಕಚ್ಚಿದ್ರೆ ಔಷಧಿ ಕೊಡೋದು ಮಂತ್ರ ಹಾಕಿಸ್ತಾ ಇದ್ರು. ಮಂತ್ರವಾದಿ ಬರ್ತಿದ್ದ ವಿಷ ಇಳಿಸ್ಬೇಕು ಅಂತ ನಂಬಿಕೆ. ಅದು ವಿಷ ಅಂತ ಅದು ಹೇಳ್ತಾರೆ. ವಿಷಕ್ಕಿಂತ ಯಾಕೆ ಭಯಂಕರ ಅಂದರೆ ನಾಗರ ಹಾವು ಕಚ್ಚಿದ ವಿಷವನ್ನು ಮಂತ್ರವಾದಿ ಇಳಿಸ್ತಾನೆ. ಆದರೆ ದುರ್ಜನರ ಸಂಘ ಅಂತಿದೆಯಲ್ಲ, ಯಾವ ಮಂತ್ರವಾದಿನೂ ಇಳಿಸೋಕೆ ಸಾಧ್ಯ ಇಲ್ಲ. ತಾವು ಕಂಡಿದ್ದೀರಿ, ಪೇಪರಲ್ಲಿ ಎಷ್ಟು ಸಲ ಓದ್ತೀವಿ ನಾವು. ಎಂತಿಂಥ ದೊಡ್ಡ ದೊಡ್ಡ ಜನರ ಮಕ್ಕಳು ಯಾರ ಜೊತೆಗೋ ಸೇರಿಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಅನಾಹುತ ಆದದನ್ನು ಕಾಣಲಿಲ್ವ? ಒಳ್ಳೆ ಜೀವ ಜೊತೆಗೆ ಸರಿಯಾಗಿ ಸಿಗಲಿಲ್ಲ, ಸಿಕ್ಕಿದ್ರೆ ಮಾತು ಬೇರೆ ಆಗಿರೋದು, ಒಳ್ಳೆಯದಾಗಿರೋದು. ಆದ್ದರಿಂದ ದುರ್ಜನರು ಯಾರೇ ಆಗಲಿ, ನಮ್ಮವರೇ ಆಗಲಿ, ನಮ್ಮ ನೆಂಟರೇ ಆಗಲಿ, ಅಥವಾ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇ ಆಗಲಿ, ಅವರನ್ನು ದೂರ ಇಡಬೇಕು. ಕೇಳ್ತಾರೆ, ದೂರ ದುರ್ಜನರ ಸಂಘ ಬೇಡವಯ್ಯ, ದೂರ ಇಡಬೇಕು ಅಂತ. ಮಹಾಭಾರತದಲ್ಲಿ ನೋಡಿದ್ದೇವೆ ನಾವು, ಈ 100 ಜನ ಕೌರವರು ಹುಟ್ಟಿದರು. ದುರ್ಯೋಧನ ಹುಟ್ಟಿದ ದಿವಸ ಉತ್ಪಾತಗಳಾಯಿತು, ಅಪಶಕನಗಳಾಯಿತು. ಆಗ ಹೇಳ್ತಾರೆ ವ್ಯಾಸರು, ಇವನು ಬಿಟ್ಟುಬಿಡು, ಇವನು ಹೊರಗೆ ಹಾಕ್ಬಿಡು, ಇಟ್ಕೋಬೇಡ. ಇವನು ಹೇಳೋದು ಸುಲಭ, ಮಗ ಇವನು ಹೊರಗೆ ಹಾಕು ಅಂತಾರೆ. ಆದರೆ ಮೋಹ, ಗಾಂಧಾರಿ ಮತ್ತು ಧೃತರಾಷ್ಟ್ರನ ಬಿಡು ಅಂತ ಅನಿಸೋದಿಲ್ಲ. ಆಗೊಂದು ದೊಡ್ಡ ಮಾತು ಬರ್ತದೆ ಆ ಪ್ರಸಂಗದಲ್ಲೇ, ವ್ಯಾಸರು ಹೇಳುವಂಥ ಮಾತು ಮಹಾಭಾರತದಲ್ಲಿ. ತ್ಯಜೇದ್ ಏಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ. ಭಾಳ ದೊಡ್ಡ ಮಾತು. ತ್ಯಜೇದ್ ಏಕಂ ಕುಲಸ್ಯಾರ್ಥೇ, ನಿಮ್ಮ ಕುಲಗೆ ಕಂಟಕನಾಗ್ತಾನೆ ಹುಡುಗ ಇವನು ನೋಡಿದಾಗ. ಅದು ತ್ಯಜೇದ್ ಏಕಂ, ಒಂದು ಕುಲದ ಉದ್ಧಾರಕ್ಕೋಸ್ಕರ ಒಬ್ಬನನ್ನು ತ್ಯಾಗ ಮಾಡು ಮನೆಯಲ್ಲಿ, ಪರವಾಗಿಲ್ಲ. ತ್ಯಜೇದ್ ಏಕಂ ಕುಲಸ್ಯಾರ್ಥೇ, ಒಂದು ಕುಲದ ಒಳ್ಳೆಯದಕ್ಕೋಸ್ಕರ ಒಬ್ಬ ಮನುಷ್ಯನನ್ನು ತ್ಯಾಗ ಮಾಡೋದಾದ್ರೆ ತ್ಯಾಗ ಮಾಡಿಬಿಡಿ. ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇದ್, ಒಂದು ಗ್ರಾಮ ಉಳಿಬೇಕು, ಒಂದು ಸಣ್ಣ ಹಳ್ಳಿ ಉಳಿಬೇಕು ಅಂದರೆ ಒಂದು ಕುಲವನ್ನು ಬಲಿ ಕೊಡಿರಿ, ಪರವಾಗಿಲ್ಲ, ಒಂದು ಗ್ರಾಮ ಉಳಿತದೆ. ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇದ್, ಗ್ರಾಮಂ ಜನಪದಸ್ಯಾರ್ಥೇ, ಒಂದು ದೇಶ ಉಳಿತದೆ ಅಂದರೆ ಒಂದು ಗ್ರಾಮ ಬಲಿ ಕೊಡಿ, ಪರವಾಗಿಲ್ಲ. ಈಗ ನಾವು ಮಾಡ್ತಾ ಇಲ್ವಾ, ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ, ಹಳ್ಳಿಗಳೇ ಮುಳುಗಿ ಹೋಗ್ತಾರೆ, ಇಡೀ ಹಳ್ಳಿ ಹಳ್ಳಿನೇ ಮುಳುಗಿ ಹೋಗ್ತದೆ. ಆದರೆ ಇಡೀ ಜಗತ್ತಿಗೋಸ್ಕರ ಒಳ್ಳೆಯದಾಗ್ತದೆ ಅಂತ ಹಳ್ಳಿನ ಮುಣುಗಿಸೋಕೆ ತಯಾರಾಗಿದ್ದೀವಿ ನಾವು. ಜನಪದಸ್ಯ ಅರ್ಥೆ, ಆಮೇಲೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ನಿನ್ನ ಆತ್ಮ ಗೌರವಕ್ಕೋಸ್ಕರ ನೋಡ್ಕೊ ಅಂತ ಹೇಳುವ ಹಾಗೆ. ತ್ಯಜೇದೇ ಕಂ ಕುಲಸ್ಯ ಅರ್ಥೆ, ಅವನು ಕೆಟ್ಟ ಮನುಷ್ಯ ಅಂದರೆ ನನ್ನ ಹೊಟ್ಟೆ ಮಗ ಆದರೂ ಹೊರಗೆ ಹಾಕ್ಬೇಕು ಅವನ್ನ ಅಂತ ಹೇಳ್ತಾರೆ. ನಾಗರ ಹಾವು ಎಲ್ಲಿದ್ದರೆ ಏನು, ಕಂಟಿಯಲ್ಲಿದ್ದರೇನು, ಕಲ್ಲಲ್ಲಿದ್ದರೇನು, ಮೂಲೆಯಲ್ಲಿದ್ದರೇನು, ವಿಷ ವಿಷಾನೇ ಅದು. ಆದ್ದರಿಂದ ಅದನ್ನ ಹತ್ತಿರ ಇಟ್ಕೋಬಾರ್ದು.

0: रेडियो सारंग 107.8 FM।
1: ಸಾಮಾಜಿಕ ಕಲ್ಪನೆಯಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ ಮನುಷ್ಯ ಸಮಾಜ ಜೀವಿ ಬದುಕಬೇಕಾದ್ರೆ ಏನೇನು ಬೇಕು ಅಂತ ಬೇರೆ ಬೇರೆ ಮುಖಗಳನ್ನು ಆರಿಸ್ಕೊಂಡು ಒಂದೊಂದು ವಚನ ಆರಿಸ್ಕೊಂಡಿದೆ. ಎರಡನೇದು ಮುಖ್ಯವಾಗಿ ನಾನು ಗಮನಿಸಬೇಕಾದ್ರೆ ಧಾರ್ಮಿಕ ಚಿಂತನೆಗಳು ಹೇಗಿರಬೇಕು, ಆಗ ಧಾರ್ಮಿಕ ಚಿಂತನೆ ಹೇಗಿತ್ತು ಅಂತ. ಆಗ ಯಜ್ಞ ಯಾಗಾದಿಗಳ ಬಗ್ಗೆ ಒಂದು ವಿಚಿತ್ರ ಕಲ್ಪನೆ ಇತ್ತು. ಯಜ್ಞದ ಸರಿಯಾಗಿ ಕಲ್ಪನೆ ಇರಲಿಲ್ಲ, ಬರೀ ಮೂಢನಂಬಿಕೆಗಳು ಜಾಸ್ತಿಯಾಗಿತ್ತು. ಯಾವಾಗಲೂ ಹಾಗೇನೆ, ಆ ಮೂಲ ತತ್ವ ಮರೆಮಾಟಿದಾಗ ಬರೀ ಆಚಾರಗಳು ಕಾಣಿಸೋಕೆ ಶುರು ಆಗ್ತವೆ. ಹಾಗಾಗಿ ಆ ಭಕ್ತಿ ಪೂರ್ಣತೆಯನ್ನು ಕಳ್ಕೊಂಡು ಯಾಂತ್ರಿಕ ಆಚರಣೆಗಳಾಗಿದ್ದಂಥ ಯಜ್ಞ ಯಾಗಗಳನ್ನು ಮನುಷ್ಯರು ತುಂಬ ಕಾಡ್ತಾ ಇತ್ತು. ಆಗ ಪುರೋಹಿತರು ಏನು ಮಾಡ್ತಾಯಿದ್ರು, ಆ ಹೆದರಿಕೆ ಇರುತ್ತಲ್ಲ ಮನುಷ್ಯನಲ್ಲಿ, ಹೆದರಿಕೆಯನ್ನು ಬಳಸ್ಕೊಂಡು ಇದು ಮಾಡಬೇಕು, ಅದು ಮಾಡಬೇಕು, ಆ ಪ್ರಾಯಶ್ಚಿತ್ತ ಮಾಡಬೇಕು, ಇದು ಮಾಡಬೇಕು, ಅದಕ್ಕೆ ಬಲಿ ಕೊಡಬೇಕು, ಇದನ್ನು ಮಾಡಬೇಕು ಅಂತ ಹೇಳಿ ಪಾಪ ಮುಗ್ಧರಾದವ್ರನ್ನ ದುಡಿಸಿಕೊಂಡು ಅವ್ರ ಕಡೆ ಹಣ ಸಂಪಾದನೆ ಮಾಡೋದೇ ವ್ಯವಹಾರ ಆಗಿತ್ತು. ಧರ್ಮ ಇರಲಿಲ್ಲ, ಬರೀ ಆಚರಣೆ ಮುಖ್ಯ ಆಗಿಬಿಟ್ಟು ಜನರನ್ನ ಮೋಸ ಮಾಡುವಂಥದ್ದಾಗಿತ್ತು. ಅದಕ್ಕೆ ಅವರು ಎಂಥ ಮಾತು ಹೇಳ್ತಾರೆ, ಅದ್ಭುತವಾದ ಮಾತು ಹೇಳ್ತಾರೆ. ಕುರಿ ಸತ್ತು ಕಾವುದೇ ಹರಮುಳಿದವರ, ಕುರಿ ಸತ್ತು ಕಾವುದೇ ಹರಮುಳಿದವರ, ಕುರಿ ಬೇಡ ಮರಿ ಬೇಡ, ಬರೀ ಪತ್ರಿಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಸುಲಭದ ಮಾತು. ಆ ಬಲಿ ಕೊಡಬೇಕು ಅಂತ ಇತ್ತು. ಬಲಿ ಕೊಡಬೇಕಾದ್ರೆ ಕುರಿ ಕೊಡೋದು, ಯಾವಾಗಲೂ ಹಾಗೇನೆ ಬಲಿ ಕೊಡೋದಲ್ಲ. ಕುರಿ ಕೋಳಿ ಇಂಥವೆ, ಯಾರು ಆನೆ ಸಿಂಹ ಬಲಿ ಕೊಟ್ಟದ್ದು ನೋಡಿದೀವ? ಬಲಿಷ್ಠರನ್ನು ಯಾರೂ ಬಲಿ ಕೊಡಲ್ಲ. ಬಲಿ ಕೊಡೋದು ಅನಾಥರನ್ನು, ಅಶಕ್ತರನ್ನೇ ಬಲಿ ಕೊಡೋದು. ಓನ್ಲಿ ದಿ ಪೂರೆಸ್ಟ್ ಆ್ಯಂಡ್ ದ ವೀಕೆಸ್ಟ್ ಸಫರ್, ಅವರಿಗೆ ಕೊಡಬೇಕಾದ. ಅದು ಹೇಳ್ತಾರೆ, ಕುರಿ ಸತ್ತು ಕಾವುದೇ ಹರಮುಳಿದವನ. ಶಿವನೇ ಸಿಟ್ಟಾಗಿ ನಿಂತ ಮೇಲೆ ನಿನ್ನ ಕುರಿ ಉಳಿಸುತ್ತಾ ನಿನ್ನ? ನಿನ್ನ ಮೇಲೆ ಹರ ಸಿಟ್ಟು ಮಾಡ್ಕೊಂಡಿದ್ದಾನೆ, ಈಶ್ವರ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ, ಒಂದು ಕುರಿ ಬಲಿ ಕೊಟ್ಟರೆ ಹರ ಸಿಟ್ಟು ಅದು ಉಳಿತದ? ಒಂದು ಸತ್ತು ಕುರಿ ಹೇಳ್ತಾ, ಅದೇನು ಕುರಿ ಸತ್ತು, ಒಂದು ಕುರಿ ಸತ್ತು ಕಾವುದೇ ಹರಮುಳಿದವರ. ಶಿವನ ನಿನ್ನ ವಿರುದ್ಧ ನಿಂತ್ಕೊಂಡಾಗ ಶಿವ ಒಂದು ಸತ್ತು ಕುರಿ ಕಾಪಾಡುತ್ತಾ ನಿನ್ನ? ಕುರಿ ಸತ್ತು ಕಾವುದೇ ಹರಮುಳಿದವರ, ಕುರಿ ಬೇಡ ಮರಿ ಬೇಡ, ಯಾವುದೋ ಕೋಳಿ ಮರಿ ಕುರಿ ಬೇಡ, ಅದು ಬೇಡ ಬೇಡ, ಬರಿಯ ಪತ್ರಿಯ ತಂದು ಮರೆಯದೆ ಮಾಣ್ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೆ ಪೂಜಿಸು, ಎರಡು ಅರ್ಥ ಇದೆ ಅದಕ್ಕೆ. ಮರಿಲಾರದೆ ದಿನ ಪೂಜೆ ಮಾಡುವಂತ ಒಂದಾದರೆ, ಮರೆಯದೇ ಪೂಜಿಸು, ಮರಿಲಾರದೆ ನಿಷ್ಕಲ್ಮಶವಾದ ಮನಸ್ಸಿನಿಂದ, ಏಕ ಮನಸ್ಸಿನಿಂದ, ಅತ್ಯಂತ ಸರ್ವಾರ್ಪಣ ಭಾವದಿಂದ ಪೂಜೆ ಮಾಡು. ಇನ್ನೇನೂ ಬೇಕಾಗಿಲ್ಲ. ನಮ್ಮ ಈಶ್ವರನಿಗೆ ಭಕ್ತಿ ಮುಖ್ಯವೇ ಹೊರತಾಗಿ ಅವನಿಗೆ ಪ್ರಾಣಿ ಬಲಿ ಧರ್ಮ ಅಲ್ಲ ಅಂತ ಹೇಳಿ ಆ 12ನೇ ಶತಮಾನ ದೊಡ್ಡ ಕ್ರಾಂತಿ. ಇವತ್ತಿಗೆ ಮಾತು ಸುಲಭ ಅನಿಸುತ್ತೆ ನನಗೆ ಇದು ಹೇಳಬೇಕಾದ್ರೆ, 900 ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಎಂಥ ಧೈರ್ಯ ಬೇಕಾಗಿತ್ತು ಅಂತ, ತುಂಬ ಕಷ್ಟ ಹೇಳೋದಾಗ.

0: Radio Sarang 107.8 FM.
1: ಲಂಬಾಚಾರ ಹೇಗಿತ್ತು ಅವಾಗ? ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರ ಆರನೂ ಕಾಣೆ. ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಒಂದು ಅದ್ಭುತವಾದ ಮಾತದು. ಮಾದಾರ ಚೆನ್ನಯ್ಯ ಬಗ್ಗೆ ನಾನೇ ಒಂದು ಕತೆ ಬರೆದಿದ್ದೆ. ಈ ಪದ್ಯ ಓದಿದಾಗ ನನ್ನ ತಲೆಗೆ ಬಂದದ್ದು. ಮಾದಾರ ಚೆನ್ನಯ್ಯ ಹೊಲಕ್ಕೆ ಹೋಗಿದ್ದಾನೆ ಕೆಲಸ ಮಾಡೋದಕ್ಕೆ. ಮಾಡೋದು ಚರ್ಮದ ಕೆಲಸ, ಆದರೆ ಕೃಷಿನೂ ಇತ್ತು. ಹೋದ, ಹೊತ್ಕೊಂಬರ್ಬೇಕಲ್ಲ. ಕಾಡಿಗೆ ಹೋದ, ಹೊತ್ಕೊಂಡು ಮರ ಕತ್ಕೊಂಡು ಬಂದ. ಬಿಸಿಲಲ್ಲಿ ಕಷ್ಟಪಟ್ಟಿದ್ದಾನೆ, ಕಾಲಲ್ಲೆಲ್ಲ ಬೊಬ್ಬೆ ಆಗಿದೆ, ಬಿಸಿಲಲ್ಲಿ ಬಂದಿದ್ದಾನೆ. ಮನೆಗೆ ಬಂದು ಕೂತ ಸುಸ್ತಾಗಿದೆ ಅಂತ ಹೇಳಿ ಕೂತು ಏನು ಮಾಡಿದ? ಹೆಂಡತಿ ಅಂಬಲಿ ಮಾಡಿದ್ರು. ಅಂಬಲಿ ಅಂತ ನಿಮ್ಗೆ ಗೊತ್ತಿರಬೇಕು, ಇದು ಜೋಳದ ಅಂಬಲಿ ಜಾಸ್ತಿ ಮಾಡ್ತಾರೆ ಅಲ್ಲಿ. ಜೋಳ ನುಚ್ಚಿ ಮಾಡಿ ಅಂಬಲಿ ಮಾಡುವಂಥದ್ದು, ಅದೇ ಜೋಳದ ಅಂಬಲಿ ಅಂತ. ಅದಕ್ಕೆ ಕಟಂಬಲಿ ಅಂತೂ ಕರೀತಾರೆ ಅಲ್ಲೆಲ್ಲ. ಆ ಜೋಳದ ಅಂಬಲಿ ಮಾಡಿ ಹೆಂಡತಿ ತಂದ್ಲು. ಸುಸ್ತಾಗಿ ಬಂದಿದ್ದಾನೆ ಗಂಡ, ಮುಖ ತೊಳ್ಕೊಂಡು ಕೂತ. ಅಂಬಲಿ ನೋಡಿದ, ವಾಸನೆ ಬಂತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕುಡ್ದ, ಏನು ರುಚಿಯಾಗಿದೆ ಅನಿಸ್ಬಿಡ್ತಾನೆ. ಇಂಥ ಅಂಬಲಿನ ನಮ್ಮ ಶಿವ ಕುಡಿಬೇಕು. ಇಂಥ ಅಂಬಲಿ ಸಿಗದೆ ಅದು ಪಾಪ ಅವನೆಂಥ ದೌರ್ಭಾಗ್ಯ. ಶಿವ ಬಾಪ, ನನ್ನ ಹೆಂಡತಿ ಮಾಡಿದ್ದಾಳೆ, ಬಹಳ ಪ್ರೀತಿಯಿಂದ ಮಾಡಿದ್ದಾಳೆ, ನಿನಗೋಸ್ಕರ ಮಣ್ಣ ಕುಡಿದಿದ್ದೀನಿ ಸ್ವಲ್ಪ. ಈಗ ಎಷ್ಟು ರುಚಿಯಾಗಿದೆ ಗೊತ್ತಾ? ಅದು ನೀನೇ ಕುಡಿಬೇಕು ಅಂತ ನನಗೆ ಆಸೆ ಇದೆ, ನೀ ಬಾ ಅಂದ. ಅಂದ ತಕ್ಷಣ ಈಶ್ವರ ಬಂದ, ಇವನು ಕುಡಿದು ಬಿಟ್ಟಂಥ ಅಂಬಲಿಯನ್ನು ಆತ ಕುಡ್ದ ಅಂತ ಮಾತಿರುವಂಥ ಮಾದಾರ ಚೆನ್ನಯ್ಯ ಕೊಟ್ಟಂಥದ್ದು. ಅದಕ್ಕೆ ಅವತ ಹೇಳಿದ್ದಂತೆ, ಜೀವನದಲ್ಲಿ ನಾನು ಕುಡಿಯೋದು ಅಂಬಲಿ ಒಂದೇನೆ, ಅತ್ಯಂತ ಸರಳ ಆಹಾರ ಅದು. ಅದಕ್ಕೆ ಹೇಳ್ತಾನೆ ಶ್ರೀಮಂತರು ಏನು ಮಾಡ್ತಾರೆ, ಹಾಲ ನೇಮ ಆದಮೇಲೆ ಹಾಲು ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಕಿಚಡಿ ಮಾಡ್ಕೋಬೇಕು, ಕಿಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ. ಅಂದರೆ ಶ್ರೀಮಂತರಾದವರು ಎಂಥ ನೇಮಗಳನ್ನು ಮಾಡ್ಕೋತಾರೆ, ನೇಮ ಮಾಡುವಾಗ ನಿಯಮಗಳನ್ನು ಮರೀತಾರೆ. ಮುಖ್ಯವಾಗಿರೋದು ಆ ನಿಯಮ, ತಮಗೆ ಬೇಕಾದ ಆಹಾರವನ್ನು ಆ ಕಾಲಕ್ಕೆ ವಾಗಿಸ್ಕೊಂಡು ಅತ್ಯಂತ ಭರ್ಜರಿ ಊಟವನ್ನು ಮಾಡ್ತಾರೆ ಜನ ಎಲ್ಲನೂ, ಶ್ರೀಮಂತರು ಮಾಡ್ತಾರೆ. ಅಂಬಲಿಯ ನೇಮದವರ ಆರನೂ ಕಾಣೆ, ಅತ್ಯಂತ ಅಂಬಲಿನೇ ತಿಂತೀನಿ ಅನ್ನುವಂಥವ್ರು ಯಾರಿಲ್ಲ. ನೇಮ ಯಾವಾಗಲೂ ಶ್ರೀಮಂತರಿಗೆ ಇರುವಂಥದ್ದು ಊಟದ್ದು, ಆದರೆ ಬಡವರದೇನಿದೆ ಅಂತ ಹೇಳಿ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಅತ್ಯಂತ ಸುಲಭವಾದಂತಹ, ಸರಳವಾದಂಥದ್ದು, ಎಲ್ಲರಿಗೂ ದಕ್ಕಬಹುದಾದಂಥ ಅಂಬಲಿಯನ್ನು ಮಾತ್ರ ನೇಮ ಮಾಡಿಕೊಂಡ.

0: Radio Sarang 107.8 FM.
1: ಬದುಕು ಸುಲಭವಾಗಿರಬೇಕು, ಭಕ್ತಿ ಆಡಂಬರದ್ದಲ್ಲ. ನೀವು ಕೆನೆ ತಿನ್ನಿ, ಬೆಣ್ಣೆ ತಿನ್ನಿ, ಬೆಲ್ಲ ತಿನ್ನಿ, ಅದು ಮುಖ್ಯ ಅಲ್ಲ ಭಗವಂತನಿಗೆ. ಅದು ಯಾವುದೂ ಮುಖ್ಯ ಅಲ್ಲ. ಈ ತಿಂಗಳು ಇದನ್ನು ತಿನ್ನೋಲ್ಲ, ವೃತ್ತಗಳು ಕೆಲವೊಂದಿದ್ದಾವೆ, ತಪ್ಪೇನಲ್ಲ, ಅದು ಅರ್ಥ ಬೇರೆ ಇರ್ಬೋದು. ಆದರೆ ಆಗ ಅವ್ರು ಟೀಕೆ ಮಾಡಿದ್ದು, ಈ ಶ್ರೀಮಂತ ಶಿವಶರಣರಿದ್ದರಲ್ಲ, ಆಡಂಬರಕ್ಕೋಸ್ಕರ ಹೊರಗಡೆ ಹೇಳ್ಕೋಬೇಕು, ಬರೀ ಬೆಣ್ಣೆ ನೇಮ ನಮ್ದೀಗ, ಹಾಲಿನ ನೇಮ ಅಂತ ಹೇಳ್ಕೊಳ್ಳೋದು. ಈ ಆಡಂಬರ ಬೇಡ, ಶಿವನಿಗೆ ಬೇಕಾದದ್ದು ಭಕ್ತಿ ಮಾತ್ರ. ಧರ್ಮದಲ್ಲಿ ಮೂಲವಾಗಿರಬೇಕಾದಂಥದ್ದು ಆ ಶ್ರದ್ಧೆ, ಆ ಭಕ್ತಿ ಇರಬೇಕೆ ಹೊರತಾಗಿ ಆಡಂಬರ ಬೇಡ ಅನ್ನೋದಕ್ಕೋಸ್ಕರ ಇಂಥ ವಚನ ಮಾಡಿ ಬಡವ ಬಲ್ಲಿದರೆನ್ನದೇ ಇಂಥ ಆಡಂಬರದ ನಿಯಮಗಳು ಬಡವ ಬಲ್ಲಿದ ನಡುವೆ ಅಡ್ಡಗೋಡೆ ಆಗದಿರಲಿ ಅಂತ ಅಪೇಕ್ಷೆ ಮಾಡಿದಂಥ ಬಸವಣ್ಣವರಿಗೆ ನಮಸ್ಕಾರ ಮಾಡ್ತಾರೆ.

0: Radio Sarang 107.8 FM.
1: ಬಸವಣ್ಣವರ ಸಾಮಾಜಿಕ ಚಿಂತನೆಗಳ ನಂತರ ಧಾರ್ಮಿಕ ಚಿಂತನೆಗಳನ್ನು ಒಂದೆರಡು ಮೂರು ನೋಡಿದ್ವಿ. ಅದರೊಳಗೆ ಬಲಿ ಕೊಡುವ ಹಾಗೆ ಕುರಿ ಸತ್ತು ಕಾವುದೇ ಹರಮುಳಿದವರ ಅನ್ನೋದನ್ನು ನೋಡಿ. ಇತರ ನಿಯಮಗಳಿದ್ದಾವೆ ನಮ್ಮಲ್ಲಿ, ಬೇಕಾದಷ್ಟು ನಿಯಮಗಳಿಗೆ ಅರ್ಥ ಇದೆ. ಅರ್ಥ ಇಲ್ಲದ ನಿಯಮದ ಬಗ್ಗೆ ಟೀಕೆ ಮಾಡಿದ್ದು, ಅರ್ಥ ಇರುವಂಥ ನಿಯಮದ ಬಗ್ಗೆ ಮಾಡಲಿಲ್ಲ. ಅರ್ಥ ಇಲ್ಲದೇ ಸುಮ್ಮನೆ ನಿಯಮ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ನಾವು, ಅದಕ್ಕೆ ಅರ್ಥವು ನಮಗೂ ಗೊತ್ತಿಲ್ಲ, ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಂತಹ ಕಂದಾಚಾರಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡಿ ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಅದನ್ನು ವಚನವನ್ನು ನಿನ್ನೆ ನೋಡಿದ್ವಿ. ಹೇಗೆ ಬಡವ ಬಲ್ಲಿದ್ರೊಳಗೆ ಅಂತರ ಕಮ್ಮಿ ಆಗೋದಕ್ಕೆ ಕಂದಾಚಾರಗಳು ತೆಗೆದುಹಾಕಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ವಚನಗಳು. ಇನ್ನೊಂದು ಬಹಳ ದೊಡ್ಡ ವಚನ ನನಗೆ ತುಂಬ ಪ್ರಿಯವಾದದ್ದು ಬಸವಣ್ಣವರಲ್ಲಿ ಅಂತಂದರೆ, ಈ ಅಹಂಕಾರ ನಿರಸನ ಅಂತ ಮೇಲೆ ಮೇಲೆ ಬರ್ತದೆ ವಚನದಲ್ಲಿ.

ಇರುವಂಥ ಅಹಂಕಾರ, ಈ ಅಹಂಕಾರ ಎಷ್ಟು ವಿಚಿತ್ರ ವಸ್ತು ಅದು ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಬರುತ್ತೆ ಅಂತ. ಸಣ್ಣ ಸಣ್ಣ ಸಾಧನೆಗಳಲ್ಲಿ ಅಹಂಕಾರ ಬರುತ್ತೆ. ನನ್ನ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳೋರು, ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ, ನೀವು ಬಸ್ ಹತ್ತೀರಿ, ಬಸ್ ಹತ್ತಿ ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ಕರೆ ಅಹಂಕಾರ ಬರುತ್ತಂತೆ. ನೋಡಿ, ಇದೇನು ದೊಡ್ಡ ಸಾಧನೆ ಅಲ್ಲ, ಯಾರಿಗೂ ಸಿಕ್ಕಿಲ್ಲ, ಫಸ್ಟ್ ನಂದೇ ಸೀಟು, ಅದು ಕೂಡ ಅಹಂಕಾರನೇ. ಅಂದರೆ ಅಲ್ಲಿಂದ ಶುರು ಆಗುವಂಥ ಅಹಂಕಾರ ಇನ್ನು ದೊಡ್ಡ ದೊಡ್ಡ ಸಾಧನೆ ಆಗಿಬಿಟ್ಟಂತೂ ರಾಜ್ಯ ಕಟ್ಟಿ ರಾಜ ಪದವಿ ಹಣ ಎಲ್ಲ ಬಂದುಬಿಟ್ರೆ ಅದಕ್ಕೆ ಹೇಳ್ತಾರಲ್ಲ, ಅನ್ನ ಮದ ಅರ್ಥ ಮದ ಸಕಲ ವೈಭವದ ಮದವು ಮುನ್ನ ಪ್ರಾಯದ ಮದವು ರೂಪ ಮದವು, ಹೀಗೆಲ್ಲ 8 ಮದಗಳು, ಒಂದಲ್ಲ ಒಂದೇ ಸಾಕಾಗಿತ್ತು 8. ಇದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅದು ಬಂದಾಗ ಏನಾಗುತ್ತೆ ಗ್ಯಾರಂಟಿ ಗೊತ್ತಿದೆ. ಬಂದಾಗ ಒಂದು ತಲೆಗೆ ಪೆಟ್ಟು ಬೀಳಲೇಬೇಕು, ಬೀಳದವ್ರು ತೆಳಗಿಳಿಯಲ್ಲ. ಅದಕ್ಕೆ ಎಷ್ಟು ಎಚ್ಚರ ಕೊಡ್ತಾರೆ ಬಸವಣ್ಣವರು, ಭಾಳ ದೊಡ್ಡ ವಚನ ಇದು, ಭಾಳ ನಿಷ್ಠ ಮುಖ್ಯವಾದ ವಚನ ಇದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಆ ಮಾತು ಎಷ್ಟು, ಅದೇ ಹೇಳ್ತಿಲ್ಲ ಭಾಷೆ, ಆ ಭಾಷೆಯನ್ನು ಗಮನಿಸಬೇಕು. 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ ಎಷ್ಟು ಸುಲಭವಾಗಿ ಅದು ಅದು ಹೊಡಿಬೇಕು ಚೌಟಿಯಿಂದ ಹಾಗೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೆಂಗುರ. ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಡ್ಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಎರಡೂ ಇಟ್ಟಿದ್ದಾರೆ ಅದು.

0: Radio Sarang 107.8 FM.
1: ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಇದು ಬಹಳ ಚೆನ್ನಾಗಿದೆ. ಈ ಸ್ವಲ್ಪ ಅರ್ಥ ನೋಡಬೇಕು. ಅದನ್ನು ಬರೀ ಮಾಡಿದೆ ಅಂತ ಹೇಳೋದಲ್ಲ, ನಾನೇನಾದರೂ ಮಾಡಿದ್ದೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೊಳೆದ್ರೂ ಕೂಡ ಈಗ ನಾವು ಅಹಂಕಾರವಾಗಿ ಹೇಳ್ಕೋಬೇಕಾಗಿಲ್ಲ. ನಾನು ಮಾಡಿದ್ದು ಅಂತ ಇನ್ಕೊಂದು ಸಲ ಹೇಳಿದ್ದೆ. ಸಣ್ಣ ಸಣ್ಣ ಮಾಡಿರ್ತೀವಿ, ಊರ ಮುಂದೆಲ್ಲ ಹೇಳ್ಕೊತೀವಿ ನಾನು ಮಾಡಿದ್ದು ಅಂತ ಎಲ್ಲ ಹೇಳ್ಕೊಂಡು ಅಡ್ಡಾಡ್ತೀವಲ್ಲ. ಆದರೆ ನಾನು ಹೇಳೋದು ಬೇಡ, ನಾನು ಮಾಡಿದ್ದೀನಿ ಅಂತ ಮನಸ್ಸಿನಲ್ಲಿ ಹೊಳೆದ್ರೂ ಕೂಡ ತಪ್ಪದು, ಮನಸ್ಸಿನಲ್ಲೇ ಬರಬಾರ್ದು ನಾನು ಮಾಡಿದ್ದೀನಿ ಅಂತ. ಅದನ್ನು ಹೇಳ್ತಾರೆ ಅವರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನಿಮ್ಮ ಮನಸ್ಸಿನಲ್ಲಾದರೂ ಆ ಭಾವನೆ ಬಂತು ನಾನು ಮಾಡಿದ್ದು ಅಂತ ಬಂದರೆ ಸಾಕು, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆ ಶಿವ ನಿಮ್ಮನ್ನು ಸವಾಲು ಎಸೆದು ಪರೀಕ್ಷೆ ಮಾಡಿ ನಿಮ್ಮ ಹೊರೆ ಹಚ್ಚಿಬಿಡ್ತಾನೆ, ಡಂಗುರ ಹೊಡಿತಾನೆ. ಹಿಂಗೆ ಅಹಂಕಾರ ಬಂದಿದೆ ನಿಮಗೆ ಅಂತ ಹೇಳಿ ತುಂಬ ಪರೀಕ್ಷೆ ಮಾಡ್ತಾನೆ, ಅದು ಮೆಚ್ಚೋಲ್ಲ ಅವನು. ಅದು ಹೇಳ್ತಾರೆ, ಮಾಡಿದೇನೆನ್ನದಿರಾ ಲಿಂಗಕ್ಕೆ, ಮಾಡಿದೇನೆನ್ನದಿರಾ ಜಂಗಮಕ್ಕೆ. ಲಿಂಗಕ್ಕೆ ನಾನು ಮಾಡಿದ್ದೇನೆ, ಜಂಗಮಕ್ಕೆ ಮಾಡಿದ್ದೇನೆ. ನಾನು ಭಗವಂತನಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸಿದ್ದೇನೆ. ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೆ ಅಂದರೆ ನಿಮಗೆ ದೇವಸ್ಥಾನದ ವಿಗ್ರಹ ಕಾಣಿಸೋದೇ ಇಲ್ಲ, ನಾ ಮಾಡಿದ ದೇವಸ್ಥಾನ ಅಂತ ಆ ಗರ್ವದಲ್ಲಿ ದೇವಸ್ಥಾನದ ವಿಗ್ರಹನೇ ಕಾಣಿಸಲ್ಲ.

ಮುಖ್ಯಮಂತ್ರಿಗಳಾಗಿ ಈಗಷ್ಟೇ ಒಂದು ಗಂಟೆ ಹಿಂದೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಅನೇಕ ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಎಲ್ಲ ಆಗಿದ್ದಾರೆ. ಯಾರಾಗಿದ್ದಾರೆ, ಏನು ಕತೆ ಎಲ್ಲವನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿ ಅನ್ನೋದು ನನ್ನ ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಫಟಾಫಟ್ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿಯಾಗಿದ್ದಾರೆ? ಥಿಂಕ್ ಮಾಡಿ ಉತ್ತರ ಹೇಳಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

Yes, welcome back to Radio Sarang 107.8 FM Radio Sanjay Ali. ನಾನಿದ್ದೀನಿ ಆರ್ಜಿ ಅಭಿಷೇಕ್. ಮಾತಾಡಿ ಹೋಗಿದ್ದೆ, ಪ್ರಶ್ನೆಯನ್ನು ಕೇಳಿದ್ದೆ. ಏನು ಅಂತ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರೆಲ್ಲ ಲೆಕ್ಕ ಮಾಡ್ತಾ ಇದ್ರಿ, ಕೌಂಟ್ ಮಾಡ್ತಾ ಇದ್ರಿ, ಫಟಾಫಟ್ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿ ಎಷ್ಟು ಅಂತ ಹೇಳ್ತೀರಿ ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಹಾಗೆಯೇ

ಹೊಸ ಸಚಿವ ಸಂಪುಟಕ್ಕೆ ಬೇರೆ ಬೇರೆಯವರೆಲ್ಲ ಆಯ್ಕೆ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹಾಗೆಯೇ ಇತರ ಸಚಿವರು ಯಾರಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಅಂತ ಹೇಳಿದರೆ ಕೆ ಎಚ್ ಮುನಿಯಪ್ಪನವರು, ಕೆ ಜೆ ಜಾರ್ಜ್, ಎಂ ಬಿ ಪಾಟೀಲ್, ರಾಮಲಿಂಗ ರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯು ಟಿ ಖಾದರ್ ಅವರು, ಈಶ್ವರ್ ಖಂಡ್ರೆಯವರು, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಹಾಗೆಯೇ ಶರಣ ಪ್ರಕಾಶ್ ಪಾಟೀಲ್, ಇಷ್ಟು ಜನ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಮುಂದೆ ಯಾರ್ಯಾರೆಲ್ಲ ಸೇರ್ತಾರೆ ಅಂತ ಕಾದು ನೋಡ್ಕೊಳ್ಬೇಕಷ್ಟೆ. ಎನಿವೇಸ್, ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿ ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ನಿಮ್ಗೆ ಗೊತ್ತಿರುವಂಥ ಆನ್ಸರ್ ನನಗೆ ನೀವು ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿ. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಅಭಿಷೇಕ್ ಪ್ರಶ್ನೆ ನಿಮ್ಮ ಹತ್ರ ಒಂದು ಕೇಳಿ ಹೋಗಿದ್ದೇನೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಷ್ಟನೇ ಮುಖ್ಯಮಂತ್ರಿ ನಮ್ಮ ರಾಜ್ಯದ್ದು ಅಂತ. ಸೊ ಉತ್ತರ ಗೊತ್ತಿದ್ದವರು ಕಾಲ್ ಮಾಡಿ ಹೇಳಿ. ನಿಮಗೆ ಕಾಲಿಗೆ ಸ್ವಲ್ಪ ಏನಾದರೂ ಕಾಲ್ ಮಾಡುವಾಗ ಸಮಸ್ಯೆ ಆಗ್ತಾ ಇರಬಹುದು. ಸೊ ಕೆಲವು ಕ್ಷಣಗಳಲ್ಲಿ ಸರಿಯಾಗುತ್ತೆ. ಹಾಗೆ ನಾನು ನಿನ್ನೆ ತಾನೇ ನಮ್ಮ ಮಂಗಳೂರಿನ ಸೈಂಟ್ ಆನ್ಸ್ ಇದೆಯಲ್ಲ, ಸೈಂಟ್ ಆನ್ಸ್ ಕಡೆ ಹೋಗಿದ್ದೆ. ಹೋಗಿ ಏನೋ ಕಾರಣಕ್ಕೋಸ್ಕರ ಹೋಗಿ ಬರುವಾಗ ನನಗೆ ಅಲ್ಲಿನ ಇತಿಹಾಸವನ್ನು ನೋಡುವಾಗ ಅನ್ನಿಸ್ತು, ಇದೊಂದು ಬಹಳ ವಿಶೇಷವಾದಂಥ ಕಾಲೇಜು ಅಂತ. ನಾವು ನಮ್ಮ ರಾಜ್ಯ ಅಲ್ಲ, ಸೊ ನಮ್ಮ ಜಿಲ್ಲೆಯಲ್ಲೇ ಈ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿಯೇ ಒಂದು ಯಾವುದಾದ್ರೂ ಸ್ಕೂಲ್ ಓಪನ್ ಆಗಿದ್ದರೆ ಅದು ಮಂಗಳೂರಿನಲ್ಲಿರುವಂಥ ಸೇಂಟ್ ಆ್ಯನ್ಸ್. ಸುಮಾರು 165 ವರ್ಷದ ಇತಿಹಾಸ ಈ ಒಂದು ಶಾಲೆಗೆ ಇರುವಂಥದ್ದು. ಸೊ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಪಡ್ಕೊಂಡು ಇದರ ಬಗ್ಗೆ ನಮ್ಮ ರೇಡಿಯೋದಲ್ಲೂ ಕೂಡ ತಿಳಿಸಬೇಕು ಅಂತ ನನಗಂತೂ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವತ್ತಿನ ರಿವೈಂಡ್ ಕುಡ್ಲದಲ್ಲಿ ನಮ್ಮೊಂಚೂರು ಏನಿತ್ತ ಈ ಪೊಡ್ತು ರಿವೈಂಡ್ ಕುಡ್ಲಡ್ ಕಿರಂದು ಬರ್ಕ ಸೈಂಟ್ ಆ್ಯನ್ಸ್ದ ಇತಿಹಾಸದಾದ
1: ರಿವೈಂಡ್ ಕುಡ್ಲ ಬೈ ಆರ್ ಜಿ ಅಭಿಷೇಕ್. ಈ ಶಾಲೆ ನಮ್ಮ ಜಿಲ್ಲೆಡೆ ಪೊಣ್ಣುಲೆಗಂದೆ ಶುರುವಾಯಿನ ಸುರುತ ಶಾಲೆ. ಈ ವಿದ್ಯಾಸಂಸ್ಥೆಗೆ 125 ವರ್ಷದ ಇತಿಹಾಸ ಉಂಡು. ಒಂದು ರಿವೈಂಡ್ ಕುಡ್ಲ ಸೇಂಟ್ ಆನ್ಸ್ ಕುಡ್ಲಡಿ ಪುದರ್ಕೇನಂದಿನಕ್ಕೂ ಬಾರಿ ಕಮ್ಮಿ. ಪೊಣ್ಣು ಜೋಕ್ಲೆಗೆ ಶಿಕ್ಷಣ ಕೊರಿಯರೆ ವಿದ್ಯಾಸಂಸ್ಥೆನೊಂಜಿ ಕಟ್ಟೋಡು ಪಂಪಿನ ಆಲೋಚನೆ ಸಾರತ್ತ ಎನ್ಮನುತ್ತ 50 ಒರ್ಂಬಡ್ ಆರಂಭ ಅಂಡಲ ಸಾರತ್ತ ಎನ್ಮನುತ್ತ ಎಲ್ಪಡ್ ಬಿಷಪ್ ಮುರಿ ಎಫ್ರಮ್ ಉಪ್ಪುನಗ ಫ್ರಾನ್ಸ್ದ ಅಪೋಸ್ಟಲಿಕ್ ಕಾರ್ಮೆಲ್ ಸಂಸ್ಥೆದ ಸನ್ಯಾಸಿನ ಕುಲು ಇಡೆ ಬತುದ ಈ ಸೇಂಟ್ ಆನ್ಸ್ದ ಜವಾಬ್ದಾರಿಯಿಂದ ತುನುವೆರ್. ಒಂದು ಭಾರತಡೆ ಅಪೋಸ್ಟಲಿಕ್ ಕಾರ್ಮೆಲ್ ಸಂಸ್ಥೆದ ಕುಲು ಶುರು ಮಲ್ತಿನ ಸುರುತ ಕಾನ್ವೆಂಟ್ ಆಪುಂಡು. ಇಂಚ ಮೂಲುಪುನಂಚಿನ ಕಟ್ಟಡ ವಿಸ್ತರಣೆಯ ಒಂದು ಪೋಂಡು ವಿದ್ಯಾಸಂಸ್ಥೆಲು ಮಲ್ಲಾಂಡ್ ಊರ್ದ ಜೋಕ್ಲೆಗೆ ಶಿಕ್ಷಣ ತಿಕ್ಕಂಡ್ ಸೈಂಟ್ ಆನ್ಸ್ಡ್ ಕಲ್ದಿನಂಚಿನ ವೇತೋ ಜೋಕುಲು ಇನಿ ವಿಶ್ವದಾದ್ಯಂತ ಬೆತಬೇತ ಕಡಿಟುಳ್ಳಿರ್. ಈ ವಿಶಾಲವಾಯಿನ ಪ್ರದೇಶಡುಪುನಂಚಿನ ಸೇಂಟ್ ಆನ್ಸ್ ನೂತ್ತ ಅಜಿಪ ವರ್ಷದ ದುಂಬುದ ಕುಡ್ಲದ ಇತಿಹಾಸದ ಕತೆನ ಬಂದ್ಕೊಂಡು

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಕೇಳಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಇವತ್ತಿನ ಇದರಿಂದ ಸುದ್ದಿಗಳನ್ನು ಒಮ್ಮೆ ರಪ ರಪ ನೋಡ್ತಾ ಬರೋಣ. ಸೊ ಪ್ರಮುಖವಾಗಿ ಇವತ್ತು ನಮ್ಮ ರಾಜ್ಯ ರಾಜಕಾರಣದ ಬಗ್ಗೆನೇ ಪ್ರಮುಖವಾಗಿರುವಂತಹ ಎಲ್ಲ ಸುದ್ದಿಗಳು ಕೂಡ, ಯಾರು ಏನು ಶಾಸಕರು ಆಗಿ ಪ್ರಮಾಣ ವಚನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅನ್ನುವಂಥದ್ದು, ಅದರ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಯಾರ್ಯಾರೆಲ್ಲ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅಂತ. ಸೊ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ ಅನ್ನುವಂಥ, ಇವತ್ತು ಸುಮಾರು 40 ಹೆಚ್ಚು ಧರ್ಮಗುರುಗಳು ಆಹ್ವಾನ ನೀಡಿದರು. ಹೆಚ್ಚಿನವರು ಸಭೆಯಲ್ಲಿ ನೋಡಿದರೆ ಧರ್ಮಗುರುಗಳೇ ಕಾಣ್ತಾ ಇದ್ರು, ಬೇರೆ ಬೇರೆ ಸ್ವಾಮೀಜಿಗಳು, ಈ ಪಾದ್ರಿಗಳು ಎಲ್ಲರೂ ಕೂಡ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇದ್ರು. ಇನ್ನು ಅಧಿಕೃತ ರಹಸ್ಯ ಕಾಯ್ದೆಯಡಿ ಓ ಎಸ್ ಎ ಪ್ರಕರಣ ದಾಖಲಾದ ಮಾತ್ರಕ್ಕೆ ಆರೋಪಿಗೆ ದೋಷಾರೋಪ ಪಟ್ಟಿಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಲು ನಿರಾಕರಿಸುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿಗಳು ಈ ಮಾತನ್ನು ಹೇಳಿದ್ದಾರೆ. ವೈಯಕ್ತಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಅವಿಭಾಜ್ಯ ಅಂಗವಾಗಿರುವ ನ್ಯಾಯಸಮ್ಮತ ವಿಚಾರಣೆಯ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ದೇಶದ ಭದ್ರತೆಯ ಕಾರಣ ನೀಡಿ ದಾಖಲೆಗಳನ್ನು ನೀಡಲು ನಿರಾಕರಿಸುವುದರಿಂದ ಆರೋಪಿಯ ನ್ಯಾಯಯುತ ವಿಚಾರಣೆಯ ಹಕ್ಕಿಗೆ ಗಂಭೀರ ಧಕ್ಕೆಯಾಗಲಿದೆ ಅನ್ನುವುದನ್ನು ಕೂಡ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅನ್ನುವಂಥದ್ದು. ಇನ್ನು ಸರ್ಕಾರಿ ಸ್ವಾಮ್ಯದ ಕೆನರಾ ಬ್ಯಾಂಕ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ಆಗಿ ಬ್ರಜೇಶ್ ಕುಮಾರ್ ಸಿಂಗ್ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು ಕೂಡ ಇವತ್ತಿನ ಸುದ್ದಿಯಲ್ಲಿ ಒಂದಾಗಿದೆ. CBSE 12ನೇ ತರಗತಿಯ ಉತ್ತರ ಪತ್ರಿಕೆಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಪೋರ್ಟಲ್ ತೆರೆಯಲಾಗಿದೆ. ಬುಧವಾರ ಬೆಳಗಿನ ಜಾವದವರೆಗೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂಥೇಳಿ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇವತ್ತು ತಿಳಿಸಿರುವಂಥದ್ದು ಕೂಡ ಇವತ್ತು ನನಗೆ ಸಿಕ್ಕಿರುವಂಥ ಸುದ್ದಿಗಳಲ್ಲಿ ಪ್ರಮುಖವಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

Yes, welcome back to Radio Sarang 107.8 FM. Radio Sanjay Ali, Nanadini RJ Abhishek. ಅನೇಕ ಜನ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಆದರೆ ಒಂದಿಷ್ಟು ಟೆಕ್ನಿಕಲ್ ಕಾರಣಗಳಿಂದಾಗಿ ನಿಮ್ಮ ಕಾಲ್ ನನಗೆ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇವತ್ತು ಅನೇಕ ಜನ ಕಾಲ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಒಂದು ವೇಳೆ ನಿಮ್ಮ ಕಾಲ್ ಕನೆಕ್ಟ್ ಆದರೆ ನಿಮ್ಮ ಜೊತೆ ನಾನು ಮಾತಾಡ್ತೇನೆ. ನಿಮ್ಮ ಪ್ರಯತ್ನಕ್ಕಾಗಿ ಥ್ಯಾಂಕ್ ಯು ಅನ್ನೋದನ್ನು ಹೇಳ್ತಾ ಮತ್ತೊಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಅನೇಕ ಜನ ವಾಟ್ಸಪ್ ಅನ್ನು ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಪೂರ್ಣಿಮಾ ಸಾಲುತ್ತರ್ ಅವರು ವಾಟ್ಸಪ್ ಅಲ್ಲಿ ಹೇಳ್ತಿರೋದು ಏನು ಅಂತ ಹೇಳಿದ್ರೆ 25ನೇ ಮುಖ್ಯಮಂತ್ರಿ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ಕರ್ನಾಟಕದ. ಹಾಗೆಯೇ 31ನೇ ರಾಜ್ಯದ 25ನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಫಾತಿಮಾ ಕಿನ್ನಿ ಅವರು ಕೂಡ 25ನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಾದಿಕ್ ಅವರು ಕೂಡ 25ನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಕೂಡ 25 ಅಂತ ಕಳಿಸಿದ್ದಾರೆ, ಯಾರು ಅಂತ ಅದು ಗೊತ್ತಿಲ್ಲ. ಹಾಗೆಯೇ ನವ್ಯಾ ಕಾಮತ್ ಕಾಶೆಟ್ಟಿಂದ 25th ಅನ್ನುವಂಥ ಉತ್ತರವನ್ನು ಕಳಿಸಿದ್ದಾರೆ. ಸೊ ನಮಗೆ ಕೂಡ ಸಿಕ್ಕಿದಂಥ ಮಾಹಿತಿಯ ಪ್ರಕಾರ 25ನೇ ಮುಖ್ಯಮಂತ್ರಿ ಅನ್ನುವಂಥದ್ದು ಇರುವಂಥ ಮಾಹಿತಿ. ಎನಿವೇಸ್, ಅನೇಕರು ವಾಟ್ಸಪ್ನ ಮೂಲಕ ಎಲ್ಲ ಉತ್ತರವನ್ನು ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಆಲೋಚನೆಯನ್ನು ಮಾಡಿದಂಥ ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್.

ಮುಲ್ಕಿ ಒಂದು ಭಾರಿ ಪುಗಾರ್ತ್ಯದ ಇತಿಹಾಸದ ಊರು. ವರ್ಮ ಮಾಗಣ ಇತ್ತಂಡೆಗೆ ನುಂಬಗ ಮುಲ್ಪ ಸಾವಂತ ಅರಸರ ಆಳೊಂದಿತ್ತೇರು. ಅಕಲ್ ನಾ ಸುರುತ ರಾಜಧಾನಿ ಸಿಮಂತೂರು. ಸಿಮಂತೂರು ಜನಾರ್ದನ ದೇವರು ಅಕಲ್ ಆರಾಧ್ಯ ದೈವ. ಸಿಮಂತೂರು ಐಕಳ ಕುಬೇವೂರು ಪಂಜ ಇಂಚ ವರ್ಮ ಮಾಗಣೆ ಉಂಡು. ಆ ವರ್ಮ ಮಾಗಣೆದಲ್ಲ ಒಡತಿ ಬಪ್ಪನಾಡದ ಉಳ್ಳಾಲ್ದಿ. ಅಂಜನೆ ಈ ಮಾಗಣೆಗೆ ಒಂದು ಪುಗಾರು ಪುಗಾರ್ತದ ಪುದಾರ ಗೆತ್ತಿನ ಅಗೋಳಿ ಮಂಜಣ್ಣೆ ಆಯ್ನ ಅಪ್ಪೆ ದುಗ್ಗಮ್ಮೆ ಹಾಲು ಅಪ್ಪೆ ಕಟ್ಟದ ಹಾಲು ಕಾಂತಾವರ ಬುಧಾವರೆ ಬಂದಿನ ವೀರ ಪುರುಷರು ಅಕುಲ ವೀರ ಪುರುಷರು ಆವಡಾಂಡ ಆಯ್ತ ಪಿರಾವಡಿ ಇತ್ತ ನಾಲ್ ಅಪ್ಪೆ ಆಚು ಬೈದೇದಿ. ಇದು ಪೂರ ಮುಲ್ಕಿದ ಮಣ್ಣದ ಒಂದು ಕಮ್ಮನ ಒಂದು ಪರಿಮಳ ಪಂಡದ ನಮ್ಮ ಪನೋಲಿ. ಅಂಚನೆ ಮುಲ್ಕಿಡು ಪುಗಾರ್ತ್ಯದವರಿಯೇ ಯಕ್ಷಗಾನ ಕವಿತೆ ಲಿಂಗಣ್ಣ ಕವಿ ಪಂಡದು ಪುತ್ರ ಕಾಮೇಶ್ಟಿಂಚಿನ ನಾಲ್ಕು ಪ್ರಸಂಗ ಬರುತ್ತೆ. ಮೂಲು ಪುಗಾರ್ತ್ಯದ ಸ್ವತಂತ್ರ ಹೋರಾಟಗಾರತಿನ ಕಾರ್ನಾಡು ಸದಾಶ್ವರಾಯರು ಐಕಳ ಸಂಜೀವನಾಥ ಮುಕುಲುಪುರ ಸ್ವತಂತ್ರಗಾದಿ ಹೋರಾಟ ಮಲ್ದಿನಂಚಿನ ವೀರರು ನಮ್ಮ ಪನೌಲಿ. ಮುಲ್ಕಿಡು ತುಂಬುಡೊಂಜಿ ವೆಂಕಟರಮಣ ದೇವಸ್ಥಾನದ ಮುಲ್ಕಿ ಮೇಳ ಇತ್ತಂಡು. ಭಾರಿ ಪುಗಾರ್ತದ ಮೇಳ ಕೂಡ್ಲು ಮೇಳ ಮುಲ್ಕಿ ಮೇಳ ಬೇಕ ಧರ್ಮಸ್ಥಳ ಮೇಳ ಪಂಡದು. ಗೌಡ ಸರಸ್ವತ ಸಮಾಜದಕ್ಕಲು ಮುಲ್ಪ ಬತ್ತು ನೆಲೆ ಉಪ್ಪನಾಗ ಸಾವಂತ ಅರಸರು ಅಕ್ಕಲೆ ಸಹಾಯ ಮಲ್ತೇರಿಗೆ. ಇಂದು ಪೂರ ಒಂಜಿ ಇತಿಹಾಸಡು ದಾಖಲಾತಿನ ವಿಷಯಲು. ಅಂಜಿನ ಬಪ್ಪ ಬ್ಯಾರಿ ಒಂಜಿ ಇಲ್ಯ ದೇವಸ್ಥಾನನು ಅಪ್ಪೆ ಉಳ್ಳಾದಿಗೆ ಕಟ್ಟದೇರು. ಸಾವಂತ ಅರಸರು ಬೇಕ ಇನ್ನು ಮಲ್ಲ ಮಲ್ತು ಕಟ್ಟಿಯರು. ಅಂಜಿನ ಪೂರ ಇತಿಹಾಸದ ದಾಖಲೆಲು ಉಲ್ಲ. ಅಪ್ಪೆ ಕಟ್ಟದ ತುಳುನಾಡು ಅಪ್ಪೆ ಬೇರದ ತುಳುನಾಡು. ಬೇರು ಪನ್ಪುನವು ನಮ್ಮ ಅಪ್ಪೇ ಪನ್ಪಿನ ಒಂಜಿ ಕಲ್ಪನೆಡು ಈ ವಿಚಾರ ಸಂಕಿರಣ ಆಯೋಜನೆ ಮಲ್ದ. ಅಪ್ಪೆ ಕಟ್ಟು ಅವು ತನ್ನಷ್ಟಕ್ಕೆ ತಾನೇ ಬತ್ತಿನಂಚಿನ ಒಂಜಿ ಕಟ್ಟು ಅವು ಏರ್ಲ ಮಲ್ತಿನ ಕಟ್ಟತ್ತು. ಅಳಿಯ ಸಂತಾನ ಕಟ್ಟು ಅವು ಮಲ್ತದುಪ್ಪು ಅಯ್ಕೆ ಆಧಾರದ ಆಲ ಇಜ್ಜಿ ಭೂತಾಳ ಪಂಡಿತ್ತೆ ಪನ್ಪಿನ ಆಧಾರದ ಆಲಲ ಆಧಾರ ಇಜ್ಜಿ. ಅಂಡ್ ಅಪ್ಪೆ ಕಟ್ಟು ಅಯ್ಕೆ ಆಧಾರದ ಆಲ ಬುಡ್ಚಿ ಅವು ಇತ್ತಿನನೇ ಕಟ್ಟು ಗಿವನ್ ಪಂಪಿರದ ಗಿವನ್ ಸಿಸ್ಟಮ್ ಅವು ಇತ್ತೆ ನನ್ನ ಒಂಜೆ ಕಟ್ಟು. ತುಳು ಜಗತ್ತಿಡು ಅಪ್ಪೆ ಕಟ್ಟು ಬಿಡ್ದು ಬೇತೆ ಹೂ ಕಟ್ಟಲ ಇಜ್ಜಿ ಅವಳು ಒಂಜೆ ಕಟ್ಟು ಬೇತೆ ಕಟ್ಟು ಮಲ್ದಿತ್ತಂಡ ಹೂ ಆಂಡಲ್ಲ ಬೇತೆ ಕಟ್ಟು ಇತ್ತಂಡ ಮಕ್ಕಳ ಕಟ್ಟು ಪಿತೃಪ್ರಧಾನ ಕಟ್ಟು ಇತ್ತಂಡ ಅವು ಎಂಕುಲು ಮಲ್ತೊಂದಿನ ಕಟ್ಟು ಅಪ್ಪೆ ಕಟ್ಟು ಹಂಚತ್ತು ಅವು ಆಲ್ರೆಡಿ ಇತ್ತಿನ ಬಕ್ ಅವು ಪ್ರಾಚೀನ ಕಾಲದ ಪಿರಾಕ್ರಿ ನಡತೊಂದು ಬತ್ತಿನಂಚಿನ ಒಂಜೆ ಕಟ್ಟು. ಒಂಜಿ ತುಳು ಜಗತ್ತಿಡು ಒಂಜಿ ಪೊಣ್ಣು ಬಾಲೆ ಪುಟ್ಟುಂಡ ಪಂಡ ಅಲೆಗು ಅಲ್ಲಿ ಅಪ್ಪೆ ಉಲ್ಲಲು ಅಜ್ಜಿ ಉಲ್ಲಲು ಅಪ್ಪನೊಟ್ಟಿಗೂ ಪುಟ್ಟಿದನಕ್ಕೂ ಅಪ್ಪ ಪುಟ್ಟಿದನಕ್ಕೂ ಉಳ್ಳೇರು ಅಲ್ಲಿನ ಜೋಕುಲು ಉಳ್ಳೇರು ಆನಾದ ಪೊಣ್ಣಾದ ಉಳ್ಳೇರು. ಸೊ ಇಂಚ ಒಂಜಿ ಪೊಣ್ಣು ತುಳು ಜಗತ್ತಡೆ ಪುಟ್ಟುಂಡ ಅಲೆಗು ಒಂಜಿ ಸೇಫ್ಟಿ ರಕ್ಷಣದ ಒಂಜಿ ಮನೋಭಾವನೆ ಪುಟ್ಟಿನಾಗನೇ ಬರ್ಕೊಂಡು ಆಲು ಏನ ತುಪ್ಪಲ್ಲ ಅವಳ ಬಂಧುತ್ವ ಏನು ಉಂಡ ಕಿನ್ಶಿಪ್ ಅಂದ ಪನ್ಪ ಬಂಧುತ್ವ ಬೊಕ್ಕ ಆಲು ಆ ಲೈನೇಜ್ ಅನುವಂಶತೆ ಓ ಉಂಡ ಇಂದು ರಡ್ಡುಲ ಸೇರ್ದು ಒಂಜಿ ಕಟ್ ಆಪುಂಡು ಅಪ್ಪೆ ಕಟ್ಟು. ಇಂದು ದಾಯ ಆಪುಂಡು ಬಂಡ ಬೊಕ್ಕ ವೈಜ್ಞಾನಿಕ ಕಾರಣ ಏನು ಕೊರಪೆ ಆಯ್ಕು. ಪ್ರತಿ ಮನುಷ್ಯಲ ಒಂದು ಉಸಿರಾಡೋಡಾಂಡ ಆಯ್ನ ಉಲಾಯ್ ಒಂಜಿ ಚೈತನ್ಯ ರೂಪ ಉಂಡು ಶಕ್ತಿ ಉಂಡು ಅವು ಎಂಕುಲು ಸೈಪುನ ಮುಟ್ಟಲ ಎಂಕ್ಲೆಗೆ ಆ ಶಕ್ತಿ ಬೋಡು ಎಂಕ್ಲ ಉಲ ಇಂಜಿ ಶಕ್ತಿ ಬೋಡೆ. ಆ ಚೈತನ್ಯ ರೂಪ ಏರಡ್ದು ಬತ್ತಿನ ಪಂಡ ಅವು ಪ್ರತಿ ವರಿಯನ ಅಪ್ಪೆಡ್ದು ಬೈದಂಡು ಆ ಆಣವಾಡು ಪೊಣ್ಣವಾಡು ಆಯ್ನ ಅಪ್ಪೆಡ್ದು ಬೈದಂಡು ಅವು ಎಂಚಿನ ಅಂದ ಬಕ್ಕ ವೈಜ್ಞಾನಿಕ ಕಾರಣ ಕೊರ್ಪೆ. ಸೊ ಅಂಚಾದು ಈ ಕಿನ್ಶಿಪ್ ಕ ಲೈನೇಜ್ ಅನುವಂಶೀಯತೆ ಬಕ್ಕ ಬಂಧುತ್ವ ಆ ಒಟ್ಟು ಸೇರಿದು ನಮ್ಮ ಆಯ್ನ ಅಪ್ಪೆ ಕಟ್ಟು ಪಂಡದು ಪನ್ಪ. ಸೊ ಒಂಜಿ ಶಕ್ತಿ ಇಂದ ಏನು ಪಂಡೆ ಅವು ಆದಿಶಕ್ತಿ ಅವು ಎ ಫೈನಲ್ ಪಂಡ ತುಳು ಜಗತ್ತಡು ತುಳುವೇರು ಅಪ್ಪೆಗೆ ಏತಮಲ್ಲ ಸ್ಥಾನ ಕೊರ್ತೇರು ಪಂಡ ಐದ ಮಿತ್ತದ ಸ್ಥಾನ ಇಜ್ಜಿ ಆದಿಶಕ್ತಿಯಿಂದ ಪಂತೇರು. ಆದಿ ಬಕ ಶಕ್ತಿ ಆದಿ ಬಕ ಮಾಯೆ ಇಂಚ ಪನ್ಪ.

ಸೊ ನಮ್ಮ ತೆರ್ಯಾಂದಿನ ಶಕ್ತಿ ಉಂಡ ನಮ್ಮ ತೆರ್ಯಾಂದಿನ ಅವು ಮಾಯೆ ಅಲೌಕಿಕ ನಮ್ಮ ಪನ್ಪ ನಮ್ಮ ನಮ್ಮ ತೆರಿಯಿನ ಶಕ್ತಿ ಅವು ಶಕ್ತಿಯೇ. ನಮ್ಮ ತೆರ್ಯಾಂದಿನ ಶಕ್ತಿ ಮೂಲ ಆದಿಮೂಲ ದೈವಲು ನಮ್ಮ ಪನ್ಪ ನಮ್ಮ ಏನೋ ತೆರೆದಿ ಜನ ಅವು ಮೂಲ. ಒಂಜಿ ಕಿರಂಗ್ ನೆಲ ತಡಿಡಿತ್ತಂಡ ಕಿರಂಗ್ ಏತ ಮಲ್ಲ ಉಂಡು ನಂಗೆ ಗೊತ್ತಾ ಪೂಜಿ ಕಿರಂಗ್ ಉಂಡು ಅಥವಾ ಕ್ಯಾರೆಟ್ ಉಂಡು ನಂಗೆ ಗೊತ್ತುಂಡತ್ತೆ. ಸೊ ಅವು ಮೂಲ ಅವು ಮಾಯೆ. ಮಾಯದಾಯ ಪಂಡ ತುಳು ಜಗತ್ತಡು ಆಣು ಪನ್ಪನಯ ಲೌಕಿಕತೆಯನ್ನು ಪ್ರತಿನಿಧಿಸಿಂಡ ಪೊಣ್ಣು ಪನ್ಪನಯ ಅಲೌಕಿಕತೆಯನ್ನು ಪ್ರತಿನಿಧಿಸುಂಡು. ಪೊಣ್ಣು ಪನ್ಪನಾಲು ಅಲೌಕಿಕತೆಯನ್ನು ಪ್ರತಿನಿಧಿಸುವಳು. ಸಂಜೆ ಅದು ಲೌಕಿಕ ಅಲೌಕಿಕ ಈ ರಡ್ಡು ವ್ಯವಸ್ಥೆಲು ಅಲ್ಲ ಶಕ್ತಿ. ಅವು ಪಿರಾಕದ ತಲೆಮಾರು ತಲೆಮಾರು ತಲೆಮಾರದ ಪ್ರವಹಿಸೋ ಒಂದು ಬೈದಂಡು ಅಮೃತ ವಾಹಿನಿ ಒಂದು ಮಾನವನ ಎದೆಯಿಂದ ಎದೆಗೆ ಹರಿಯೊಂದುಂಡು ಪ್ರವಹಿಸೋದೊಂದು ನಮ್ಮ ಪನ್ಪ. ಸೊ ಅವೇ ಶಕ್ತಿ ಅವು ಮೂಲ ಶಕ್ತಿ. ಅಪ್ಪೇಡ್ದು ಅಪ್ಪೇಡ್ದು ಅಪ್ಪೇಡ್ದು ಅಪ್ಪೇಡ್ದು ಬೈದಂಡು ಬೇರೆ ಎರಡ್ಲ ಬೈದಿಜಿ ಅಪ್ಪೇಡ್ದು ಅಪ್ಪೇಡ್ದು ಅಪ್ಪೇಡ್ದು ಮಾತ್ರ ಬೈದಂಡು ಅವು ಅವೇ ಆದಿಮಾಯ ಎಂದು ಪನ್ಪ. ಪೊಣ್ಣು ಬೊಕ ಅಪ್ಪೆ ಇಂದು ಒಂಜೆ ಐಕ್ ದಾಲ ಭೇದ ಭಾವೇಜ್. ದೇವಿ ಮಾತ್ಮ್ಯಂ ಒಂದು ಗ್ರಂಥ ಉಂಡತ್ತೆ ದೇವಿ ಮಾತ್ಮ್ಯಂ ಸ್ವರೂಪ ತುಳುಟು ಅನುವಾದಾಯಿನ ಒಂಜು ಗ್ರಂಥ. ಐಟು ಓಂಕಾರ ಅಂದು ಉಂಡತ್ತೆ ಓಂಕಾರ ಅವು ತುಳು ಲಿಪಿ ಯಾನ್ ಬಣ್ಣದ್ದು ಶ್ರೀ ಬನ್ನಂಜಿ ಗೋವಿಂದಾಚಾರ್ಯ ಪಂತೇರು ಓಂಕಾರ ಪನ್ಪಿನ ಲಿಪಿ ತುಳುಟು ಬೈದಿ ನಾವು ತುಳುತ ಲಿಪಿ ಇಂದು ಪಂತೇರು. ದೇವಿ ಮಾತ್ಮ್ಯಂ ಪನ್ಪಿನ ಗ್ರಂಥ ಐಟು ದೇವಿ ಮಾತ್ಮ್ಯನಿಗಳು ತೂದುಪ್ಪ ರಕ್ತ ಬೀಜ ಬರುಪೆ ರಕ್ತ ಬೀಜ ತುಂಬ ಮಹಿಷ ನೊಟ್ಟೆಗಿತ್ತೆನಾಯೇ ಶುಂಭ ನೊಟ್ಟೆಗಿತ್ತೆನಾಯ ಅತ್ತ ತುಂಬ ಮಹಿಷ ನೊಟ್ಟೆಗಿತ್ತೆನಾಯೇ ಮಹಿಷನ ವಿಂಧ್ಯಾಚಲಾಡ್ದು ಉಂತದ್ದು ಅಪ್ಪೆ ಕೆರ್ನಾಗ ಈ ರಕ್ತ ಬೀಜ ಕಂಪ್ಲೀಟ್ ಜಗಜ್ಜನನಿನ ತೂತೆ ಸಂಪೂರ್ಣ ಜಗಜ್ಜನನಿ ಏರು ಪನ್ಪಿನ ಒಂಜು ಮಾಹಿತಿ ಆಯಗುಂಡು ಅಂಜಾದ ಶುಂಭಡ ಪನ್ಪೆ ಆದಿಮಾ ಏರು ತರುಣಿ ಅಲ್ಲ ಅವಳು ಆದಿಮಾಯೇ ಪನ್ಪ ಅವಳು ತರುಣಿ ಅಲ್ಲ ಆದಿಮಾಯೆ ಎಂದು ಪನ್ ಪೊಣ್ಣಂದು ಬಟ್ ಆಳ ಆದಿಮಾಯೆ ದೈತ್ಯವರ ಸಂಹರಿಸುತ್ತ ತ್ರಿಜಸ್ವರ ಬೊರೆ ಎಂದು ಪನ್ ಅಂಜ ಆ ಏನ ಪನ್ಪೆನ ಅಯ್ಯ ತೆರೋಂದಿನ ಮಹಿಷನೊಟ್ಟುಗುಪ್ಪನ ಮಹಿಷನ ಕೆರ್ನಾಗ ರಕ್ತ ಬೀಜ ತೂದು ಜಗಜನನೇ ತೂದು ಪೋಡಿದು ಬಲ್ತೊಂದು ಬತ್ತದು ಶುಂಭ ನೊಟ್ಟಗಿತ್ತೆನಯೇ ಆ ಶಕ್ತಿ ತೂಲೆ. ಸೊ ಅವೇ ಮಾತೃರೂಪದ ಶಕ್ತಿ ಶುಂಭನ ಉಲಾಯಿತ್ತಂಡು ಶುಂಭದಾನವನ ಉಲಾಯಿಲಾಯಿತ್ತಂಡು ಶುಂಭನ ಕೆರಡಾಂಡ ಆದಿಮ ಏನ ಮಲ್ತೋಲು ಶುಂಭನ ಉಲಾಯ್ದ ಮಾತೃಶಕ್ತಿನ ಪಿದಾಯಿಗೆತ್ತೋಲು ಆಯನ ಕೆರ್ರೆ ಅಂಡ್ ಅವನು ಬ್ರಹ್ಮೆ ಹೊರಗೊರ್ದುಪ್ಪೆ ಶುಂಭಗ್ ನಿನ್ನ ಅಪ್ಪೇರ್ದು ಈ ಸೈಪ ಬಂಡದು. ಸೊ ಅಪ್ಪೆ ಉಲಾಯಿಪ್ಪನಾಗ ಅಪ್ಪನ ಕೆರ್ರೆ ಆಪು ಜತ್ತೆ ಅಂತದು ಶುಂಭನ ಕೆರಡಾಂಡ ಶುಂಭನ ಉಲಾಯಿಪ್ಪನ ಮಾತೃ ಶಕ್ತಿನ ಪಿದಾಯಿಗೆತ್ತದ ಕೆರ್ಪೊಂಡು. ಈ ಆದಿಶಕ್ತಿ ಮಾತಂಗಿ ರೂಪಡು ಮಾಯ್ದ ಪುಣ್ಯಮೆದ ನೀ ನೀರ್ದೊಲಾಯ್ದು ಬರ್ಪೋಲು ಮಿತ್ ಮಾತಂಗಿ ರೂಪಡು ಮಾಯ್ದ ಪುಣ್ಯಮದಾನಿ ನೀರ್ ದೊಲಾಯ ಬತ್ತದು ಆಲು ದೇವತೆಲೆಗೆ ದರ್ಶನ ಕೊರ್ಪೋಲು. ಸೊ ಇಂದ ಆದಿಶಕ್ತಿ ಮೂಲ ಶಕ್ತಿ ಮೂಲ ಚೈತನ್ಯ ರೂಪ ನಮ್ಮ ಪನ್ಪನ ಅವೇ ಅಪ್ಪೆ. ಒಂಜಿ ಮನುಷ್ಯ ಆಯನ ಜೀವಡು ಆಯನ ಶರೀರಡು ಶಕ್ತಿ ಚೈತನ್ಯ ಪಂಡ ಅವು ಆಯನ ಜೀವಕೋಶಡುಪ್ಪುನ ಮೈಟ್ರೋಕಾಂಡ್ರಿಯಾ ಪನ್ಪಿನವು ಅವನ ಜೀವಕೋಶಡುಂಡವು. ಆ ಮೈಟ್ರೋಕಾಂಡ್ರಿಯಾ ಪವರ್ ಹೌಸ್ ಮೈಟ್ರೋಕಾಂಡ್ರಿಯಾ ಯಾನ್ ಸೈಪನ ಮುಟ್ಲ ಏನ ದೇಹಡುಂಡವು ಆ ಉಲ್ತು ಬತ್ತೀನಿ ಅವು ಬತ್ತಿನ ಅಪ್ಪೆಡ್ದು ಬೇತ ಏರಡ್ದಲ್ಲ ಅದು ಅಪ್ಪೆಡ್ದು ಬತ್ತಿನ ಮೈಟ್ರೋಕಾಂಡ್ರಿಯಾ ಪನ್ಪಿನ ಶಕ್ತಿ ಏನೋ ಉಂಡ ಅನ್ನೋಡ ಜೀವಕೋಶಡು ಅವು ಎಂಕ್ ಏಪಲ ಎನ್ನೊಟ್ಟಿಗೆ ಉಪ್ಪುನು ಆಂಡ ಎಂಕ್ ಆಯ್ನ ಟ್ರಾನ್ಸ್ಫರ್ ಮಲ್ಪರ ಆಪುಜಿ ಎನ್ನ ಮೆಗ್ದಿಗೆ ಆಪುಂಡು ಎನ್ನ ಮೆಗ್ದಿಗೆ ಟ್ರಾನ್ಸ್ಫರ್ ಮಲ್ಪರ ಆಪುಂಡವು ಎಂಕ್ ಆಪುಜಿ ದಾಯಪಂಡ ಅಲ್ಪುಣ್ಣು. ಸೊ ನಮ್ಮ ಸೃಷ್ಟಿ ಅನಗ ಭ್ರೂಣಾವಸ್ಥೆಯ ಸೃಷ್ಟಿ ಅನಗ ಅಪ್ಪೆನ ಅಂಡಾಣು ಅವು ಗಿವನ್ ಸಿಸ್ಟಮ್ ಒಂದು ಕೊರ್ತಿರ ಸಿಸ್ಟಮ್ ಅವು ಅಪ್ಪೆನ ಅಂಡಾಣು ಐಟ್ ಮೈಟ್ರೋಗಾಂಡ್ರಿಯ ಉಂಡು ಅಮ್ಮೇರ್ದು ಓಪುಂಡ ಅವು ಡಿ ಎನ್ ಎ ಮಾತ್ರ ಅಮ್ಮನ ಜೀವಕೋಶಡುಲ್ಲ ಮೈಟ್ರೋಗಾಂಡ್ರಿಯ ಉಂಡು ಅವು ಪೋಪುಜಿ ದಯಪಂಡ ಐಕೆ ಬೇತೆ ಕೆಲಸ ಉಂಡು ಅವು ಚಲನಶೀಲತೆ ಕೋರ್ಪುಂಡು ಅಣುಗು ಪುವಾರೆ ಚಲನಶೀಲ ಕೊರಡತ್ತ ಅವು ತರೆಟುಪ್ಪುಂಡು ವೀರ್ಯನು ಅಂದ ತರೆಟುಪ್ಪುಂಡು ಮೈಟ್ರೋಕಾಂಡಿ ಅವು ಪೋಪುಜಿ ಅವು ಅಣು ರೂಪಡಿ ಇತ್ತದು ಅವು ಅವುಲೇ ಪಿರನೆ ಉಪ್ಪುಂಡು ಮೈಟ್ರೋಕಾಂಡಿ ಆ ಪೊಣ್ಣನ ಮಾತ್ರ ಗಿವನ್ ಸಿಸ್ಟಮ್ ಅವು ಪವರ್ ಹೌಸ್ ಇಂಚ
ಒಂಜಿ ಭ್ರೂಣ ಸೃಷ್ಟಿಯಾನಾಗ ಮೈಟ್ರೋಕಾಂಡಿಯ ಅಪ್ಪೆನೇ ಬರ್ಪುನಾಡೆಗ್ ಅಮ್ಮನ ಬರ್ಪುನೇಜ್ ಅಮ್ಮನ ಓ ಬರ್ಪುಂಡು ಡಿ ಎನ್ ಎ ಮಾತ್ರ ಡಿ ಎನ್ ಎ ಎತ್ತು ಬರ್ಪುಂಡು 50% ಮಾತ್ರ ಉಳಿದ 50% ಒರಿದಿನ ಅವು ಅಪ್ಪೆನೇ ಬರ್ಪುನು ಸೊ ಅಂಚಾಂಡ ಅಮ್ಮೇರ್ನ ಡಿ ಎನ್ ಎ 50% ಮಾತ್ರ ಒಂಜಿ ಭ್ರೂಣಾವಸ್ಥೆಗೆ ಭ್ರೂಣಗ ಪೋಪುಂಡು ಪಂಡ ಇಡೀ ಮೈಟ್ರೋಕಾಂಡ್ರಿಯ ಅತ್ತಾಂದೆ ಐ ಟಿ ಪಿನ ಬೇತೆ ಜೀವಶಕ್ತಿಲು ಪೂರಲ ಅಪ್ಪೆನೇ ಗಿವನ್ ಇಂದು ಬಾಲೆಗೆ ಅವು ವರ್ಗಾವಣೆ ಆಪುಂಡು ಬೇತೆ ಕಟ್ಟಿಜ್ಜಿ ಅವೇ ಅಪ್ಪನ ಶಕ್ತಿ ಒಪ್ಪುನು ಮಾತೃ ಶಕ್ತಿ ಅವೇ ಮೈಟ್ರೋಕಾಂಡ್ರಿಯ ಪನ್ಪಿನ ಜೀವಶಕ್ತಿ ಎಂಕಲೆ ಚೈತನ್ಯ ರೂಪಡುಂಡು ಈತ ಮಾತ್ರ ಭ್ರೂಣಗು ಭ್ರೂಣ ಕ್ರಿಯೇಟ್ ಆನಗ ಸೃಷ್ಟಿ ಆನಗ ಐಟು ಸುಮಾರು ಹತ್ತು ಸಾಧಾರಣ ಮಿಲಿಯ ಕಟ್ಲೆ ಜೀವಾಣುಲು ಸೃಷ್ಟಿಯಪ್ಪ ಸೂಕ್ಷ್ಮ ಅನುಭವ ನಮ್ಮ ಜೀವಾಣುಲು ಸೃಷ್ಟಿಯಪ್ಪ ಅವು ಎಂಕಲ್ ಬಂಜಿ ಕಾರ್ಲು ನೆಟ್ಟು ಬರೋಪ್ಪಂಡು ಅವು ಹೆಂಚಿನ ಪಂಡ ಗಟ್ ಹೆಲ್ತ್ ನಂಬ ಅನ್ಪತ ನಮ್ಮ ಆರೋಗ್ಯ ನಮ್ಮ ಜೀವನ ಇಡೀ ಆರೋಗ್ಯನು ರಕ್ಷಣೆ ಮಾಲ್ಪುನ ಆ ಸೂಕ್ಷ್ಮ ಅಣುಜೀವಿಲು ಅವು ಪೂರಲ ಅಪ್ಪನ ಜೀವಡ್ದೇ ಬರ್ಪುಂಡು ಅಪ್ಪನ ಶರೀರೋಡ್ದೇ ಎಂಕ್ಲೇ ಬರ್ಪುಂಡು ಅಂಜನ ಇಕ್ಕಲು ತೂಲೆ ಎತ್ತು ಇಂಪಾರ್ಟೆಂಟ್ ಅಪ್ಪೇ ಬನ್ಪುನವು ಇನ್ನು ಪೂರ ಇತ್ತೆ ವೈಜ್ಞಾನಿಕವಾದ ಇತ್ತಿ ನಾವು ಯಾನು ಓದುದು ತೆರೀದೆ ನಾವು ಯಾನು ಸೈನ್ಸ್ ಸ್ಟೂಡೆಂಟ್ ಅತ್ತ ಯಾನು ಕಾಮರ್ಸ್ ಸ್ಟೂಡೆಂಟ್ ಯಾನು ಓರಿದು ಓದುದು ಅಯ್ಯ ಅರ್ಥ ಮಲ್ತೊಂದಿನಿ ಯಾನು ಅಂಜನ ಬೆತ್ತ ಬೇತ ವ್ಯವಸ್ಥೆ ದೇಹದೊಳಗೆ ಬೆಚ್ಚೆ ಒಪ್ಪು ನಾವು ಬಾಲೆ ಪಿದಾಯ್ ಬನ್ನಾಗ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆನಾಗ ಆಯ್ಕೆ ಸಮಸ್ಯೆ ಬರ್ಪುಂಡು ಅಯ್ಯ ಪೂರ ಎದುರಿಸು ನಾವು ಇಂದು ಪೂರ ನಮ್ಮ ಅಪ್ಪೆನೇ ಪಂಡ ನಮ್ಮ ಪನೋಲಿ ಅಂಜದ ಅಪ್ಪೆ ಕಟ್ಟು ಮಾತ್ರ ಪ್ರಪಂಚ ಉಡುಪುನು ಬೇತ ಕಟ್ಟಿ ಇಜ್ಜಿಂದ ಯಾನ್ ಧೈರ್ಯವಾದ ಪನ್ಪೆ ಅವತ್ತಂದೆ ಆನನ ಶರೀರಡು ಎಕ್ಸ್ ಬಕ್ಕ ವೈ ವರ್ಣದಂತುಂಡು ಎಕ್ಸ್ ಎಲ್ಲ ವೈಲ ಎಂಕ್ಲ ದೇಹಡುಂಡು ಎಕ್ಸ್ ಎಕ್ಸ್ ಅವು ಅಪ್ಪೆನ ದೇಹಡುಂಡು ಸೊ ಇಂದು ಆನ ಭ್ರೂಣನ ಪೊಣ್ಣ ಭ್ರೂಣನ ಡಿಸೈಡ್ ಮಲ್ಪುನ ಮಾತ್ರ ಆನಗುಪ್ಪುನ ವೈ ವೈ ವರ್ಣತಂತು ಅವು ಆಯಗ್ ಆನ ಬಾಲೆ ಆವಡ ಆವಡ ಅತ್ತೇ ಡಿಸೈಡ್ ಮಲ್ಪುನ ಬೇತು ವಾ ಕೆಲಸ ಲೈಕಿಜ್ಜಿ ಆಂಡ ಅಪ್ಪೆನ ದೇಹಡುಪ್ಪನ ಎಕ್ಸ್ ಎಕ್ಸ್ ರೆಡ್ ಎಕ್ಸ್ ವರ್ಣತಂತುಲ್ಲದೆ ಅವು ಕೇವಲ ಪೊಣ್ಣು ಬಾಲೆಯನ್ನು ಮಾತ್ರ ಸೃಷ್ಟಿ ಮಲ್ಪುನತ್ ಅವು ಏನ ಮಲ್ಪುನು ಪಂಡ ಅವು ಆಲೆಗ್ ಜೀವ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಕೊರ್ಪುಂಡು ರೋಗ ನಿರೋಧಕ ಶಕ್ತಿ ಅಲ್ಲಿಗೆ ಇಮ್ಯುನಿಟಿ ಕೊರ್ಪುಂಡು ಅಂಜದ ಪೊಣ್ಣಗ್ ಬೇಗ ಸೀಕ ಬರ್ಪುಜಿ ಅನುವಂಶದ ಕಾಯಿಲೆ ಆನಗ ಬೇಗ ಬರ್ಪುಂಡು ಪೊಣ್ಣಗ ಬೇಗ ಬರ್ಪುಜಿ ದಾಯಪಂಡ ಅವಳು ಒಂಜಿ ಎಕ್ಸ್ ಮಾತ್ರ ಆನಡುಪ್ಪುನು ಅವು ಡ್ಯಾಮೇಜ್ ಅಂಡ ಆಗಿ ಬೇಗ ಸೀಕ ಬರ್ಪುಂಡು ಪೊಣ್ಣಗಂಜದ ರೆಡ್ ಎಕ್ಸ್ ಉಂಡು ಇನ್ನು ಪೂರ ನಮ್ಮ ತೆರಿನಾಗ ವೈಜ್ಞಾನಿಕವಾದ ಏತ್ ಪ್ರಾಮುಖ್ಯವಾದ ಉಂಡು ಅಪ್ಪೇ ಪಂಡ ನಮಗೆ ಗೊತ್ತಾಪುಂಡು ತಾನು ಪುರಾಣಕ್ಕೆ ಪೋಯೆ ಐದು ಪಕ್ಕ ಏನು ವೈಜ್ಞಾನಿಕವಾದ ಬತ್ತೆ ನನ್ನ ಸಾಮಾಜಿಕವಾದ ಅಪ್ಪೆ ಕಟ್ಟೆ ಪನ್ಪು ನಾವು ಅಲ್ಲಿ ಏತ್ ಬಂಗಡುಪ್ಪಾಡು ಏತ್ ಕಷ್ಟಡುಪ್ಪಾಡು ಕಂಡಕ್ಬೋದು ನಟ್ಟಿ ನಡೆದು ಕೆಸರು ಕಾರಡುಪ್ಪಾಡು ಪಾಲೆ ಬಕ್ಕ ಕತ್ತಿ ಕೈಟುಪ್ಪಾಡು ಅಲ್ಲಿ ಇಲ್ಲಗ ಬಂದಾಗ ಆ ಮುಳಿತ ಕುಬೇನು ತೂನಾಗ ಎನ್ನ ಇಲ್ಲು ಎಂದು ಪನ್ಪೋಲು ಇಂದು ಎನ್ನ ಇಲ್ಲು ಮೂಲುಪ್ಪುನ ಎನ್ನ ಅಪ್ಪೆ ಎನ್ನ ಜೋಕುಲು ಮೂಲುಪ್ಪು ನಾವು ಎಂಕ ಸಂಬಂಧಪಟ್ಟಗಳು ತಮ್ಮಲೆ 60 ಇಂಚ ಎನ್ನ ಮೆಗ್ದಿ ಎನ್ನ ಪಲ್ದಿ ತ ಎನ್ನ ಎತ್ತು ಬಂಗ ಇತ್ತನಲ್ಲ ಯಾನು ಇಲ್ಲಗ ಬಂದಾಗ ಯಾನು ವಾ ಇಲ್ಲನ ತೂಪೆ ಅವು ಎನ್ನ ಇಲ್ಲ ಎನ್ನ ಅವು ಆ ಅಪ್ಪೆಗೆ ಒಂಜಿ ಕನ ಅಲ್ಲ ಎಂಚಿನ ಕನಪಂಡ ಎನ್ನ ಮಗಳು ಎನ್ನ ಅಪ್ಪೆ ಮುಕ್ಕಲು ಪೂರ ಈ ಮನೆತನ ಉದ್ಧಾರವಡು ಗೌರವ ಬರೋಡು ಪನ್ಪಿನವು ಅಲ್ಲೆನ ಒಂಜಿ ಆಸೆ ಆ ಕನ ಪನ್ಪುನವು ಅಪ್ಪೆ ಕಟ್ಟದೆ ಮೂಲವಾದೇ ಉಂಡು ಅಲ್ಲೊಂಜಿ ಕನವು ಅಲ್ಲ ಪರಿದು ಬಂದ ಬಜೆಟ್ ಜೆತ್ತದು ಪಾಡು ತನ್ನ ಮಗಳಡ ಪಾದನ ಪನ್ನೊಂದು ಜಪ್ಪಲು ಆ ಕಾಲೋಡ ಟಿ ವಿ ಅವು ಇಂತಲಜ್ಜಿ ಕರೆಂಟ್ಲ ಇಜ್ಜಿ ಜೊತೊಂದು ಮಗಳಿಗೆ ಐನ ಅಲ್ಲಿ ಪನ್ಪೋಲ ಕೆಬಿಕ್ ಪಾರ್ದನ ಪನ್ಪೋಲ ತಲೆಮಾರು ತಲೆಮಾರದು ತಲೆಮಾರು ತಲೆಮಾರಗ ಪನ್ಪೋಲು ಎಂಜಿನ ಪಾರ್ದನ ಬಂತೋಲು ಪೊಕ್ಕಡ ಪಾರ್ದನ ಕತೆ ಬಂದಿನ ಅತ್ತಾಳು ಆ ಪಾರ್ದನೊಡೆಂಚಿನ ಅಣ್ಣಪ್ಪಂಡ ಆಯ್ತ ಆಯ್ತ ನಾಯಕಿ ಇರಲಿರ್ತ ಹೀರೋಯಿನ್ ಆಕಲು ಮೂಲಕ್ಕನೆ ಭಂಗಪತ್ತಿನ ಕೊಲು ಸಿರಿಯಾವಡು ತನ್ನಿಮನಿಗವಾಡು ಕಲ್ಲುರುಟ್ಟಿ ಅವಾಡು ನಾಗಸಿರಿ ಕನ್ಯಾವಾಡು
ಬಲಜೀವಮಾನಿಗವಾಡು. ಸೊ ಇಂಚಿನ ಭಂಗಭತ್ತಿನ ಕೊಲು ಸ್ವಾವಲಂಬ ಆದಿತ್ತಿನ ಕೊಲು ಸವಾಲು ಎದುರಿಸಿನ ಕೊಲ್ನ ಕತೆನು ಈ ಅಪ್ಪೆ ಮಗಳಿಗೆ ಬೆತಬೇತು ಸಂದರ್ಭಡು ಜಪ್ಪನಪ್ಪ ಮಾತ್ರ ಅತ್ತು ಬೆತಬೇತು ಸಂದರ್ಭಡು. ಅವು ನಟ್ಟಿ ನಟ್ನಗವಾಡು ಕಂಡುಡಿ ಕೆಲಸ ಮಲ್ಪನಗವಾಡು ಇಂಜ ಅಲ್ಲಿ ಪನೊಂದೇ ಇತ್ತಲು ಅವು ಏನು ಅಂದ್ರೆ ವರ್ಗಾವಣೆ ಅದು ವರ್ಗಾವಣೆ ಅದು ವರ್ಗಾವಣೆ ಅದು ಬತ್ತಂಡು. ಸೊ ಇಂಚ ವರ್ಗಾವಣಾತಿನ ಪ್ರಾಮುಖ್ಯ ಒಂಜ ಕತೆ ಬಂಡ ಸಿರಿನ ಕತೆ ನಿತ್ಯ ಜಾನಪದ ಬರೋದಲ್ಲೇ ವೈಜ್ಞಾನಿಕ ಅಂಡು ನನ್ನ ಜಾನಪದ ಗ್ಯಾನ್ ಬರೋದಲ್ಲೇ ದೈವಾರಾಧನೆಗೆ. ಓ ದೈವ ಆರಾಧನೆ ಆರಾಧನೆ ಬಂಡ ಸಂರಕ್ಷಣೆ ಪನ್ಪುನ ಅರ್ಥಲ ಉಂಡು. ಸಂರಕ್ಷಣೆ ಏರು ಮಲ್ಪಡು ಸಂರಕ್ಷಣೆ ಮಲ್ಪನು ಅಪ್ಪೆನೇ ಉಂಡು. ಈ ಸಂರಕ್ಷಣದ ಕಾನ್ಸೆಪ್ಟೆಡ್ ಆರಾಧನದ ಕಾನ್ಸೆಪ್ಟೆಡ್ ದೈವ ತಾನು ಪೊಣ್ಣು ಪನ್ಪುಂಡು ಯಾನು ಮದಿಮಾಲು ಪನ್ಪುಂಡು ಯಾನು ಮುತ್ತೆ ಸದೀತಿನ ಮದಿಮಾಲು ಕರಿಯಣೆಂಡು ಕಾರುಂಗಿರುಂಡು ಪುರ ಉಂಡು ಸೊಂಟಪಟ್ಟಿಂಡು ಯಾನು ಮದಿಮಾಲು ಗಡಿಪತ್ತನ ಏರು ಮಧ್ಯಸ್ಥ ಏರು ಆಯೇ ಮತೀತ ಮದಿಮಾಯೇ ಆಯೇ ಲೌಕಿಕ ಉಪ್ಪನು ದೈವ ಪನ್ಪುಂಡು ಯಾನು ಪೊಣ್ಣು ಒಂದು ಪನ್ಪುಂಡು ಯಾನು ಆಣಂದು ಪಂತೀಜಿ ಯಾನು ಮದಿಮಾಲು ನಿಗಲು ಏನ ಕಟ್ಲೆ ಉಂಡ ದೈವ ಕಟ್ಲೆ ಉಂಡ ಅವನ ರಕ್ಷಣೆ ಮಲ್ಪಡು ಅಲ್ಲಿ ಸುಮಾರು ಐಟಿ ಬರ್ಪುಂಡು ಪೇರ್ದ ಕುದು ಪೆದ ಅರಿಯಂದ ಲೆಕ್ಕ ಪೆತ್ತದ ಕೆರೆದಲು ಆಜಾಂದಿಯ ಲೆಕ್ಕ ಇದು ಸೊಂಟದ ಪಟ್ಟಿ ತಾಲಾಂದಿಯ ಲೆಕ್ಕ ಪೂರ ನಿಕಲು ತೂವಡು ಪರತ ನಿಗಿಪಡೆ ಪೊಸತನ ತೋಡಡೆ ಪುರ ಪನ್ಪೇರು ಆಯ್ತು ದೈವ ಪನ್ಪುಣು ಯಾನು ಪೊಣ್ಣು ಒಂದು ಪನ್ಪುಂಡು ಯಾನು ಪೊಣ್ಣು ಒಂದು ಸುಮಾರಾತ ದೈವಲು ಆಣ ಪೊಣ್ಣ ಅಂದು ಗೊತ್ತಿಜ್ಜಿ ಪಡ್ಡೆತ್ತಿನ ಬ್ರಹ್ಮಸ್ಥಾನಡು ಬೆರ್ಮೇರನ ಅಪ್ಪೆಂದಲೇ ಎಪ್ಪುವೇರು ಅಪ್ಪೆಂದಲೇ ಎಪ್ಪು ನಲ್ಪ ಅಂದರೆ ಬೇತೆ ಬೇತೆ ಏನ ಪನಲಿ ಸುಮಾರು ಹತ್ತು ದೇವಲು ಆನ ಅಪ್ಪನ ಲೆಕ್ಕೇ ಸರಿ ಉಂಡು ಅವು ಗೊತ್ತಾಪುಚಿ ಅವು ಅಪ್ಪೆನ ಅಥವಾ ಅಮ್ಮೆನ ಅಂದು ಗೊತ್ತಾಪುಚಿ ಆನ ಪೊಣ್ಣ ಅಂದು ಗೊತ್ತಾಪುಚಿ. ಸೊ ಇತ್ತೆ ನಮ್ಮ ಈ ಇಂಥ ಸಿರಿತ ಪಾರ್ಥನದ ನಮ್ಮ ಬತ್ತ ಸಿರಿಕ್ ಅವಳು ಸಂಘರ್ಷ ಬತ್ತಿನಿ ಕಂಡನೆಡ ತನ್ನ ಇಲ್ಲನ ಸಂರಕ್ಷಣೆ ಮಲ್ತಿಜಿ ಬಂಡದು ಸಿದ್ದು ಬಯಕದ ಸಿರೆ ತುತ್ತು ತೊಳಪಂಡ್ಪಿನ ಮಲ್ಲ ವಿಷಯ ಅತ್ತು ಸಿರಿಗೆ ದಾಯ ಸಂಘರ್ಷ ಅಂಡಲ್ಪ ಸಿರಿಗೆ ಆಯ್ನ ತನ್ನ ತಾನು ಪೆದ್ದರೆ ಬಡದು ಇಲ್ಲಾಗ ಪೋನಾಗ ಆಯ್ನ ತೂವರೆ ಒಂಜಿ ದಿನಲ್ಲ ಕಾಂತು ಪುಂಜೆ ಬೈದಿಜತ್ತ ತನ್ನ ಬಂಜಿಡ ಬಾಲ್ಯಪ್ಪನಾಗ ಹೆಂಗೆ ಪವಿತ್ರವಾಯ್ನ ಸೀರೆ ತುತ್ತು ಅದಿಜತ್ತ ತನ್ನ ಸಂಬಂಧಪಟ್ಟ ಸತ್ಯನಾಪುರದ ಆಸ್ತಿನ ತನ್ನ ಇಲ್ಲನು ಅಯ್ಯ ಉಲಾಯ ಪಡ್ರೆ ಕೆಲಸ ಮಲ್ತೆತ್ತ ಪಿತೂರಿ ಮಲ್ತೆತ್ತ ಅಂದ ಅಪ್ಪೆ ಕಟ್ಟದನು ಒರಿಪರೆ ಬಡದ ಅಲ್ಲಿ ಸಂಘರ್ಷ ಮಲ್ತೋಲು ಅಲ್ಲಿ ಬಸರೂರು ಗುತ್ತ ಜಾಲಡಂತ ಪಂಡೆಂಚಿನ ನೀಕ್ ಏನು ಬರ ಪನೋಡು ಬರ ಪನೋಡೇ ಪಂಡದು ಈ ಅಂಕ ಬರ ಪನೋಡು ಪಂಡದ ಅಲ್ಲಿ ಮೂಕುದಿಗೆತ್ತೋಲು ಸುಮಾರು ಕತೆ ಉಂಡಾಯ್ತು ಮೂಕುದಿಗೆತ್ತೋಲು ಅದಕ್ಕೆ ಕಾಂತು ಪಂಜ ಬಂದೆ ಯಾನು ಸೈದಿಜಿ ಮಾರೇ ದಾಯಗೆಪ್ಪು ಈ ಪಂಡು ಯಾನು ಸೈದಿಜಿ ಮಾರೇ ಐತಿ ದಾಯಗೆಪ್ಪು ಬಂಡದು ಅದಕ್ಕೆ ಸಿರಿ ಏನ ಪಂಡೋಲು ನಿಕ್ಕಾದು ಯಾನು ಇಂದನ ಪಿರದು ಈಪುಜಿ ಯಾನು ಪಿರದು ಇಪ್ಪನು ಇಡೀ ತುಳು ಜಗತ್ತಡು ಏರು ಕಂಡನಡ ಶೋಷಣ ಒಳಪಟ್ಟದೆರ ಅನಾಥ್ಯಾರ ಅಚ್ಚಾತ್ಯಾರಿಗೆ ಒಳಪಟ್ಟದೆರ ಏರು ಬಾಲವಿದ್ಯಾರ ಇಲ್ಲದ ಮೂಲೆಗೆ ಸೇರಿದೆರ ಕಂಡನ ಸೈತದ ಇಲ್ಲದ ಮೂಲೆಗೆ ಸೇರಿದೆರ ಅಕ್ಲೇ ಬೋಡದು ಯಾನು ಮೂಕುತಿ ದೀಪೆ ಪಂಡದಾಲ ಬಸರೂರು ಗುತ್ತದ ಜಾಲಡು ಉಂತದ ಬಂತೋಲು ಅವಂಜಿ ಸನ್ನದ್ದು ಬನೋಲಿ ನಮ್ಮ ಇಡೀ ತುಳು ಜಗತ್ತ ಪುಣ್ಯಲೆಗ ಆಳು ಸ್ವಾವಲಂಬನೆದ ಒಂಜಿ ಸನ್ನದ್ದನೆ ಅಲ್ಲಿ ಪಂಡೋಲು ಅಂಜನೆ ಅಲ್ಲಿ ಇಲ್ಲಿ ಬಿಡದೆ ಬತ್ತೋಲತ್ತೆ ಇಲ್ಲಗೆ ಓಲು ಪಿತೂರಿ ಅಂಡ ಎನ್ನ ಮನೆತನಗ ಎನ್ನ ಗೌರವಗ ಓಲು ತೊಂದರೆ ಆಪುಂಡ ಆ ಇಲ್ಲನೇ ಬಿಡುದು ಸತ್ಯನಾಪುರನ್ನೇ ಬಿಡುದು ಅಲ್ಲಿ ಬತ್ತೋಲು ತೊಟ್ಟಿಲಿಡು ಬಾಲಿನ ದಾರುಡು ತುಂಬ ಒಂದು ಬತ್ತೋಲು ಆ ಬಾಲೆ ಹೆಂಚಿನ ಬಾಲೆ ಅಲ್ಲನೇ ಶಕ್ತಿ ಆಣೆ ಆಣೆ ಆಣೆ ಶಕ್ತಿ ಅಂಜ ಬತ್ತಿನ ಆಳು ಕೂಡ ರಡ್ಡನೇ ಮದ್ಮೆ ಆಳು ಕೆಲವರನ್ನೇ ನಾನು ದಾಯ ರಡ್ಡನೆ ಮದ್ಮೆ ಆಳು ಕಂಡನೇನು ವಿರೋಧಿಸಲು ಬತ್ತಿನಲ್ಲತ್ತ ಅಲ್ಲಿ ರಡ್ಡನೇ ದಾಯ ಮದ್ಮೆ ಅಲ್ಲಿ ಕೊಟ್ಟರೆ ಮಾಡಿದ ಕೊಡ್ಸರ ಆಳ್ವನು ಅವಳು ರಡ್ಡನೇ ಮದ್ಮೆ ಆಳಿಗೆ ಆಯಾಗ ಇತ್ತನೇ ಒಂಜಿ ಪೊಣ್ಣು ಮದ್ಮೆ ಆದಿತ್ತೇನೆ ಸಾಮನು ಮದ್ಮೆ ಆದ್ದೆ ಅಂಡ ಸಿರಿ ಆಳಿಗೆ ಮದ್ಮೆ ಅವ್ರು ಅಂಡ ಆಳ್ನ ಹಕ್ಕವು ಆಳು ಏರೆ ಬಡ ಮದ್ಮೆ ಹಾಪಲ್ಲ ಆಳಿಗೆ ಇಷ್ಟ ಐತಿ ನನ್ನ ಮದ್ಮೆ ಹಾಪಲ್ಲ ಆಳು ಕಾಂತು ಪೂಜೆ ಬಡ್ಚೆ ಅಯ್ಯ ಆಳೇನ ಆಳಿಗೆ ತೊಂದರೆ ಮಲ್ದೆ ಆಳಿಗೆ ಮಾತೃತ್ವ ಗಾಯ ಸವಾಲು ಒಡ್ಡದೆ ಅಂಜನ ಬಡ್ಚಿ ರಡ್ಡನೇ ಮದ್ಮೆ ಆವಲೆತ್ತಾಯ ಆಳು ಆವಲೆತ್ತ ಅಲ್ಲಿ ಐನೇ ಪಂದಿನ ಬಸರೂರು ಗುತ್ತೂರು ಅಂತದ್ದು ಜಾಲಡು ಐನೇ ಪಣ್ಯ ಅಲ್ಲಿ ಅಂಜನ ಅಲ್ಲಿ ಮದ್ಮೆ ಆಯಲು
ಸಾಮಾನೊಟ್ಟಿಗೆ ಇತ್ತೋಲು ಕುಮಾರ ಸೈತತ ಅಲ್ಲಿ ಮಾತೃತ್ವನ ಏರೆಗೆ ಹಂಚನು ಏರೆಗೆ ತುಂಬು ಪೋಪುಂಡವು ಅಂಚ ಕುಮಾರನ ಅಬ್ಬ ನಡ್ಕೊಡು ಮಾಯ ಮಲ್ಪುನಾಗ ಸಿರಿ ಏನಪ್ಪಂಡೋಲು ಪಂಡ ಕುಮಾರಿ ಬೊಳ್ಳೊಟ್ಟು ಪೋಲ ಯಾನ ನಿಕ್ಕಿ ಮೆಗ್ದಿನ ಪೆದ್ದದು ಕೊರ್ದು ಬರ್ಪೇ ತೂಲೆ ಏತ ಮಾತ್ರ ಕಟ್ಟದ ಪ್ರಾಮುಖ್ಯತೆ ಏತುಂಡು ತೂಲೆ ಸೊನ್ನೆನ ಪೆದ್ದಿಯೋಲು ಸೊನ್ನೆನ ಪೆದ್ದದು ಆಲು ಬಕ್ಕ ಸೈತೋಲು ಕುಮಾರನೊಟ್ಟು ಬೊಳ್ಳೊಟ್ಟು ಪೋಯೋಲು ಬುಡ್ಲೆ ಅಂಡ ಆ ಸೊನ್ನೆನ ಆಲು ಬೇತೆ ಬೇತೆ ಕಾರುಂಡಾಡು ಬುದ್ದಿ ಪೆದ್ದಿಯೋಲು ಅವಳು ಸಾಮುಗು ಬಾಲೆಜ್ಜಿ ಸಾಮುನ ಅಜ್ಜಿಲ್ಲು ಅವು ನಮ್ಮ ಉರುಕಿ ತೊಟ್ಟು ಕೆದಿಂಜ ಉರುಕಿ ತೊಟ್ಟುಡುಂಡು ಸಾಮು ನಿಜವಾದ ಒಂಜಿ ಪೊಣ್ಣು ಬಾಲೇನ ಪೆದ್ದದು ಆಲು ಆಲ್ನ ಕುಟುಂಬನೂ ಸಂಸಾರನೂ ಅನುವಂಶೇತನು ಮುಂದರ್ಸಿ ರಾವಡಿತ್ತುಂಡು ಆಯ್ತ ಬದಲಿಗೆ ಸಿರಿ ತಾನು ಪೆದ್ದದು ಆ ಬಾಲೆನ ಸಾಮುಗೆ ಕೊರೆದು ಸಾಮು ಇದನ್ನು ಬೋದಿ ಅಜ್ಜರಿ ಕೊರಲ ಕಾನೊಟ್ಟದ ಅಜ್ಜರಿ ಕೊರಲ ಕಾನೊಟ್ಟದ ಅಜ್ಜರಿ ಕೊರಲ ಪಂಡದು ಬಂದು ಅವಳು ರಡ್ಡು ಅಲ್ಲ ಉದ್ದೇಶ ಈಡೇರಿಂಡತ್ತೆ ಅವಳು ಕುಟುಂಬಲ ಮುಂದುವರಿಯಂಡು ಕಡೆಗೆ ತಾನು ಪೊಣ್ಣನ ಪೆದ್ದಿಯೋಳು ತನ್ನ ಕುಟುಂಬಲ ಸೊನ್ನೆ ಆಂಡು ಹಬ್ಬಗ ದಾರೆಗಾರ ಆಂಡು ಕೊಡೆಗೆ ಅವರ ಉಂತುಂಡು ಸಂತಾನನೇ ಬೇರೆ ಮೇರೆ ಉಂತಾಯಿನಿ ಇಂದು ಸಿರಿನ ಕಥೆದ ಪ್ರಾಮುಖ್ಯತೆ ನಮ್ಮ ತೆರೆಯೋಡಾಯಿ ನಾವು ಅಂಜನ ಕಲ್ಲುರುಟ್ಟಿ ಇಕ್ಕಡೆ ಗೊತ್ತುಂಡು ಕಲ್ಲುರುಟ್ಟಿ ಮೆಗ್ದಿ ಕಲ್ಕುಡಾಗ ಬಾಡೋದು ತಾನು ಸೈತೋಳು ಬೈರಾರಸನ ತಾನು ತಾಯಿಗೆ ಸಾವಾಲು ಕೊರಡು ಪಂಡದು ಇಂಚನ ಎದುರಿಸಾರ ಆಪುಜಿ ಅಕ್ಲೆ ಗದಾಗ ಅಕುಲು ಎಲ್ಲಿ ಅಕುಲು ಅರಸೆ ಭಾರಿ ಮಲ್ಲಾಯೆ ಆಯ್ ಬೆದರಿಕೆ ಒಡ್ಡುವೆ ತಾನು ಜೀವನ ಬುಡ್ದು ಸೈದ ಅಕ್ಕಲು ಅಡ್ಡಿದನಲ್ಲ ಅಕುಲು ಮಾಯಡಬೋದು ಬೇರೆ ಅರಸಗ ತೊಂದರೆ ಕೊರಿಯರು ಜರ ಕಲ್ಲೂರಿಟ್ಟದಲ್ಲೇ ಪಲಾಯಿ ಬೋಡೋದು ಮಲ್ಲ ತ್ಯಾಗ ಮಲ್ತೋಲು ಅಲೇ ಸೈತು ಪೋಯಲು ವೇಣೂರು ಮಾದೇವ ಅಂಗ ನೋಡು ಆಲು ಮಾಯಗು ಸಂಧಿಯೋಲು ಅಂಜನೆ ಬಲಜೇವ ಮಾನಿಗ ಅಂದಿ ಪಾರ್ಧನ ಉಂಡು ಸುಮಾರು ಪಾರ್ಧನಲ್ಲಿ ಉಲ್ಲ ನಾಗಸಿರಿ ಕನ್ಯಾಗ ಉಂಡು ತನ್ನಿ ಮಾನಿಗಲ್ಲೋಲು ಪೂರ ನಮಕಿಂದು ಅಪ್ಪೆ ಕಟ್ಟಿದ ಪ್ರಾಮುಖ್ಯತೆನ ತೋಜಾವುನ ಒಂಜೊಂಜಿ ಸ್ತ್ರೀತ್ವದ ಪ್ರತಿನಿಧೀಕರಣ ಮಲ್ಪನ ಪ್ರತಿನಿಧಿಯಲು ಪನೋಲಿ ನಮ್ಮ ಮೊಲ್ಲು ಬಲಜೇವ ಮಾನಿಗ ಆ ಕಾಲು ಇಂಚಿನ ಎತ್ತಿನ ಪಂಡ ವಧು ದಕ್ಷಿಣ ಕೊರ ಅಂದೆ ತೆರ ಕೊರ ಅಂದೆ ಮದ್ ಮ್ಯಾರೇಜ್ ವಾಣಲ ವಧು ದಕ್ಷಿಣ ಕೊರಡು ಮಾಣಿಗನ ಬಲಜೋ ಮಾಣಿಗನ ಕಂಡನೆ ಬಲ್ಲಾಳೆ ಆಯ ಕೊರ್ಪುಜೆ ಆಲ್ನ ಆಸ್ತಿ ಉಂಡು ನಿನ್ನ ಆಸ್ತಿ ಬರೋ ಉಂಡ ತಾವು ನಿಕ್ಕೆಂದ ಬಂದ್ಪೆ ಅದಕ್ಕಾಲೇನು ಮಾನಿಗೆ ಒಪ್ಪುಜೋಲು ಎನ್ನ ಆಸ್ತಿ ಎನ್ನನೆ ಎನ್ನ ಅಪ್ಪೆನ ಎನ್ನ ಎನ್ನನ ಸ್ವಂತ ಈ ಬೇತೆ ಕೊರಡುಂದು ತೊ ಇಂದು ಸಂಘರ್ಷ ಜಾಸ್ತಿ ಜಾಸ್ತಿ ಜಾಸ್ತಿ ಅದು ಅವು ಕಡೆಗಾನಗೆ ಏನನ್ಪಂಡ ಆಲು ಮೂಕುತ್ತಿ ಕರಿಯಾಣಿ ಕಾಲುಂಗೇರಿ ಪೂರ ಗೆತ್ತದ ಆಯ್ಗೆ ಕಡ್ಪುಡುವಲು ಏತು ಸ್ಟ್ರಾಂಗ್ ಆದ ಪಂಡ ಎನ್ನ ಆಸ್ತಿ ಎನ್ನ ಸ್ವಾವಲಂಬನೆ ಎನ್ನ ಎನ್ನನೇ ಅವು ನಿಕ್ಕ ಸಂಬಂಧಪಟ್ಟಿನ ಹತ್ತಂದು ಆಂಡ ಪುರುಷತ್ವದ ಅಧಿಕಾರಿ ಏತುಂಡು ಪಂಡ ಜುಮಾದಿ ಆಲೆಗೆ ಎಗನೆಸ್ಟ್ ಆಪ್ ದೈವ ಎಗನೆಸ್ಟ್ ಆಪುಂಡು ಬಲ್ಲಾಳೆ ಜುಮಾದಿಗೆ ಬಂದ್ಪೆ ಉಯಿಲು ಕೊರ್ಪೆ ಅದಕ್ಕೆ ಜುಮಾದಿ ಆಲೆಗೆ ತೊಂದರೆ ಕೊರ್ಪುಂಡು ಅವು ತೂಲೆ ಪುರುಷತ್ವದ ಇಂದು ಜುಮಾದಿಲ ಸಹಾಯ ಮಲ್ಪುಂಡು ಕಡೆಗಾಲ ಸೈತು ಒಪ್ಪೋಲು ಸತ್ಯದ ಘಟನೆ ಉಂಡು ಆ ತಡ್ಡಿಗೆ ಬಂದಾಗ ನಾಲ್ಕು ಸೈಪಲು ಉಲಾಯಿ ಪೋಪು ಜೋಲು ಅಂಚನೆ ಇಂದೇ ಬಾಲ್ಯಮಾನಿ ಕಥೆಲ್ಲ ಅಂಚನೆ ಉಂಡು ತನ್ನ ತಮ್ಮಲೆಗಾದ ಆಲು ಮಾಯಾಪನ ಸೈಪನು ಜುಮಾದಿ ಮಾಯ ಮಾಲ್ಪನು ಬಾಲ್ಯಮಾನಿ ಪಾರ್ದನ ಮೈಂದಾಲ ಪನ್ಪನ ಮೈಂದಾಲೆ ಬಾಲ್ಯಮಾನಿ ಮೂಲ ಆಲು ಮನೆತನಕ್ಕೆ ಬೋಡಾದು ತಮ್ಮಲಿಗೆ ಬೋಡಾದು ಅಲಿಬಲಿ ನಾಯಕಗೆ ಬೋಡಾದು ಬನ್ನಾರ ವೇಷಡು ಈ ಜುಮಾದಿ ದೇವ ಬತ್ತದ ಆಲಿನ ಮಾಯ ಮಲ್ತು ಬಿಡ್ಪುಂಡು ತೊಂಜನ ಸುಮ ನಾಗಸಿರಿ ಕನ್ನಿಕಲ ಅಂಚನೆ ಪ್ರತಿ ಒಂಜಿಲ ನಾಯಕಿಯರು ತುಳುನಾಡ ಅಪ್ಪೆಲೆಗ್ ಅಕುಲು ನಾಯಕಿಯರು ಸವಾಲು ಎದುರಿಸಿನ ಸ್ವಾವಲಂಬನೆ ಮಲ್ತನ ತನ್ನ ಹಕ್ಕನ್ನು ನಾನು ಪ್ರತಿಪಾದಿಸಿನ ಹಕ್ಕದ ಖಂಡನೆ ಖಂಡನೆ ಹಕ್ಕು ಹಕ್ಕದ ಖಂಡನೆ ಎಲ್ಲ ಉಲ್ಲೆ ಖಂಡನೆ ತನಗೆ ಹಕ್ಕು ಪಂಡ ಈ ಭಾರತ ದೇಶರ ಸಾಂಪ್ರದಾಯಿಕ ನಿರೀಕ್ಷಿತ ಮಾದರಿ ಉಂಡತೆ ಐದು ಭಿನ್ನವಾಯಿ ನಾವು ತುಳು ಜಗತ್ತು ಅವಳು ಪತಿಯೇ ಪರದೈವ ಅಂದಮ್ಮ ಪನ್ಪ ಮೂಲಂಚತ್ತು ತನ್ನ ಅಧಿಕಾರ ತನ್ನ ಜೀವನ ತನ್ನ ಖಂಡನೆ ತನ್ನ ಜೋಕುಲು ತನ್ನ ತಮ್ಮಲೆ ತನ್ನ ಅಪ್ಪೆ ಆ ಸ್ವಾವಲಂಬನೆದ ಅಧಿಕಾರಯುಕ್ತವಾಯಿನ ತನ್ನ ಒಂಜಿ ಗೌರವದ ಜೀವನ ಅಲ್ಲಿ ಏತು ಬಡತನಡ ಉಪ್ಪಾಡು ಏತು ಶ್ರೀಮಂತಿಕಡ ಉಪ್ಪಾಡು ಅವು ನಡಪುನ ನಮ್ಮ ತುಳುನಾಡದ ಅಪ್ಪೆಲೆನ ಒಂಜಿ ವಿವೇಚನಾಯುಕ್ತ ಪರಿಕಲ್ಪನೆ ನಮ್ಮ ಪನೋಲಿ
ಸೊ ಇಂಚಿನ ಪೂರ ಈ ದೈವತ್ವ ದೈವಾರಾಧನೆಗೆ ನಮ್ಮ ತೂನಾಗ ಇಂದು ಪೂರ ಅಪ್ಪೆ ಕಟ್ಟಿಡ್ದು ಮೂಲಾರ್ಧ ಬತ್ತಿ ನಾವು ಅನ್ಪಂಡೆ ಆಚೆ ಬೈದೇದೆ ಅವಡು ಕಾಂತಾಬಾರ ಬುಧವಾರನ ಅಪ್ಪೆ ದೇವಿ ಬೈದೇದೆ ಅವಡು ಪೂರ ಇಂಚಿನ ಸಾಂಸ್ಕೃತಿಕ ನಾಯಕಿಯರು ತುಂಬ ಜನ ಉಳ್ಳೇರು ಅಕ್ಕಲೆಡ್ದೆ ಈ ಜೋಕುಲು ಅಭಿವೃದ್ಧಿಗೆ ಬೈದೇರು ಕ್ರಮೇಣ ಇತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲಿ ಆತ ವಿಘಟನೆ ಆತ ಮೂಲ ಅಪ್ಪೆ ಕಟ್ಲೆ ಅಜ್ಜಿ ಅಮ್ಮೆ ಕಟ್ಲೆ ಓಲ ಅಜ್ಜಿ ಕಣ್ಣೇನೆ ಬಿಡದೆ ಜೋಕುಲು ಕಣ್ಣೇನೆ ಬಿಡದೆ ಒಂಜಿ ಬಾಲೆ ಇಡೆ ಮುಟ್ಟಲ್ಲ ಅವ್ರ ಸಂಸಾರ ಎಲ್ಲೆಲ್ಲಿ ಅದು ಬರ್ತೇನೆ.

0: ಈತನಿಟ್ಟ ಇಂಚಿಪ್ಪ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಬಂಟರ ಸಂಘ ಮುಲ್ಕಿ ಮೊಕಲ್ನ ಸೇರಿಗಿಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಭಾಂಗಣ ಬಪ್ಪನಾಡು ಮುಲ್ಕಿ ಮುಲ್ಪನಡತ್ತಿನ ಅಪ್ಪೆ ಬೇರದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣದ ಉದಿಪನದಲ್ಲೇಸಿರು ತುಳು ಜಾನಪದ ವಿದ್ವಾಂಸರಾದೊಪ್ಪುನ ಪ್ರೊಫೆಸರ್ ಪುರುಷೋತ್ತಮ ಬಲ್ಯಾಯ ಮೆರಣ ಪಾತೆರ ಕೇಂಡರು ಉಂದು ಇನಿತ್ತ ತುಳು ಪ್ರಸಾರ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗು ರಂಗುದ ಬದುಕು.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
2: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಅಜಿತ್ ಪ್ರಸಾದ್, ಇವರ ಮಾತುಗಳನ್ನು ಕೇಳ್ತಾ ಬರೋಣ.
4: ನಾನು ಒಂದು ಮಾತನ್ನು ಪ್ರಾರಂಭದಲ್ಲಿಯೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆನೆಯನ್ನ ಕನ್ನಡಿಯಲ್ಲಿ ತೋರಿಸುವ ಕೆಲಸ ಇದು ಅಂತ. ಯಾಕೆಂದರೆ ಮೂಡುಬಿದಿರೆಯ ಸಾಹಿತ್ಯ ಪರಂಪರೆ ಬಹಳ ದೊಡ್ಡ ಒಂದು ಪರಂಪರೆಯನ್ನು ಹೊಂದಿರುವಂಥದ್ದು, ಅದರ ತೀರಾ ಒಂದು ಪೇಲವವಾದ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಮಾತ್ರ ನನಗೆ ನೀಡಿರುವ ಸಮಯದ ಅವಧಿಯ ಒಳಗೆ ನೀಡಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಹೇಳ್ತಾ ನೇರವಾಗಿ ನನ್ನ ಮಾತಿಗೆ ಬರ್ತಾ ಇದ್ದೇನೆ. ಸಾಹಿತ್ಯ ಮೂಡುಬಿದಿರೆಯ ಪರಿಸರದ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಅದು ಪ್ರಾರಂಭ ಆಗೋದು ಶಾಸನಗಳ ಮೂಲಕವಾಗಿ. ಶಾಸನದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಭಾಷಾ ಪ್ರಯೋಗಗಳನ್ನು ನಮ್ಮ ಶಾಸನ ಕವಿಗಳು ಮಾಡಿದ್ದಾರೆ. ಗದ್ಯದಲ್ಲಿ, ಕಂದಪದ್ಯದಲ್ಲಿ ಮತ್ತು ವೃತ್ತಗಳಲ್ಲಿ ಇವರು ಈ ಶಾಸನಗಳನ್ನು ರಚನೆ ಮಾಡಿರುವಂಥದ್ದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಗಮನಿಸಬೇಕು. ಮೂಡುಬಿದಿರೆಯಲ್ಲಿ ಅತ್ಯಂತ ಪ್ರಾಚೀನ ಕವಿ ಯಾರು ದಾಖಲೆಯ ರೀತಿಯಲ್ಲಿ ಅಂತ ಹೇಳೋದಾದರೆ ಸೋಮನಾಥ ಎನ್ನುವಂತಹ ಒಬ್ಬ ಕವಿ. ಛಂದಸ್ಸಿನ ವೈವಿಧ್ಯತೆಗಳ ಮೂಲಕವಾಗಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಮೂಡುಬಿದಿರೆಯ ಮಟ್ಟಿಗೆ ಹೇಳೋದಾದ್ರೆ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಆನಂತರ ಬಂದ ಎಲ್ಲ ಕವಿಗಳು ಕೂಡ ಜೈನ ಕವಿಗಳು, ಆದರೆ ಸೋಮನಾಥ ಜೈನ ಕವಿಯಲ್ಲ, ಶಿವಭಕ್ತ. ಹಲವಾರು ಶಿವಶರಣರ ಕಥೆಗಳನ್ನು ಒಳಗೊಂಡಂತಹ ಕೃತಿ ಅವನದ್ದು. ಈ ವ್ಯಕ್ತಿಯ ಉದ್ಭಟ ಎನ್ನುವಂತಹ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಈತನ ಕಾಲ 1222 ಅಂದರೆ ಸುಮಾರು 800 ವರ್ಷಗಳ ಹಿಂದೆ ಬದುಕಿ ಬಾಳಿದಂತಹ ಉದ್ಭಟನ ಕಾವ್ಯವನ್ನು ರಚಿಸಿದಂತಹ ಸೋಮನಾಥ ಮೂಡುಬಿದಿರೆಯ ಅತ್ಯಂತ ಪ್ರಾಚೀನವಾದಂತಹ ಕವಿ ಎನ್ನುವಂತಹ ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಾಸನಗಳ ಬಗ್ಗೆ ಒಂದು ಮಾತು ನಾನು ಅವಾಗ ಹೇಳಿದೆ, ಅತ್ಯಂತ ಉತ್ಕೃಷ್ಟವಾದಂತಹ ಕಾವ್ಯಮಯವಾದಂತಹ ಶಾಸನಗಳನ್ನು ನಮ್ಮ ಕವಿಗಳು ರಚನೆ ಮಾಡಿದ್ರು ಅಂತ ಹೇಳಿ. ಬಹಳ ಪ್ರಾರಂಭಿಕ ಅಂತ ನಾನು ಗಮನಿಸ್ತಾ ಇರುವಂಥ ದೇವರಸ ಎನ್ನುವಂತಹ ಒಬ್ಬ ಶಾಸನ ಕವಿಯನ್ನು, ಈತ ಮೂಡುಬಿದಿರೆಯ ಪ್ರಸಿದ್ಧವಾದ ಸಾವಿರ ಕಂಬದ ಬಸದಿಯಲ್ಲಿ ಬರೆದಿರುವ ಒಂದು ಶಾಸನದಲ್ಲಿ ಅತ್ಯಂತ ಕಾವ್ಯಾತ್ಮಕವಾದ ಛಂದೋಬದ್ಧವಾದ ಶೈಲಿಯ ಆ ಶಾಸನವನ್ನು ನಾನು ಓದ್ತಾ ಇದ್ದಾಗ ಅಂದ್ಕೊಂಡೆ, ಬಹುಶಃ ಈತ ಏನೋ ಬೇರೆ ರಚನೆಗಳನ್ನು ಮಾಡಿರಬೇಕು, ಒಬ್ಬ ಒಳ್ಳೆಯ ಕವಿ ಆಗಿರಬೇಕು, ದುರಾದೃಷ್ಟವಶಾತ್ ಆತನದ್ದೇನು ನಮಗೆ ಕಾವ್ಯ ಸ್ವರೂಪದ ನಮಗೆ ಸಿಗ್ತಾ ಇಲ್ಲ ಎನ್ನುವಂತಹ ಮಾತನ್ನು ನಾನಿಲ್ಲಿ ದಾಖಲೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಆದರೆ ನನಗೆ ಮೂರನೆಯ ಹೆಸರು ಇದೆಯಲ್ಲ, ವಿದ್ಯಾನಂದ ಅನ್ನುವಂಥ ಹೆಸರು ಬಹಳ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು.
5: ಮಕ್ಕಳ ಸಾಹಿತಿಗಳಿಗೆ ಗೌರವ ಬರಬಹುದು, ಮಕ್ಕಳ ಸಾಹಿತ್ಯ ಕೊಡುವಾಗ ಕೂಡ ಇದು ತುಂಬಾ.
4: ವಿದ್ಯಾನಂದ ಕವಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಆತ ಕವಿಯ ಕಾವ್ಯವನ್ನು ಬರೆದದ್ದು ಅಲ್ಲ, ಒಂದು ರೀತಿಯಲ್ಲಿ ಶಬ್ದಮಣಿ ದರ್ಪಣ ಅವನ ಮುಂದೆ ಮಾದರಿಯಾಗಿತ್ತು ಕಾಣುತ್ತೆ, ಕವಿರಾಜ ಮಾರ್ಗ ಕಾನ ಆತನ ಮುಂದೆ ಒಂದು ಮಾರ್ಗದರ್ಶಿಯಾಗಿ ಇತ್ತು ಕಾಣುತ್ತೆ. ಹಾಗಾಗಿ ಆತ ರಚಿಸಿದ ಕೃತಿ ಸಾಹಿತ್ಯದ ಕುರಿತಾದಂತಹ, ಕಾವ್ಯ ಮೀಮಾಂಸೆಯ ಕುರಿತಾದಂತಹ ಮತ್ತು ತತ್ವಗಳ ಕುರಿತಾದಂತಹ ಒಂದು ಕೃತಿ ಅದು. ಈ ಕೃತಿಯ ಹೆಸರು, ಆ ಹೆಸರೇ ತುಂಬ ಚೆನ್ನಾಗಿದೆ, ಕಾವ್ಯ ಸಾರ ಅಂತ. ಒಂದು ಕಾವ್ಯಕ್ಕೆ ಸ್ವಾರಸ್ಯ ಬರುವುದು ಹೇಗೆ ಅನ್ನುವಂಥದ್ದು ಅವನ ಕಾವ್ಯದ ವಸ್ತು. ಇದಕ್ಕಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಬರೀ ಥಿಯರಿ ಹೇಳೋದಿಲ್ಲ, ತನ್ನ ಪ್ರಾಚೀನ ಕವಿ ಕಾವ್ಯ ಪರಂಪರೆ ಇದ್ದಂತಹ ಪೂರ್ವಸೂರಿಗಳ ಕವಿತೆಗಳನ್ನು ಕಾವ್ಯಗಳನ್ನು ಆತ ಇಲ್ಲಿ ದಾಖಲೆ ಮಾಡ್ತಾ ಹೋಗ್ತಾನೆ, ಉದಾಹರಣೆಗಳ ಮೂಲಕವಾಗಿ ಸಮರ್ಥನೆ ಮಾಡೋದಕ್ಕೋಸ್ಕರವಾಗಿ. ಆತ ಗುಣವರ್ಮನ ಕಾವ್ಯವನ್ನು ಕಾವ್ಯದಿಂದ ಆಯ್ದಂತಹ ಪದ್ಯಗಳನ್ನು ಹೇಳ್ತಾನೆ. ಚಂದ್ರಶೇಖರ ಎನ್ನುವಂತಹ ಕವಿ ಬರೆದಿರುವಂತಹ ಕಾವ್ಯದ ಮಾಹಿತಿಗಳನ್ನು ಅಲ್ಲಿ ಅವನು ಕೊಡ್ತಾನೆ. ಬಹುಶಃ ಈ ಒಂದು ಕಾರಣದಿಂದಾಗಿ ನನಗೆ ವಿದ್ಯಾನಂದ ಕವಿಯ ಈ ಒಂದು ಕಾವ್ಯ ಸಾರ ಎನ್ನುವಂಥ ಕೃತಿ ಇದೆಯಲ್ಲ, ಇದು ಕನ್ನಡ ಸಾಹಿತ್ಯದ ಅದರಲ್ಲಿಯೂ ಮೂಡುಬಿದಿರೆ ಸಾಹಿತ್ಯ ಪರಿಸರದ ಪುನಾರಚನೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಕವಿ ಅಂತ ನಾನು ಕವಿ ವಿದ್ಯಾನಂದನನ್ನು ಗುರುತಿಸ್ತೇನೆ. ಮತ್ತು ಮೂಡುಬಿದಿರೆ ಅಂತ ಹೇಳಿದ ತಕ್ಷಣ, ಸಾಹಿತ್ಯ ಅಂತ ಹೇಳಿದ ತಕ್ಷಣ ಎಲ್ಲರ ನೆನಪಿಗೆ ತಕ್ಷಣಕ್ಕೆ ಬರೋದು ಅದು ರತ್ನಾಕರಣೆ. ಅದರ ಬಗ್ಗೆ ಯಾವ ಸಂಶಯನೂ ಕೂಡ ಇಲ್ಲ. ರತ್ನಾಕರಣ ಬಗ್ಗೆ, ರತ್ನಾಕರಣ ಭರತೇಶ ಒಯ್ಯುವುದು ಬಗ್ಗೆ ನೂರಾರು ಜನ ಉಪನ್ಯಾಸಕಾರರು ನೂರಾರು ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ. ಆದರೆ ನನಗೆ ರತ್ನಾಕರಣ ಕಾವ್ಯವನ್ನು ಬರೀ ಭರತೇಶ ವೈಭವವನ್ನು ಮಾತ್ರ ಒಂದು ಕಡೆ ಇಟ್ಟುಕೊಂಡು ಏನನ್ನು ಮಾತಾಡೋದಕ್ಕೆ ಆಗೋದಿಲ್ಲ. ಸಮಯದ ಮಿತಿ ಇರೋದ್ರಿಂದಾಗಿ ನಾನು ತುಂಬ ಜಿಸ್ತಿನಲ್ಲಿ ಹೇಳ್ತಾ ಇದ್ದೇನೆ. ರತ್ನಾಕರಣ ಭರತೇಶ ವೈಭವವನ್ನು ಓದಿದ ನಂತರ ನಾನು ರತ್ನಾಕರಣನ ಓದಿಬಿಟ್ಟಿದ್ದೇನೆ, ರತ್ನಾಕರಣನ ತಿಳ್ಕೊಂಬಿಟ್ಟಿದ್ದೇನೆ ಅಂತ ಯಾರಾದರೂ ಹೇಳಿದ್ರೆ ಅವರಿಗಿಂತ ಮೂರ್ಖರು ಇನ್ನೊಬ್ರು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರತ್ನಾಕರ ವಾಸ್ತವಿಕವಾಗಿ ಬರೆದದ್ದು ಒಂದನ್ನೇ, ಆದರೆ ನೀವು ಅದನ್ನು ಎರಡು ರೀತಿ ಡಿವೈಡ್ ಮಾಡಬೇಕು. ಒಂದು ಥಿಯರಿ ಪಾರ್ಟ್ ಅಂತ, ಇನ್ನೊಂದು ಪ್ರಾಕ್ಟಿಕಲ್ ಪಾರ್ಟ್ ಅಂತ. ಈ ಥಿಯರಿ ಪಾರ್ಟ್ನಲ್ಲಿ ಅವನ ಮೂರು ಶತಕಗಳು ಬರ್ತದೆ. ರತ್ನಾಕರಣ ತ್ರಿಲೋಕ ಶತಕ ಆಗಲಿ, ಅಪರಾಜಿತೇಶ್ವರ ಶತಕ ಆಗಲಿ, ರತ್ನಾಕರಣ ಶತಕ ಆಗಲಿ, ಈ ಮೂರು ಶತಕಗಳು ಬರ್ತದೆ. ಇದರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇದೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ನನಗೆ ಅವನು ಸುಮಾರು 2000 ಗೀತೆಗಳನ್ನು ಬರೆದಿದ್ದಾನೆ. ಒಂದೆರಡಲ್ಲ, 2000 ಗೀತೆಗಳನ್ನು ಬರೆದಿದ್ದಾನೆ. ದುರಾದೃಷ್ಟವಶಾತ್ ರತ್ನಾಕರಣ ಬಗ್ಗೆ ಮಾತನಾಡುವ ಬಹುತೇಕ ಉಪನ್ಯಾಸಕರಿಗೆ ಈ ಮುಖಗಳ ಪರಿಚಯ ಇಲ್ಲ. 2000 ಪದ್ಯಗಳನ್ನು ರಚನೆ ಮಾಡಿದ್ದಾನೆ. ಅಣ್ಣನ ಹಾಡುಗಳು ಎನ್ನುವಂಥ ಹೆಸರಿನಲ್ಲಿ ಅವು ಬೇಕಾದಷ್ಟು ಪ್ರಕಟ ಆಗಿದೆ. ನನ್ನ ತಾಯಿ ಶ್ರೀಮತಿ ಧಾರಣಿದೇವಿ ಅವರು ರತ್ನಾಕರಣ 300 ಹಾಡುಗಳಿಗೆ ಅವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಂದಷ್ಟು ಹಾಡುಗಳನ್ನು ದಾಖಲೆ ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯದವರು ಅವರ ಒಂದಷ್ಟು ಹಾಡುಗಳನ್ನು, ಸುಮಾರು 700 ಹಾಡುಗಳನ್ನು ದಾಖಲೆ ಮಾಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ, ಆಗೊಂದು ಮಾತು ಹೇಳಿದೆ. ರತ್ನಾಕರಣ ಕಾವ್ಯವನ್ನು ನೀವು ಗಮನಿಸಿ, ಅದರೊಳಗೆ ಈ ಶತಕಗಳು ಮತ್ತು ಹಾಡುಗಳು ಇದೆಯಲ್ಲ, ಇದು ಥಿಯರಿ ಪಾರ್ಟ್ಗಳು. ಒಂದು ಜೀವ ಹೇಗೆ ಉತ್ಕರ್ಷವನ್ನು ಪಡಿಬೇಕು, ಒಬ್ಬ ಗೃಹಸ್ಥ ಹೇಗೆ ಮಾದರಿಯಾದ ಬದುಕನ್ನು ಮಾಡಬೇಕು, ಒಂದು ಬದುಕಿನ ಸಾರ್ಥಕತೆ ಕಂಡು ಬರುವಂಥದ್ದು ಎಲ್ಲಿ, ಜೊತೆಗೆ ಒಂದು ಆಧ್ಯಾತ್ಮಿಕವಾದಂತಹ ಸೆಳೆತ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಹೇಗೆ ಕಾಡುತ್ತೆ, ವೈಯಕ್ತಿಕವಾದ ನೋವು ನಲಿವುಗಳು ಕೂಡ ಹೇಗೆ ಒಂದು ಕವಿಯ ಒಂದು ಅಭಿವ್ಯಕ್ತಿಯಲ್ಲಿ ಅದು ಕಾಣಿಸಿಕೊಳ್ತಾ ಹೋಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಅವನ ಹಾಡುಗಳನ್ನು ಮತ್ತು ಶತಕಗಳನ್ನು ಗಮನಿಸಬೇಕು. ಇದು ಥಿಯರಿ ಪಾರ್ಟ್. ಒಬ್ಬ ಮನುಷ್ಯ ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯವೋ, ಈ ಥರ ಎಲ್ಲ ಥಿಯರಿಗಳನ್ನು ಹೇಳ್ತಾ ಇದ್ದಾರಲ್ಲ, ಈ ಥರ ಎಲ್ಲ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೋ ಎನ್ನುವ ಪ್ರಶ್ನೆಗೆ ಅವನು ಉತ್ತರ ಕೊಡೋದು ಭರತನ ಪಾತ್ರದ ಮೂಲಕವಾಗಿ. ಒಂದು ರೀತಿಯಲ್ಲಿ ಏನು ತಾವರೆಯ ಎಲೆ ಮೇಲೆ ಬದುಕು ಮಾಡಬೇಕು ಅಂತ ನಮ್ಮ ಯೋಗಿಗಳು ಹೇಳ್ತಾರೆ. ರತ್ನಾಕರಣ ಭರತ ಬದುಕಿದ್ದು ಹಾಗೆ, ಮಂಡೆ ಬೆಳೆದು ಮನಬೋಳದ ತಪಸ್ವಿ ಅವನು, ಉಂಡು ಉಪವಾಸಿಯಾದಂಥವನು ಅವನು. 96,000 ರಾಣಿಯರ ಅರಸನಾಗಿಯೂ ಕೂಡ, ಭೂಮಂಡಲದ ಚಕ್ರವರ್ತಿಯಾಗಿಯೂ ಕೂಡ ಒಂದೇ ಕ್ಷಣದ ಒಳಗೆ ಆತ ತನ್ನ ಒಳಗೆ ತಾನು ಲೀನವಾಗುವಂತಹ ಆತ್ಮಯೋಗಿಯೂ ಕೂಡ ಆಗ್ತಾ ಇದ್ದ. ಈ ಮಾತುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ರತ್ನಾಕರಣ ರಚಿತವಾದಂತಹ ಆ ಶತಕಗಳು ಮತ್ತು ಆ ಹಾಡುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ರತ್ನಾಕರಣ ಹಾಡುಗಳನ್ನು ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಆ ಶತಕಗಳನ್ನು ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ರತ್ನಾಕರಣ ನಿಮ್ಮ ಅಧ್ಯಯನ ಅನ್ನುವಂಥದ್ದು ಅಪರಿಪೂರ್ಣವಾಗಿ ಉಳ್ಕೊಳ್ತದೆ ಎನ್ನುವಂತಹ ಮಾತನ್ನು ನಾನು ಇನ್ನೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ರತ್ನಾಕರ ಆ ಕಾಲದ ತುಂಬ ರೆಬಲ್ ಕವಿಯಾಗಿತ್ತು, ತುಂಬ ಸೆನ್ಸಿಟಿವ್ ಮನುಷ್ಯ, ತುಂಬ ಏನು ಬಹುಶಃ ಆ ಕಾಲದಲ್ಲಿ ಅವನು ಬದುಕಿದ್ದೆ ನನಗೆ ಆಶ್ಚರ್ಯ. ಬಹುಶಃ ಈ ಕಾಲದಲ್ಲಿ ಬದುಕಿದ್ದಿದ್ರೆ ರತ್ನಾಕರ ಇನ್ನೂ ತುಂಬ ಡಿಫ್ರೆಂಟ್ ಆದಂಥ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಆಗ್ತಾ ಇತ್ತೋ ಏನೋ. ಆತನಿಗೆ ತನ್ನಂತಾನು ಶೃಂಗಾರ ಕವಿ ರಾಜಹಂಸ ಅಂತಲೂ ಹೇಳ್ಕೊಳ್ತಾನೆ. ಶೃಂಗಾರ ಕವಿಯೂ ಹೌದು, ರಾಜಹಂಸನೂ ಹೌದು, ಅವನು ಆಧ್ಯಾತ್ಮಿಕ ಶಿಖರವೂ ಹೌದು, ಶೃಂಗಾರಿಯೂ ಹೌದು. ಈ ಸಂದರ್ಭದಲ್ಲಿ ನೋಡಿ, ಇವತ್ತಿಗೂ ಕೂಡ ಒಬ್ಬ ಮನುಷ್ಯ ತಮ್ಮ ಒಂದು ನಮ್ಮ ಸಮಾಜದಲ್ಲಿ ಒಂದು ಸ್ಥಾಪಿತವಾದಂತಹ ಕೆಲವು ನಂಬಿಕೆಗಳು, ಕೆಲವು ವಿಚಾರಗಳು ಇರ್ತದೆ. ಅದಕ್ಕಿಂತ ಒಂದು ಚೂರು ಭಿನ್ನವಾಗಿ ಯಾರಾದರೂ ವರ್ತನೆ ಮಾಡಿಬಿಟ್ರೆ ಅಥವಾ ಅವರ ವರ್ತನೆ ಸ್ವಲ್ಪ ಭಿನ್ನತೆ ಕಾಣಿಸ್ಕೊಂಡ್ಬಿಟ್ರೆ ಜನ ಅವ್ರನ್ನ ಗುಮಾನಿಯಿಂದ ನೋಡ್ತಾರೆ. ಸುಮ್ಮನೆ ತಮಾಷೆಗೆ ಹೇಳಬೇಕು ಅಂದರೆ, 43 ವರ್ಷದ ಹಿಂದೆ ನಾನು ಬೆಂಗಳೂರಿನಿಂದ ಮೂಡುಬಿದಿರೆಗೆ ಬಂದಾಗ ಪೇಟೆಯಲ್ಲಿ ಲುಂಗಿ ಹಾಕೊಂಡು ಓಡಾಡ್ತಾ ಇದ್ದೆ. ತುಂಬ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರು. ಯಾಕೆ ಈ ಶತಮಾನದಲ್ಲಿಯೂ ಕೂಡ ಒಂದು ವಸ್ತ್ರದ ಬಗ್ಗೆ ಒಂದು ಸ್ವಾತಂತ್ರ್ಯ ಇಲ್ಲದೇ ಇರುವಂಥ ಕಾಲದಲ್ಲಿ 500 ವರ್ಷಗಳ ಹಿಂದೆ ರತ್ನಾಕರ ಯಾವ್ಯಾವ ಪ್ರೆಷರ್ಗಳನ್ನು ಫೇಸ್ ಮಾಡಿರಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಆ ಒಂದು ರೆಬಲಿಂಗ್ ಆ್ಯಟಿಟ್ಯೂಡ್ ಅವನಿಗೆ ಯಾಕೆ ಬಂತು, ಯಾಕೆ ಅಂತ ಹೇಳಿದ್ರೆ ಪರಂಪರೆಯ ಜೊತೆ ಅವನಿಗೆ ನೇರವಾದ ಸಂಘರ್ಷ ಇತ್ತು. ಆತ ಆ ಸಂಘರ್ಷವನ್ನು ತನ್ನ ಖಾಸಗಿಯಾದ ಬದುಕಿನಲ್ಲಿ ಅನುಭವಿಸ್ತಾನೆ. ಅವನು ಈ ಖಾಸಗಿಯಾದ ಬದುಕಿನ ಆ ಒಂದು ಸಂಘರ್ಷಮಯವಾದಂತಹ ಬದುಕು ಅವನ ಕಾವ್ಯದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾವುದೋ ಒಂದು ಹಂತದಲ್ಲಿ ಮೂಡುಬಿದ್ರೆಯಿಂದ ಹೊರಗೆ ಹೋಗೋ ಸಂದರ್ಭ ಅವನಿಗೆ ಬರ್ತದೆ, ಕಾರ್ಕಳವನ್ನು ಬಿಟ್ಟು ಹೋಗೋ ಸಂದರ್ಭ ಬರ್ತದೆ, ಒಂದು ರೀತಿಯಲ್ಲಿ ಒತ್ತಡಕ್ಕೆ ಗುರಿಯಾಗ್ತಾನೆ ಅವನು, ಹೊಂಬುಜಕ್ಕೆ ಹೋಗ್ತಾನೆ, ಕಡೆಗೆ ಯಾವುದೋ ಹಂತದಲ್ಲಿ ಈ ಜೈನರು ಬೇಡ, ಜೈನ ಧರ್ಮದ ಸಹವಾಸವೂ ಬೇಡ ಅಂಥೇಳಿ ಹೋಗಿ ವೀರಶೈವ ಧರ್ಮವನ್ನು ಸ್ವೀಕರಿಸ್ತಾನೆ. ಇದನ್ನು ಹೇಳಿದ ತಕ್ಷಣ ಒಂದಷ್ಟು ಜನಕ್ಕೆ ಗಾಬರಿ ಆಗ್ಬೋದು, ಇವನೇನು ಹಿಂಗೆ ಹೇಳ್ತಿದ್ದಾನಲ್ಲ ಅಂತ. ನೀವು ರತ್ನಾಕರನ ಹಾಡನ್ನು ಓದಬೇಕು ಅಂತ ನಾನು ಅದಕ್ಕೆ ಹೇಳಿತ್ತು. ಕಡೆಗೆ ಮತ್ತೊಂದು ಹಂತದಲ್ಲಿ ಅವನಿಗೆ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಆಗ ಪುನಃ ಅವನು ವಾಪಸ್ ಜೈನ ಧರ್ಮಕ್ಕೆ ಬರ್ತಾನೆ. ಬಂದವನು ತನ್ನ ಕವಿಯಲ್ಲಿ ಬರ್ಕೋತಾನೆ, ತನ್ನ ಕವಿತೆಯಲ್ಲಿ ಬರ್ಕೋತಾನೆ, ಪೂರ್ವ ಜನ್ಮದ ಪಾಪದ ಕರ್ಮದ ಫಲವಾಗಿಯೋ ಏನೋ ನನ್ನ ಅಂಗದ ಮೇಲೆ ಲಿಂಗ ಬಂದಿತು, ಪರಮಶ್ರೇಷ್ಠವಾದ ದಿನಧರ್ಮವನ್ನು ಮರೆತು ನಾನು ಇನ್ನೊಂದಕ್ಕೆ ಶರಣಾಗಿ ಹೋಗಿದ್ದೆ, ಈಗ ಪುನಃ ನಾನು ಹಿಂತಿರುಗಿ ನಾನು ದಿನಧರ್ಮಕ್ಕೆ ಬರ್ತಾ ಇದ್ದೀನಿ ಅಂತಾನೆ. ಅಂಗದ ಮೇಲೆ ಲಿಂಗ ಬರೆದು ವೀರಶೈವರಲ್ಲಿ ಲಿಂಗ ಆಯ್ತರಲ್ಲಿ ಮಾತ್ರ, ಅವನು ಬೇರೆ ಯಾವ ಚಾನ್ಸಸ್ಸು ಅಲ್ಲಿಗಿಲ್ಲ. ಜೊತೆಯಲ್ಲಿ ರತ್ನಾಕರ ಬಹಳ ಪ್ರಸಿದ್ಧವಾಗಿ ಬರೆದಿರುವಂಥ ಈ ಹಾಡುಗಳು, ಈ ಶತಕಗಳು, ಇವುಗಳನ್ನು ಹೊರತುಪಡಿಸಿ ಇತಿಹಾಸಕಾರರಲ್ಲಿ ಇದರ ಬಗ್ಗೆ ತುಂಬ ಭಿನ್ನಾಭಿಪ್ರಾಯಗಳಿವೆ. ಅವನು ಮತಾಂತರ ಹೊಂದಿದ ನಂತರ, ಧರ್ಮಾಂತರ ಹೊಂದಿದ ನಂತರ, ಅವನು ಲಿಂಗಾಯತನಾದ ಮೇಲೆ ಅವನಿಗೊಂದಷ್ಟು ಶತಕಗಳನ್ನು ಬರೀತಾನೆ. ಸೋಮೇಶ್ವರ ಎನ್ನುವ ಹೆಸರಿನಲ್ಲಿ ಸೋಮೇಶ್ವರ ಶತಕ ಅಂತ ಯಾವುದು ಪ್ರಸಿದ್ಧವಾಗಿದೆಯೋ ಇದು ರತ್ನಾಕರನದ್ದೇ ಎನ್ನುವಂತಹ ಒಂದು ಅಭಿಪ್ರಾಯವು ಕೂಡ ತುಂಬ ವ್ಯಾಪಕವಾಗಿದೆ. ಆದರೆ ಇದಕ್ಕೆ ಒಂದು ರೀತಿಯಲ್ಲಿ ಪೂರ್ವ ಸಹಮತ ನಮ್ಮ ವಿದ್ವಾಂಸರಲ್ಲಿ ಮತ್ತು ಸಂಶೋಧಕರಲ್ಲಿ ಕಂಡುಬಂದಿಲ್ಲ. ಆದರೆ ಇಷ್ಟಂತೂ ಹೇಳೋಣ, ಅವನು ಏನು ಬದಲಾವಣೆಗಳನ್ನು ಮಾಡೋಕ್ಕೆ ಹೋಗ್ತಾನೆ, ಆ ಬದಲಾವಣೆಗಳು ಅನ್ನುವಂಥದ್ದು ಒಂದು ಹಂತದ ಸಮರ್ಥನೀಯ ಆಗತ್ತೆ. ಆದರೆ ಇನ್ನೊಂದು ಹಂತದಲ್ಲಿ ಬಹುಶಃ ತುಂಬ ಭಾವನಾತ್ಮಕವಾಗಿ ಅವನು ತನ್ನ ನಾಯಕ ಭರತನನ್ನು ಸ್ವೀಕರಿಸಿದ. ಪರಿಣಾಮವಾಗಿ ಪರಂಪರಾನುಗತವಾದ ಪುರಾಣ ಪ್ರಸಿದ್ಧವಾದ ಭರತ ಬಾಹುಬಲಿಯರ ಆ ಒಂದು ಯುದ್ಧದ ಪ್ರಸಂಗವನ್ನೇ ಅವನು ಕೈ ಬಿಟ್ಬಿಡ್ತಾನೆ. ಮಾತಿನ ಸಮರದಲ್ಲಿ ಭರತ ಗೆಲ್ತಾನೆ, ಬಾಹುಬಲಿ ಅವನಿಗೆ ಶರಣಾಗಿ ಕಡೆಗೆ ರಾಜ್ಯವೂ ಬೇಡ ಅಂತ ಹೊರಟೋಗ್ಬಿಡ್ತಾನೆ ಎನ್ನುವ ರೀತಿಯ ಚಿತ್ರಣವನ್ನು ಇಲ್ಲಿ ರತ್ನಾಕರ ಮಾಡ್ತಾನೆ. ನನಗೆ ಆ ಇಡೀ ಕಾವ್ಯವನ್ನು ಓದಿದಾಗ ಮತ್ತು ಪರಂಪರಾನುಗತವಾದ ಬಾಹುಬಲಿ ಮತ್ತು ಭರತನ ಆ ವ್ಯಕ್ತಿತ್ವಗಳ ಚಿತ್ರಣ ನನಗೆ ಪೂರ್ವ ಪುರಾಣದ ಹಿನ್ನೆಲೆಯಲ್ಲಿ ಆದಿಪುರಾಣದ ಹಿನ್ನೆಲೆಯಲ್ಲಿ ನಾನು ಅರ್ಥ ಮಾಡಿಕೊಂಡಾಗ ಬಹುಶಃ ಭರತ ಇಲ್ಲಿ ರತ್ನಾಕರ ಇಲ್ಲಿ ಎಡುವುದನು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೆನಪಿಟ್ಕೊಳ್ಳಿ, ಮೂರೂ ಧರ್ಮ ಯುದ್ಧಗಳಲ್ಲೂ ಸೋಲನ್ನು ಪಡೆದುಕೊಂಡ ಭರತನ ಆ ಒಂದು ಸೋಲಿನ ಒಂದು ಕ್ಷಣವನ್ನು ತನ್ನ ನಾಯಕನನ್ನು ಮೆರೆಸುವ ಉದ್ದೇಶದಿಂದಾಗಿ ಬದಲಾವಣೆ ಮಾಡ್ತಾನೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ಮನುಷ್ಯನೂ ಕೂಡ ಸಿದ್ಧ ಪದವಿಯನ್ನು ಪಡೆದುಕೊಳ್ಳುವ ತನಕವೂ ಕೂಡ ಅವನು ಪರಿಪೂರ್ಣ ಅಲ್ಲ. ಭರತ ಕೆಲವು ತಪ್ಪುಗಳನ್ನು ಮಾಡ್ತಾನೆ, ಅವನ ದಿಗ್ವಿಜಯ ಯಾತ್ರೆಯಲ್ಲಿ ಕೆಲವು ತಪ್ಪುಗಳನ್ನು ಅವನು ಮಾಡ್ತಾನೆ. ಇದು ಅದರ ಕ್ಲೈಮ್ಯಾಕ್ಸ್ ಅಂತ ಅಂದುಕೊಳ್ಳೋಣ. ಮುಂದೆ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಭರತನ ವ್ಯಕ್ತಿತ್ವಕ್ಕೆ ವಜ್ರದ ಸಾಣೆಯನ್ನು ಹಿಡಿದಂಥ ವ್ಯಕ್ತಿತ್ವ ಅದು. ಬಾಹುಬಲಿ ಒಂದು ವರ್ಷದ ದೀರ್ಘಕಾಲ ತಪಸ್ಸನ್ನು ಮಾಡ್ತಾನೆ, ಆತನಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗೋದಿಲ್ಲ. ಆಗ ಭರತ ಆಶ್ಚರ್ಯತನಾಗಿ ಹೋಗಿ ಆದಿನಾಥರಲ್ಲಿ ಕೇಳ್ತಾನೆ, ಯಾಕೆ ಹೀಗಾಯಿತು ಅಂತ. ಆಗ ಅವ್ರು ಹೇಳ್ತಾರೆ, ಅದೊಂದು ಮನೋಕ್ಲೇಶ ಅವನಲ್ಲಿ ಇದೆಯಪ್ಪ, ನಿನ್ನ ನೆಲದಲ್ಲಿ ಅವನು ನಿಂತಿದ್ದಾನೆ ಅಂತ ಭಾವನೆಯಿಂದಾಗಿ ಅವನು ಆ ಒಂದು ಇದು ಸಿದ್ಧ ಪದವಿ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ, ಕೇವಲ ಸಿಗ್ತಾ ಇಲ್ಲ ಅಂತ. ಆಗ ಇದೇ ಭರತ ಏನು ಮಾಡ್ತಾನೆ, ಬಾಹುಬಲಿಯ ಪಾದದ ಸಮೀಪಕ್ಕೆ ಹೋಗ್ತಾನೆ. ಹೋಗಿ, ಅಯ್ಯ ಇದು ನನ್ನ ನೆಲ ಅಂತ ನೀನು ತಿಳ್ಕೊಳ್ಬೇಡ, ಇದು ನನ್ನ ನೆಲವೂ ಅಲ್ಲ ನಿನ್ನ ನೆಲವೂ ಅಲ್ಲ, ಹಂಗಿನ ನೆಲದ ಭಾವನೆ ಬಿಡು, ಇದು ನಿನ್ನ ಆತ್ಮ ಕಲ್ಯಾಣವನ್ನು ನೀನು ಮಾಡು ಅಂತ ಹೇಳ್ತಾನೆ. ಆ ಮಾತು ಕೇಳಿದಂತಹ ಬಾಹುಬಲಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗುತ್ತೆ. ಈಗ ನೋಡಿ, ಮೊದಲ ಹಂತದಲ್ಲಿ ಯುದ್ಧದಲ್ಲಿ ಭರತ ಸೋತ ಕಾರಣದಿಂದಾಗಿ ಬಾಹುಬಲಿಗೆ ದೀಕ್ಷೆ ತೆಗೆದುಕೊಂಡ. ಆದರೆ ಇದೇ ಬಾಹುಬಲಿಯ ಗೆಲುವು ಕಂಡು ಬಂದದ್ದು ಭರತನ ಮೂಲಕವಾಗಿಯೇ. ಅಲ್ಲಿಯ ತನಕ ಅವನು ಕೇವಲ ಬಾಹುಬಲಿಯಾಗಿದ್ದವನು, ಆತ್ಮಬಲಿಯಾದದ್ದು ಯಾವಾಗ ಅಂದರೆ ಭರತನ ಉಪದೇಶದ ಮೂಲಕವಾಗಿ. ಭರತನ ಪಾತ್ರದ ಔನ್ನತ್ಯ ಬರೋದು ಅಲ್ಲಿ ಅಂತ ನಾವು ಅರ್ಥ ಮಾಡಿಕೊಂಡಾಗ ಬಹುಶಃ ರತ್ನಾಕರ ಆ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇದ್ದರೆ ಚೆನ್ನಾಗಿತ್ತೋ ಏನೋ ಅಂತ ನನಗನ್ಸುತ್ತೆ. ಇದರಿಂದಾಗಿ ಸಾಕಷ್ಟು ವಿರೋಧಗಳನ್ನು ಆತ ಕಟ್ಕೊಳ್ಬೇಕಾಗಿ ಬಂತು, ಪರಂಪರೆಯ ವಿರೋಧವನ್ನು ಕಟ್ಕೊಳ್ಬೇಕಾಗಿ ಬಂತು, ಇದರಿಂದ ಒಂದಷ್ಟು ಮಾನಸಿಕ ಕ್ಲೇಶ ಇತ್ಯಾದಿಗಳೆಲ್ಲವನ್ನು ಅವನು ಅನುಭವಿಸಿದ ನಂತರ ರತ್ನಾಕರನನ್ನು ನಾವು ಇವತ್ತು ಸಾಹಿತ್ಯದ ಜಗತ್ತಿನಲ್ಲಿ ಗುರುತಿಸುವ ರೀತಿಯಲ್ಲಿ ಅವತ್ತಿನ ಜನ ಗುರುತಿಸಲಿಲ್ಲ. ದ್ವಾದಶ ಅನುಪ್ರೇಕ್ಷೆಯನ್ನು ಬರೆದಂತಹ ವಿಜಯಣ್ಣನನ್ನು ಆ ಕೃತಿಯನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿದ್ರು, ಆದರೆ ಇವನ ಕೃತಿ ಮೆರವಣಿಗೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಸರ ಮಾಡಿಕೊಂಡ ಎನ್ನುವಂತಹ ಕಥೆಗಳು ರತ್ನಾಕರನ ಬಗ್ಗೆ ಸಾಕಷ್ಟು ಕಂಡುಬರುತ್ತೆ. ಈ ಎಲ್ಲ ವಿಚಾರವನ್ನು ಹೊರತುಪಡಿಸಿ ಸುಮಾರು ಗಾತ್ರದ ದೃಷ್ಟಿಯಿಂದ ನೋಡೋಣ. ಭರತೇಶ ವೈಭವ ಅನ್ನುವಂಥದ್ದು 80 ಸಂಧಿಗಳನ್ನು ಒಳಗೊಂಡಿರುವಂತಹ 9,969 ಸಾಂಗತ್ಯದ ಪದ್ಯಗಳನ್ನು ಅದು ಒಳಗೊಂಡಿರುವಂತಹ ಬೃಹತ್ ಕಾವ್ಯ. ಆತನ ಶತಕಗಳನ್ನು ಗಮನಿಸಿ, ಈ ಅಪರಾಜಿತೇಶ್ವರ ಶತಕದಲ್ಲಿ 128 ಸಾಂಗತ್ಯ ಇದ್ದರೆ ಅದರಲ್ಲಿ 1 ಕಂದ ಪದ್ಯ ಕಂಡು ಬರುತ್ತೆ. ಹಾಗೆಯೇ ರತ್ನಾಕರನ ಶತಕದ 128 ಪೂರ್ಣ ಪ್ರಮಾಣದಲ್ಲಿ ಅದು ಸಾಂಗತ್ಯವೇ ಆಗತ್ತೆ. ಅಣ್ಣನ ಪದಗಳು ಸುಮಾರು 200 ಆಗಲೇ ಹೇಳಿದೆ, ಸುಮಾರು 2,000 ಹಾಡುಗಳನ್ನು ರಚನೆ ಮಾಡಿದ್ದಾನೆ ಅಂತ. ತೀರಾ ಸಮಯದ ಮಿತಿಯೊಳಗೆ ಇಷ್ಟು ಮಾತ್ರ ಹೇಳಬಲ್ಲೆ, ರತ್ನಾಕರನನ್ನು ಸಂದರ್ಶಿಸುತ್ತದೇ ಇದ್ದರೆ ಸಾಹಿತ್ಯ ಜಗತ್ತಿನ ಹಿಮಾಲಯವನ್ನು ನೀವು ಸಂದರ್ಶಿಸಿದ ಹಾಗೆ ಆಗುವುದಿಲ್ಲ. ರತ್ನಾಕರ ಮೂಡುಬಿದಿರೆಯ ಪರಂಪರೆಯ ಹಿಮಾಲಯ ಸದೃಶ ವ್ಯಕ್ತಿತ್ವ ಅನ್ನೋದನ್ನು ನಾವಿಲ್ಲಿ ಬಹಳ ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಆತನ ಮಹಿಮೆ ಏನು ಅನ್ನೋದು ಮುಂದೆ ಗೊತ್ತಾಗತ್ತೆ. ಯಾಕೆಂದರೆ ಆನಂತರ ಬಂದ ಎಲ್ಲ ಕವಿಗಳು ಕೂಡ ರತ್ನಾಕರನನ್ನೇ ಅನುಸರಿಸ್ತಾರೆ ಮತ್ತು ರತ್ನಾಕರನ ಪ್ರಭಾವದ ಪರಿಣಾಮವಾಗಿ ಸಾಂಗತ್ಯದ ಕೃತಿಗಳನ್ನೇ ರಚನೆ ಮಾಡ್ತಾ ಹೋಗ್ತಾರೆ ಅನ್ನೋದು ಬಹಳ ಮುಖ್ಯ. ಒಂದು ಒಬ್ಬ ಕವಿ ಹೇಗೆ ತನ್ನ ಜನರೇಷನ್ ಟು ಜನರೇಷನ್ ಇನ್ಫ್ಲುಯೆನ್ಸ್ ಮಾಡ್ತಾನೆ ಅನ್ನೋದಕ್ಕೆ ರತ್ನಾಕರ ಒಂದು ಬಹಳ ಒಳ್ಳೆಯ ಒಂದು ಉದಾಹರಣೆ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಆನಂತರ ರತ್ನಾಕರನ ನಂತರ ಬರುವಂಥದ್ದು ಬಹಳ ಮುಖ್ಯವಾಗಿ ನೇಮಿವೃತ್ತಿ ಎನ್ನುವಂತಹ ಒಬ್ಬ ಜೈನ ಮುನಿ. ಈತ ಸುಮಾರು 1560 ಬದುಕನ್ನು ಮಾಡಿದಂಥವರು. 2 ಕೃತಿಗಳನ್ನು ಬರೀತಾರೆ, ಒಂದು ಜೈನ ಭಾಸ್ಕರ ಅನ್ನುವಂಥದ್ದು, ಇನ್ನೊಂದು ಸುವಿಚಾರ ಚರಿತ್ರೆ ಅನ್ನುವಂಥದ್ದು. ಈ 2 ಕೃತಿಗಳು ಕೂಡ ಜೈನ ಶ್ರಾವಕನೊಬ್ಬ ತನ್ನ ಬದುಕಿನಲ್ಲಿ ಅನುಭವಿಸಬೇಕಾದ, ಆಚರಿಸಬೇಕಾದ ಮತ್ತು ತನ್ನ ಬದುಕಿನಲ್ಲಿ ಮೌಲ್ಯ ಎಂಬುದಾಗಿ ಭಾವಿಸಿಕೊಳ್ಳಬೇಕಾದಂಥ ವಿಚಾರಗಳನ್ನು ಕುರಿತಂತೆ ಈ ರೀತಿಯಲ್ಲಿ ನೇಮಿವೃತಿ ಮುನಿಗಳು ಅಲ್ಲಿ ಅದನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಮಹತ್ವದ ಹೆಸರು ಚಂದ್ರಮ ಅನ್ನುವಂತಹ ಕವಿ. 1560 ಈತ ಬಾಳಿದ್ದಾನೆ. ಈ ಚಂದ್ರಮ ಕವಿ ಬರೆದಿರುವಂಥದ್ದು ಒಂದು ಕೃತಿ, ಲೋಕಸ್ವರೂಪ ಅಂತ. ಜೈನ ಧರ್ಮದ ಹಿನ್ನೆಲೆಯಲ್ಲಿ ತ್ರಿಲೋಕಗಳ ವರ್ಣನೆ ಮಾಡಿರುವಂತಹ ಅಚ್ಚ ಸುಂದರವಾದಂಥ, ತುಂಬ ಸುಂದರವಾದಂಥ ಅಚ್ಚ ಭಾಮಿನಿ ಆ ಒಂದು ಕ್ಷಮಿಸಿ ಈ ಒಂದು ವೃತ್ತದಲ್ಲಿ ಬರೆದಿರುವಂತಹ ಒಂದು ಕೃತಿ ಅದು. ತ್ರಿಲೋಕಗಳ ವಿಚಾರ, ಅವುಗಳ ವಿವರಣೆ, ಅವುಗಳ ವರ್ಣನೆ ಮಾಡಿರುವಂತಹ ಕೃತಿ ಅದು. ಮತ್ತೊಂದು ಕೃತಿ ಬರೀತಾನೆ, ಗಣಿತ ವಿಲಾಸ ಅಂತ. ಜೈನ ಧರ್ಮದಲ್ಲಿ ನೀವು ಪೂರ್ವದಿಂದಲೂ ಗಮನಿಸಿದರೆ ಜೈನಾಚಾರ್ಯರುಗಳು ಗಣಿತದಲ್ಲಿ ಬಹಳ ಗಟ್ಟಿಗರಾಗಿದ್ದಂಥವರು. ಜೈನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಗಣಿತಶಾಸ್ತ್ರದ ವಿವರಣೆಯನ್ನು ಅಲ್ಲಿ ಆತ ಮಾಡ್ತಾ ಹೋಗ್ತಾನೆ ಎನ್ನುವಂಥ ಅಂಶವನ್ನು ನಾವಲ್ಲಿ ಗಮನಿಸ್ಕೊಳ್ಬೇಕು. ಬಹಳ ಮುಖ್ಯವಾಗಿ ರತ್ನಾಕರನ ನಂತರ ಈ ಮೂಡುಬಿದಿರೆಯ ಸಾಹಿತ್ಯ ಪರಂಪರೆಯಲ್ಲಿ ಗಮನಿಸಲೇಬೇಕಾದಂತಹ ಕವಿ ಅಂತ ಹೇಳಿದ್ರೆ ಸುಮಾರು 1725 ಬದುಕಿ ಬಾಳಿದಂತಹ ಶಾಂತಕೀರ್ತಿ ಎನ್ನುವಂಥ ಒಬ್ಬ ಮುನಿ. ಈ ಶಾಂತಕೀರ್ತಿ ಸುಮಾರು 9 ಕೃತಿಗಳನ್ನು ರಚನೆ ಮಾಡ್ತಾರೆ. ಈ 9 ಕೃತಿಗಳಲ್ಲಿ ಬೃಹತ್ ಕೃತಿಯೂ ಇದೆ, ಅದರೊಳಗೆ ಚತುರ್ವಂಶ ತೀರ್ಥಂಕರ ಪುರಾಣ ಅಂತ ಬರೀತಾನೆ. ಈ ಚತುರ್ವಿಂಶತಿ ತೀರ್ಥಂಕರ ಪುರಾಣದಲ್ಲಿ 1725 ಪದ್ಯಗಳಿದೆ, ಅಷ್ಟು ದೊಡ್ಡ ಕೃತಿ ಅದು. ಆಮೇಲೆ ಶಾಂತೀಶ್ವರ ಪುರಾಣ ಬರೀತಾನೆ, 1732 ಪದ್ಯಗಳು ಅದರೊಳಗೆ ಇದೆ. ಹಾಗೆಯೇ ಪುರುದೇವ ಚರಿತ್ರೆ ಅಂತ ಬರೀತಾನೆ, 1735 ಯಥಾ ಪ್ರಕಾರ. ಮತ್ತು ಷೋಡಶ ಭಾವನೆಗಳು ತೀರ್ಥಂಕರನ ನೋಡಿ, ಈ ಜಗತ್ತಿನ ಸಮಸ್ತ ಜೀವಜಾಲಗಳಿಗೂ ಅವುಗಳ ಸಾಧನೆಯ ಮೂಲಕವಾಗಿ ತೀರ್ಥಂಕರರಾಗುವಂತಹ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಜೈನ ಧರ್ಮ ನಂಬುತ್ತೆ. ತೀರ್ಥಂಕರ ಪರಂಪರೆ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಅನಾದಿಯ ಕಾಲದಲ್ಲೂ ಕೂಡ ಇರುವಂಥದ್ದು. ನಾಳೆ ನಾನು ನೀವು ಯಾರು ಬೇಕಾದರೂ ತೀರ್ಥಂಕರಾಗಬಹುದು. ಆದರೆ ಅದಕ್ಕೆ ಬೇಸ್ ಇರುವಂಥದ್ದು 16 ವಿಧವಾದ ಭಾವನೆಗಳನ್ನು ಒಂದು ಜೀವ ಧಾರಣೆ ಮಾಡಿಕೊಳ್ಬೇಕಾಗ್ತದೆ. ಆ ರೀತಿಯ ಆ ಷೋಡಶ ಭಾವನೆಗಳನ್ನು ಕುರಿತಾದಂತಹ ರೀತಿಯಲ್ಲಿ ಸುಮಾರು 1745 ಪದ್ಯಗಳಲ್ಲಿ ಶಾಂತಕೀರ್ತಿ ಏನು ಪಟ್ಟಾಭೃತ ಎನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗೆ ಆರಾಧನಾ ಸಾರ ಅನ್ನುವಂಥದ್ದು, ಇದು ಸುಮಾರು 1750 ಎಲ್ಲವೂ 1700 ಚಿಲ್ಲರೆ ಪದ್ಯ ಇರುವಂಥದ್ದು. ಮತ್ತೊಂದು ದ್ವಾದಶ ಅನುಪ್ರೇಕ್ಷೆ ಅಂತ, ಅನುಪ್ರೇಕ್ಷೆಗಳು 12 ವಿಧವಾದ ಅನುಪ್ರೇಕ್ಷೆಗಳನ್ನು ಧಾರಣೆ ಮಾಡುವಂಥದ್ದು. ಮತ್ತೊಂದು ಭುಜಬಲಿ ಚರಿತ್ರೆ ಅಂತ. ಈ ಕೊನೆಯ 2 ಕೃತಿಗಳು ನಮಗಿನ್ನೂ ದೊರಕಿಲ್ಲ, ದುರಾದೃಷ್ಟವಶಾತ್ ದಾಖಲೆಗಳಿವೆ, ಅದು ಬರೆದಿರೋದ್ರ ಬಗ್ಗೆ ಮಾಹಿತಿ ಇದೆ, ಆದರೆ ಆ 2 ಕೃತಿಗಳು ಕೂಡ ದೊರಕಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಐತಿಹಾಸಿಕವಾದ ದೃಷ್ಟಿಯಿಂದ ನಾನು 3 ಪ್ರಮುಖವಾದ ವಿಚಾರಗಳ ಕಡೆಗೆ ಗಮನವನ್ನು ಸೆಳೀಬೇಕಾಗಿದೆ. ನನ್ನ ವಿದ್ಯಾಗುರಿಗಳು ನಾಡಿನ ನಾಡೋಜ ಅಂತ ಹೆಸರಾಗಿರುವಂಥವರು ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಹಂಪನಾರವರು ಸುಮಾರು 50 ವರ್ಷಗಳ ಹಿಂದೆ ಮೂಡುಬಿದಿರೆಗೆ ಬರ್ತಾರೆ. ಬಂದು ಪಂಡಿತ್ ದೇವಕುಮಾರ ಶಾಸ್ತ್ರಿ ಅವರು ಈಗ ಅವರು ಇಲ್ಲ, ಪಂಡಿತ್ ದೇವಕುಮಾರ ಶಾಸ್ತ್ರಿಗಳ ಸರಸ್ವತಿ ಮಂದಿರದಲ್ಲಿ ಒಂದಷ್ಟು ದಿನ ಕಾಲ ಕಳೀತಾರೆ. ಅಲ್ಲಿ ಒಂದು ಅವರು ತಾನೊಂದು ಹಸ್ತಪ್ರತಿಯನ್ನು ಸಂಶೋಧನೆ ಮಾಡ್ತೇವೆ ಅಂತ ಹೇಳ್ತಾರೆ. ಆ ಹಸ್ತಪ್ರತಿ ಯಾವುದು ಅಂತ ಹೇಳಿದ್ರೆ ಅದು ವಡ್ಡಾರಾಧನೆಯ ಕೃತಿ. ಈ ವಡ್ಡಾರಾಧನೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಪಂಪ ಆದಿಕವಿ ಅವನು 1930 ಅವನು ಬಂದವನು ಅಂತ. ಈ ವಡ್ಡಾರಾಧನೆಯ ಕೃತಿಯ ಹಸ್ತಪ್ರತಿಯಲ್ಲಿ ಒಂದು ದಾಖಲೆಯಾಗಿರೋ ವಿಶೇಷ ಸಂಗತಿ ಏನು ಅಂತ ಹೇಳಿದ್ರೆ, ಇದು ರೆಕಾರ್ಡ್ ಆಗಿರುವಂಥದ್ದು 850 ಅಂತ ಹೇಳ್ತಾರೆ. ಅರ್ಥಾತ್ ಪಂಪನಿಗಿಂತಲೂ ಪೂರ್ವ ಕಾಲದಲ್ಲಿ ವಡ್ಡಾರಾಧನೆ ಕನ್ನಡಕ್ಕೆ ಬಂತು ಎನ್ನುವಂತಹ ಮಾತನ್ನು ಹಂಪನಾರವರು ಹೇಳ್ತಾರೆ. ಬಹುತೇಕ ವಿದ್ವಾಂಸರು ಅದನ್ನು ಇನ್ನೂ ಸ್ವೀಕರಿಸಿಲ್ಲ, ಆ ಚರ್ಚೆಗಳು ನಡೀತಾ ಇರ್ತದೆ. ಸುಮ್ಮನೆ ತಮ್ಮ ಗಮನಕ್ಕೆ ಬರಲಿ ಎನ್ನುವಂಥ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತೊಂದು ಇತಿಹಾಸದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು, ಬೆಳಗ್ಗೆಯಿಂದ ಪುಂಡಿಕಾಯಿ ಗಣಪತಿ ಭಟ್ ಅವರು, ನಮ್ಮ ಇವರು ಬಲ್ಲಾಳರು ಎಲ್ಲರೂ ಕೂಡ ಒಂದು ಮಾತು ಹೇಳ್ತಿದ್ರು, ಮೂಡುಬಿದಿರೆ ಅಂತ ತಕ್ಷಣ ನೆನಪಿಗೆ ಬರೆದು ಸಾವಿರ ಕಂಬದ ಬಸದಿ ಅಂತ. ಸಾವಿರ ಕಂಬದ ಬಸದಿ ನಿರ್ಮಾಣ ಆಗಿ 300 ವರ್ಷಗಳ ತನಕ, ಒಂದೆರಡು ವರ್ಷ ಅಲ್ಲ, ಅದಕ್ಕೆ ಮಾಡುವಂತ ಇದ್ದದ್ದು ಮುಳಿ ಹುಲ್ಲಿನದ್ದು, ಮುಳಿ ಹುಲ್ಲಿನ ಮಾಡಿ ಇತ್ತು. ಈ ಮುಳಿ ಹುಲ್ಲಿನ ಮಾಡಿನಲ್ಲಿ 300 ವರ್ಷ ಹೇಗೆ ಆ ಬಸದಿ ಇತ್ತು ಅದು ಗೊತ್ತಿಲ್ಲ ನಮಗೆ. ಹೇಗೆ ಸರ್ವೈವ್ ಆಯಿತು ಮುಳಿ ಹುಲ್ಲಿನ ಮಾಡು ಗೊತ್ತಿಲ್ಲ ನಮಗೆ. ಆ ರೀತಿಯಲ್ಲಿ ಮುಳಿ ಹುಲ್ಲಿನ ಮಾಡು ಇದ್ದಂತಹ ಆ ಬಸದಿಯನ್ನು ಹಾಸನದಿದ್ದ ಒಬ್ಬ ಶ್ರೀಮಂತ ಪುಟ್ಟಯ್ಯ ಅನ್ನೋಂತ ಇಲ್ಲಿಗೆ ಬರ್ತಾನೆ. 1746 ಇಲ್ಲಿಗೆ ಬರ್ತಾನೆ, ಬಹಳ ದೊಡ್ಡ ಶ್ರೀಮಂತ. ಆತನಿಗೆ ಸಾವಿರ ಕಂಬದ ಬಸದಿಯನ್ನು ನೋಡಿದಾಗ ಏನೋ ಒಂದು ಸ್ವಲ್ಪ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ. ಜೊತೆಗೆ ಇಲ್ಲಿಯ ಸ್ಥಳೀಯ ಶ್ರಾವಕರು ಅವನಿಗೆ ಮನವಿ ಮಾಡಿಕೊಳ್ತಾರೆ. ಆತ ಈಗಿನ ಮೂಡುಬಿದಿರೆಯ ಆ ಮಾಡಿನ ಸ್ವರೂಪ ಏನಿದೆ ಅದನ್ನು ಊರ ದಾನಿಗಳ ಸಹಕಾರದಿಂದ ತನ್ನದೇ ಸ್ವಂತ ಸಮಸ್ತ ಆಸ್ತಿಯನ್ನು ಬಳಸಿಕೊಂಡು ಆ ಮಾಡನ್ನು ಮತ್ತು ಬಸದಿಯನ್ನು ಪುನರ್ ನಿರ್ಮಾಣ ಮಾಡಿದ ಎನ್ನುವಂತಹ ಐತಿಹಾಸಿಕವಾದಂತಹ ವಿಚಾರವನ್ನು ಒಳಗೊಂಡಂತಹ ಒಂದು ಕೃತಿ ಇದೆ. ಆ ಕೃತಿ ಅದರ ಹೆಸರು ಏನು ಅಂದರೆ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಜೀರ್ಣೋದ್ಧಾರ ಚರಿತ್ರೆ ಅಂತ. ಜೀರ್ಣೋದ್ಧಾರ ಅದು 1745. ಸೊ ಈ ಜೀರ್ಣೋದ್ಧಾರದ ಚರಿತ್ರೆಯನ್ನು ಒಳಗೊಂಡಂತಹ ಐತಿಹಾಸಿಕವಾಗಿ ಬಹಳ ಮಹತ್ವವಾಗಿರುವ ಕೃತಿ ಇದು. ದೊಡ್ಡ ದುರಂತ ಏನು ಅಂದರೆ ಈ ಕೃತಿಯನ್ನು ರಚನೆ ಯಾರು ಮಾಡಿದಂತ ಗೊತ್ತಿಲ್ಲ. ಒಬ್ಬ ಅಜ್ಞಾತ ಕವಿ ಇದನ್ನು ರಚನೆ ಮಾಡಿಬಿಡ್ತಾನೆ. ಆದರೆ ಐತಿಹಾಸಿಕವಾದ ದೃಷ್ಟಿಯಿಂದ ಇದು ಬಹಳ ಮಹತ್ವವಾದದ್ದು ಎನ್ನುವಂಥ ಮಾತನ್ನು ನಾನು ಮತ್ತೆ ಮತ್ತೆ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಬಹಳ ಬೆಳಗ್ಗೆಯಿಂದ ಒಂದು ಮಾತು ಬರ್ತಿತ್ತು, ಮೂಡುಬಿದಿರೆ ಅನ್ನುವಂಥದ್ದು ಹೇಗೆ ಧರ್ಮ ಸಾಮರಸ್ಯಕ್ಕೆ ಹಲವು ವರ್ಗಗಳು, ಹಲವು ಧರ್ಮಗಳು, ಹಲವು ಜನಗಳು ಸೇರಿಕೊಂಡು ಒಂದು ಒಂದು ಒಂದು ಅದ್ಭುತವಾದ ಸಂಸ್ಕೃತಿಯನ್ನು ಮೂಡುಬಿದಿರೆಯಲ್ಲಿ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಅದಕ್ಕೆ ನಾನು ಸಾಹಿತ್ಯಿಕವಾದ ಉದಾಹರಣೆ ಕೊಡೋಕೆ ಇಷ್ಟಪಡ್ತೇನೆ. ಆತ ಬ್ರಾಹ್ಮಣ, ಬ್ರಾಹ್ಮಣ ಕವಿ, ಬರೆದದ್ದು ಜೈನ ಕಾವ್ಯ. ಇದು ಬಹಳ ವಿಶೇಷ ಗಮನಿಸಿ. ಅವನು ಹುಟ್ಟಿನಿಂದ ಬ್ರಾಹ್ಮಣ. ಅವನು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೆಟ್ಕೇರಿಯಲ್ಲಿ ಬಸದಿ ಹೊಂದಿದಲ್ಲ, ಬೆಟ್ಕೇರಿ ಬಸದಿ ಅಂತ ನಾವು ಹೇಳ್ತೇವೆ. ಈ ಬೆಟ್ಕೇರಿ ಬಸದಿಯೊಳಗೆ ಪ್ರಭಾಚಂದ್ರ ಎನ್ನುವಂತಹ ಮುನಿಗಳು ಅಲ್ಲಿ ಧರ್ಮೋಪದೇಶವನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಚಾತುರ್ಮಾಸವನ್ನು ಮಾಡ್ತಾ ಇರ್ತಾರೆ, ಧರ್ಮೋಪದೇಶವನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಪುಷ್ಪಾಂಜಲಿ ಎನ್ನುವಂಥ ಒಂದು ವ್ರತದ ಆಚರಣೆಯ ಬಗ್ಗೆ, ಅದರ ಬಗ್ಗೆ ವಿಸ್ತಾರವಾದಂತಹ ಕಥೆಯ ಹಿನ್ನೆಲೆಯನ್ನು ಅವರು ಹೇಳ್ತಾರೆ. ಆಗ ಶ್ರಾವಕರಿಗೆ ಅನಿಸುತ್ತೆ, ಛೇ ಇದು ಇಲ್ಲಿಗೆ ನಿಂತು ಹೋಗಬಾರ್ದು, ಇದು ಒಂದು ಕೃತಿ ರೂಪದಲ್ಲಿ ಬರಬೇಕು ಅಂತ. ಕೃತಿ ರೂಪದಲ್ಲಿ ಬರಬೇಕಂದ್ರೆ ಆವತ್ತಿನ ದಿನದಲ್ಲಿ ಯಾರಿದ್ರು? ನಮಗೆ ಬಹಳ ಮುಖ್ಯವಾದದ್ದು ಅದು. ಆಗ ಅವ್ರಿಗೆ ಕಣ್ಣಿಗೆ ಬಿದ್ದದ್ದು ಪಟ್ಟಾಭಿರಾಮ ಎನ್ನುವಂಥ ವ್ಯಕ್ತಿ. ಆತ ಬ್ರಾಹ್ಮಣ, ಪಟ್ಟಾಭಿರಾಮನ ಪರಂಪರೆ ಮತ್ತು ಪರಿಸರ, ಅವನು ಹುಟ್ಟಿನಿಂದ ಬ್ರಾಹ್ಮಣನಾದರೂ ಕೂಡ ಅವನು ಬದುಕ್ತಾ ಇದ್ದದ್ದು ಜೈನ ಕೇರಿಯಲ್ಲಿ. ಅವನ ಸ್ನೇಹಿತರು, ಅವನ ಆತ್ಮೀಯರು, ಅವನ ಸಂಪರ್ಕ ಇದ್ದದೆಲ್ಲ ಜೈನ ಕೇಂದ್ರಗಳ ನಡುವೆ. ಜೈನ ಧರ್ಮದ ತಾತ್ವಿಕ ವಿಚಾರಗಳ ಬಗ್ಗೆ ಅವನು ಸಂಪೂರ್ಣ ಮಾಹಿತಿ ಇರ್ತದೆ. ಜೈನ ಶ್ರಾವಕರು ಅವನನ್ನು ಕೇಳ್ತಾರೆ, ಅಪ್ಪ ಪಟ್ಟಾಭಿರಾಮ ಇದನ್ನು ಕುರಿತಾಗುವಂಥ ರಚನೆ, ಕೃತಿ ರಚನೆ ಮಾಡುವಂತ. ಪಟ್ಟಾಭಿರಾಮ ಆ ಕೃತಿಯನ್ನು ರಚನೆ ಮಾಡ್ತಾನೆ. ನೋಡಿ, ಹುಟ್ಟಿನಿಂದ ಬ್ರಾಹ್ಮಣ, ಬರೆದದ್ದು ಜೈನ ಕೃತಿಯನ್ನು, ಇಡೀ ಕೃತಿ ನೀವು ನೋಡಿ ಒಂದೇ ಒಂದು ಅಕ್ಷರವು ಜೈನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬರೆದಿಲ್ಲ. ಜೈನ ಶಾಸ್ತ್ರದ ಪರಿಕಲ್ಪನೆಗಳಿಂದ ದೂರ ಸರಿಯಲಿಲ್ಲ. ಒಬ್ಬ ಹುಟ್ಟ ಜೈನ ಕವಿಯೊಬ್ಬ ಹೇಗೆ ಬರಿಬೋದಾಗಿತ್ತೋ ಆ ರೀತಿಯಲ್ಲಿ ಪಟ್ಟಾಭಿರಾಮ ಕನ್ನ ಈ ಕಾವ್ಯವನ್ನು ಬರೀತಾನೆ. ಹುಟ್ಟಿನಿಂದ ಬ್ರಾಹ್ಮಣ ಬರೆದದ್ದು ಜೈನ ಕಾವ್ಯವನ್ನು. ಯಾರಾದ್ರೂ ಧರ್ಮ ಸಾಮರಸ್ಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟರೆ ನಾನು ಅವರಿಗೆ ಹೇಳ್ತೀನಿ, ದಯವಿಟ್ಟು ಪಟ್ಟಾಭಿರಾಮನ ಈ ಒಂದು ಕೃತಿಯನ್ನು ಗಮನಿಸಬೇಕು. ನೀವು ಪಟ್ಟಾಭಿರಾಮನ ಈ ಕೃತಿ ನೀವು ಗಮನಿಸಿದಾಗ ನಮಗದು ಗೊತ್ತಾಗುತ್ತೆ, ನಮ್ಮಲ್ಲಿ ಧರ್ಮ ಸಾಮರಸ್ಯ ಅನ್ನುವಂಥದ್ದು ಹೇಗೆ ಬೆಳೆದುಕೊಂಡು ಬಂದಿತ್ತು ಅಂತ. ನಾನು ಇನ್ನೊಂದು ಕೃತಿಯ ಬಗ್ಗೆ ಹೇಳಬೇಕು. ಈ ಕೃತಿ ಇಬ್ಬರು ಕವಿಗಳಿಂದ ರಚನೆ ಆಗಿದೆ. ಒಬ್ಬ ಕವಿ ಪ್ರಾರಂಭ ಮಾಡ್ತಾನೆ, ಯಾವುದೋ ಒಂದು ಕಾರಣದಲ್ಲಿ ಆ ಕೃತಿಯ ರಚನೆ ನಿಂತು ಹೋಗ್ತದೆ, ಅವನಿಂದ ಆಗೋದಿಲ್ಲ, ಇನ್ನೊಬ್ಬ ಕವಿ ಮುಂದುವರಿಸ್ತಾನೆ. ಈ ವಿಶೇಷ ಏನು ಅಂದರೆ ಆ ಇಬ್ಬರು ಕವಿಗಳು ಕೂಡ ಕಾವ್ಯ ರಚನೆ ಮಾಡ್ತಾರಲ್ಲ, ಇಬ್ಬರ ಕಾವ್ಯದ ಶೈಲಿ ಭಿನ್ನವಾದದ್ದು, ಇಬ್ಬರ ಭಾಷಾ ಪ್ರಯೋಗದ ಶೈಲಿ ಭಿನ್ನವಾದದ್ದು, ಇಬ್ಬರ ಆಲೋಚನಾ ಕ್ರಮ ಭಿನ್ನವಾದದ್ದು, ಆದರೆ ಅವರಿಬ್ಬರು ಸರಿ ಬರ್ತದ್ದು ಒಂದೇ ಕಾವ್ಯವನ್ನ. ಈ ಕವಿಗಳ ಹೆಸರು ಏನು ಅಂತ ಹೇಳಿದ್ರೆ ಒಬ್ಬನ ಹೆಸರು ಪದ್ಮನಾಭ ಅಂತ, ಇನ್ನೊಬ್ಬರ ಹೆಸರು ಚಂದ್ರಶೇಖರ ಅಂತ. ಈ ಪದ್ಮನಾಭ ಮತ್ತು ಚಂದ್ರಶೇಖರ ಇವರಿಬ್ಬರು ಕೂಡ ಅವರ ಕಾಲ ಸುಮಾರು 1751 ಬಂದು ನಿಲ್ತಾರೆ. ಇವರಿಬ್ಬರೂ ಸೇರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿ ಯಾವುದು ಅಂತ ಹೇಳಿದ್ರೆ ಜೈನ ಪರಂಪರೆಯ ರಾಮಾಯಣ. ನಮ್ಮಲ್ಲಿ ಬಹುತೇಕ ಮಂದಿಗೆ, ಬಹುಸಂಖ್ಯಾತರು ಹಿಂದೂಗಳಾಗಿರೋದ್ರಿಂದ ರಾಮಾಯಣ ಅಂತ ಹೇಳಿದ ತಕ್ಷಣ ಹಿಂದೂ ಪರಂಪರೆಯನ್ನು ಅಟ್ಯಾಚ್ ಮಾಡಿಬಿಡ್ತಾರೆ. ರಾಮಾಯಣ ಬರೀ ಹಿಂದೂಗಳ ಸ್ವತ್ತಲ್ಲ ಅನ್ನೋದನ್ನು ನಮ್ಮ ಎಲ್ಲ ಇತಿಹಾಸಕಾರರು, ಎಲ್ಲ ಸಂಶೋಧಕರು, ಎಲ್ಲ ತತ್ವಶಾಸ್ತ್ರಜ್ಞರು ಖಂಡಿತವಾಗಿ ಒಪ್ಪಿಕೊಳ್ತಾರೆ. ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಕೊಡೋದು ಬೇರೆ. ಇಲ್ಲಿ ಈ ದೇಶದ ಸುಮಾರು 75 ಹೆಚ್ಚು ಬಗೆಯ ರಾಮಾಯಣಗಳಿವೆ. ಕಂಬ ರಾಮಾಯಣ ಅಂತ ಒಂದಿದೆ, ಬೌದ್ಧ ರಾಮಾಯಣ ಇದೆ, ಜೈನ ರಾಮಾಯಣ ಇದೆ, ಹಿಂದೂ ಪರಂಪರೆ ರಾಮಾಯಣ ಹೆಚ್ಚು ಜನಪ್ರಿಯ. ಯಾಕೆ? ಯಾಕೆಂದರೆ ಈ ದೇಶದಲ್ಲಿ 100% ಹಿಂದೂಗಳಿರುತ್ತಾರೆ, ಹಾಗಾಗಿ ಅವರ ಪರಂಪರೆ ಎಲ್ರಿಗೂ ಕೂಡ ಪರಿಚಿತವಾಗಿದೆ, ಅಷ್ಟೇ ಲಾಜಿಕ್. ಈ ಪದ್ಮನಾಭ ಮತ್ತು ಚಂದ್ರಶೇಖರ ಸೇರಿ ಬರೆದಿರುವ ಕೃತಿ ಇದೆಯಲ್ಲ, ಜೈನ ಪರಂಪರೆಯ ರಾಮಾಯಣದ ಕೃತಿ. ಈ ನೆನಪಿದೆ ನಿಮಗೆ, ನಾಗಚಂದ್ರ ಬರೆದಿರುವ ರಾಮಾಯಣ ನಿಮಗೆ ತಕ್ಷಣ ನೆನಪಿಗೆ ಬರಬೇಕು. ಅದೇ ಪರಂಪರೆಯಲ್ಲಿಯೇ ಇದು ಕೂಡ ಮುಂದುವರಿಯುತ್ತದೆ. ಇದರೊಳಗೆ ಒಟ್ಟು 37 ಸಂಧಿಗಳಿವೆ, 5269 ಪದ್ಯಗಳಿವೆ. ಈ ಕೃತಿ ಪ್ರಾರಂಭ ಮಾಡಿದ್ದು ಚಂದ್ರಶೇಖರ, ಅದನ್ನು ಮುಗಿಸಿದ್ದು ಪದ್ಮನಾಭ. ವಿಭಿನ್ನ ಶೈಲಿಯ ಇಬ್ಬರು ಕವಿಗಳು ಒಂದೇ ಕೃತಿಯನ್ನು ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇದರ ಬಹಳ ವಿಶೇಷ. ಸಮಯ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಮುಗಿಸೋದಕ್ಕೆ ಮೊದಲು ಮತ್ತೊಂದು ಹಿಮಾಲಯದ ಶಿಖರವನ್ನು ಸಂದರ್ಶನ ನಾವು ಮಾಡಲೇಬೇಕು. ಇವತ್ತು ಮೂಡುಬಿದಿರೆ ಅಂತ ಹೇಳಿದ ತಕ್ಷಣ ಜಾಗತಿಕ ಮಟ್ಟದಲ್ಲಿ ಒಂದು ಹೆಸರಿದೆ. ಅದರಲ್ಲೂ ಕೂಡ ಜೈನ ಪರಂಪರೆಯಲ್ಲಿ ಅವರು ಯಾವುದೇ ಊರಿನಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ನಾವು ಮೂಡುಬಿದಿರೆ ಅಂತ ಹೇಳಿದ ತಕ್ಷಣ ಕಿವಿ ಒಂದ್ಸಲ ನೆಟ್ಟಗೆ ಮಾಡ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ, ಮೂಡುಬಿದಿರೆಯಲ್ಲಿ ಸಂರಕ್ಷಿಸಲ್ಪಟ್ಟಿರುವಂತಹ ಧವಲ, ಜಯಧವಲ ಮತ್ತು ಮಹಾಧವಲ ಎನ್ನುವ ಕೃತಿಗಳು. ನೋಡಿ, ಮಹಾವೀರ ತೀರ್ಥಂಕರರ ಕಾಲದ ತನಕವೂ ಕೂಡ ಆ ದಿನಗಳೆಲ್ಲ ಹೇಗೆ ಇದ್ವು ಅಂತ ಹೇಳಿದ್ರೆ ಜನಗಳ ಸ್ಮರಣ ಶಕ್ತಿ ತುಂಬ ಚೆನ್ನಾಗಿತ್ತು. ಜನರು ತಮ್ಮ ಸ್ಮರಣ ಶಕ್ತಿಯ ಮೂಲಕವಾಗಿ ಎಲ್ಲವನ್ನು ನೆನಪಿಟ್ಕೊಳ್ತಾ ಇದ್ರು, ಅನ್ನೆಲ್ಲವನ್ನು ನೆನಪಿಟ್ಕೊಂಡು ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇದ್ರು. ಆದರೆ ಬರ್ತಾ ಏನಾಯಿತು ಅಂತ ಹೇಳಿದ್ರೆ ಜನಗಳ ಸ್ಮರಣ ಶಕ್ತಿ ಕುಂಠಿತ ಆಗೋದಕ್ಕೆ ಪ್ರಾರಂಭ ಆಯಿತು. ಆಗ ಜೈನಾಚಾರ್ಯರುಗಳಿಗೆ ಅನ್ನಿಸ್ತು, ಓಹೋ, ನಾವು ಇದನ್ನು ಹೀಗೆ ಬಿಟ್ಟರೆ ನಮ್ಮ ಶಾಸ್ತ್ರ, ನಮ್ಮ ಪರಂಪರೆ ಹೀಗೆ ನಷ್ಟವಾಗಿ ಹೋಗ್ತದೆ ಅಂತ. ನೆನಪಿಟ್ಕೊಳ್ಳಿ, ವೇದಗಳು ಕೂಡ ಮೊದಲು ಬಂದದ್ದು ಕಿವಿಯಿಂದ ಬಾಯಿಗೆ, ಬಾಯಿಯಿಂದ ಕಿವಿಗೆ. ನಮ್ಮ ಪ್ರಾಚೀನವಾದ ಎಲ್ಲ ಧಾರ್ಮಿಕ ಸಾಹಿತ್ಯಗಳು, ಎಲ್ಲ ಕೃತಿಗಳು ಕೂಡ ಮೊದಲು ಕಿವಿಯಿಂದ ಇನ್ನೊಬ್ಬರು ಬಾಯಿಗೆ, ಬಾಯಿಯಿಂದ ಕಿವಿಗೆ ಹೀಗೆ ಹರಡಿಕೊಂಡು ಬಂದದ್ದು ಬಹಳ ನಿಧಾನವಾಗಿ ಗ್ರಂಥಸ್ಥವಾದವು. ಧವಲ, ಜಯಧವಲ, ಮಹಾ, ಇದು ಮೂರೇ ಭಾಗ ಆದರೂ ಕೂಡ ವಾಸ್ತವಿಕವಾಗಿ ಇದನ್ನು ಒಂದೇ ಅಂತ ನಾವು ಭಾವಿಸಬೇಕು. ಈ ಧವಲ, ಜಯಧವಲ, ಮಹಾಧವಲ ಅದು ಗ್ರಂಥಸ್ಥ ಆಯಿತು. ಅದರ ಮೂಲ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ. ದುರಂತ ಗಮನಿಸಿ, ಇತಿಹಾಸದ ಕಾಲಘಟ್ಟದಲ್ಲಿ ಒಂದು ಕಾಲವನ್ನು ನಾವು ನಿರ್ದಿಷ್ಟವಾಗಿ ಗಮನಿಸ್ಕೊಳ್ಳೋದಾದ್ರೆ, ಕರ್ನಾಟಕದ ಮಟ್ಟಿಗೆ ಗಮನಿಸ್ಕೊಳ್ಳೋದಾದರೆ 12ನೇ ಶತಮಾನದಿಂದ ಸಾಧಾರಣ 15ನೇ ಶತಮಾನದ ತನಕವೂ ಕೂಡ ಇಟ್ಸ್ ಅ ಡಾರ್ಕ್ ಏಜ್ ಆಫ್ ಜೈನಿಸಮ್ ಅಂತ ನಾನು ಹೇಳ್ತೇನೆ. ಜೈನ ಧರ್ಮಕ್ಕೆ ಅದು ದೊಡ್ಡ ಒಂದು ಎಂಥದ್ದು ಆಘಾತವನ್ನು ತಂದುಕೊಟ್ಟಂತಹ, ಅಪಘಾತವನ್ನು ತಂದುಕೊಟ್ಟಂತಹ ಒಂದು ಕಾಲಘಟ್ಟ ಅದು. ನಶಿಸಿಯೇ ಹೋಗಿಬಿಡುವಂಥ ಸ್ಥಿತಿಯಲ್ಲಿದ್ದು ಜಾಗತಿಕ ಮಟ್ಟ, ಅದು ಇಡೀ ನಮ್ಮ ದೇಶದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗುತ್ತೆ. ಜೈನ ಧರ್ಮ ತನ್ನ ಅಸ್ತಿತ್ವದ ಉಳಿವಿಕೆಗಾಗಿ ಹೋರಾಟವನ್ನು ಮಾಡುವ ಕಾಲ ಬಂದಿರ್ತದೆ. ಜೈನ ಶಾಸ್ತ್ರಗಳನ್ನ ಸಿಕ್ಕಲ್ಲಿ ಸುಟ್ಟು ಹಾಕ್ತಾರೆ, ಜೈನ ಸಾಹಿತ್ಯವನ್ನು ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇಡೀ ದೇಶದಲ್ಲಿ ಧವಲದ ಕೃತಿ ಎಲ್ಲಿಯೂ ಇರಲಿಲ್ಲ. ಅದು ನಮಗೆ ಸಿಕ್ಕಿದ್ದು ಇದೇ ಮೂಡುಬಿದಿರೆ ಜಗತ್ತಿನಲ್ಲಿದ್ದು ಒಂದೇ ಒಂದು ಏಕಪ್ರತಿ, ಅದು ಒಂದೇ ಹಸ್ತಪ್ರತಿ. ಅದು ಇದು ಉಳಿಸ್ಕೊಂಡಿದ್ದು ಹೇಗೆ ಇವರು? ಒಂದು ವೇಳೆ ಅದು ಪ್ರಾಕೃತ ಮತ್ತು ಸಂಸ್ಕೃತದಲ್ಲಿ ಇದ್ದಿದ್ರೆ ಯಾರ ಕಣ್ಣಿಗೆ ಅದು ಬೀಳ್ತಿತ್ತು, ಅದನ್ನು ಅವರು ಸುಟ್ಟಾಕ್ಬಿಡ್ತಿದ್ರು. ಇವರು ಬಹಳ ಬುದ್ಧಿವಂತರು. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಕೃತ ಮತ್ತು ಸಂಸ್ಕೃತದ ಈ ಕೃತಿಯನ್ನು ಹಳೆಗನ್ನಡ ಲಿಪಿಯಲ್ಲಿ ಬರೀತಾರೆ. ಆ ಯಾವುದೋ ಒಂದು ಲೋಕಲ್ ಇದು ಅಂತ ಅಂದ್ಕೊಂಡು ದಾಳಿಕೋರರು ಸುಮ್ಮನೆ ಆಗ್ತಾರೆ. ಅದೃಷ್ಟವಶಾತ್ ನಮಗೆ ಆ ಸ್ವರೂಪದಲ್ಲಿ ಧವಲದ ಕೃತಿಗಳು ನಮಗೆ ಇಲ್ಲಿ ದೊರೆಯುತ್ತದೆ. ಇದು ಜೈನ ಧರ್ಮದ ಮತ್ತು ವಿಶ್ವದ ಆಧ್ಯಾತ್ಮಿಕ ಜಗತ್ತಿನ ದೃಷ್ಟಿಯಿಂದ ಬಹಳ ಮಹತ್ವವಾದಂತಹ ಒಂದು ವಿಚಾರ. ಇಲ್ಲದೇ ಇದ್ದಿದ್ರೆ ಬಹುಶಃ ಮೂಡುಬಿದಿರೆ ಹೆಸರನ್ನು ನಾರ್ತ್ ಇಂಡಿಯನ್ಸ್ ಯಾರೂ ಕೇಳ್ತಾ ಇರಲಿಲ್ಲ. ಇದಕ್ಕೆ ಜೈನ ಕಾಶಿಯನ್ನು ಹೆಸರು ಬರ್ತಿರಲಿಲ್ಲ. ಜೈನ ಶಾಸ್ತ್ರವನ್ನು, ಜೈನ ಸಿದ್ಧಾಂತವನ್ನು, ಜೈನತ್ವವನ್ನು ಉಳಿಸಿದಂಥ ಒಂದು ಕೀರ್ತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಊರಿಗೆ ಇದ್ದರೆ ಅದು ಮೂಡುಬಿದಿರೆಗೆ ಸಲ್ತದೆ. ನಾವೆಲ್ಲರೂ ಮೂಡುಬಿದಿರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಹೆಮ್ಮೆಯಿಂದ ಪಟ್ಟುಕೊಳ್ಳೋಣ. ಇಷ್ಟೋ ತನಕ ನನ್ನ ಮಾತನ್ನು ಆಸಕ್ತಿಯಿಂದ ಕೇಳಿದ ತಮಗೆಲ್ರಿಗೂ ನಮಸ್ಕಾರ.
3: ಇಷ್ಟರವರೆಗೆ ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಮಾತುಗಳನ್ನ ಕೇಳ್ತಾ ಬಂದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
6: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಶಿವಪಂಚಾಕ್ಷರಿ ಮಹಿಮೆ. ಭಾಗವತರು ಪದ್ಯಾಣ ಗಣಪತಿ ಭಟ್, ರವಿಚಂದ್ರ ಕನ್ನಡಿಕಟ್ಟೆ. ಚೆಂಡೆ ಅಡೂರು ಗಣೇಶ್ ರಾವ್. ಮದ್ದಳೆ ಪಿಟಿ ಜಯರಾಮ್ ಭಟ್. ಪಾತ್ರ ಪರಿಚಯ ಶ್ವೇತಕುಮಾರ, ಪುತ್ತೂರು ಶ್ರೀಧರ ಭಂಡಾರಿ. ದುರ್ಜಯ ಪೆರುವಾಯಿ ನಾರಾಯಣ ಶೆಟ್ಟಿ. ಯಮ ಜನಾರ್ದನ ಗುಡಿಗಾರ. ಚಿತ್ರಗುಪ್ತ ಮಿಜಾರು ತಿಮ್ಮಪ್ಪ. ಪ್ರೇತ ದಿವಾಕರ ಮಣಿಯಾಣಿ ಬೆಳ್ಳಾರೆ. ರಂಬೆ ಅಂಬಾಪ್ರಸಾದ್ ಪಾತಾಳ. ಈಶ್ವರ ವೇಣೂರು ಸದಾಶಿವ ಆಚಾರ್ಯ. ಈಗ ಶಿವಪಂಚಾಕ್ಷರಿ ಮಹಿಮೆ ಈ ಯಕ್ಷಗಾನದ ಮೊದಲನೇ ಕಂತು.

0: सभी मेरे अधिकारी यमा ಯಮ ಧರ್ಮರಾಯ
1: ಎಲ್ಲವರು ಕೊಂಡಾಡ್ತಾರೆ.
0: ನನ್ನ ವಿಚಾರವಾಗಿ ಬಲ್ಲವರೇ ಬಲ್ಲರು.
1: ಹೌದು,
0: ಖುಲ್ಲರೇನರಿವರು. ಪಾಪಿಗಳಿಗೆ ಯಮನಾಗಿಯೂ, ಧರ್ಮಿಷ್ಠರಿಗೆ ಯಮ ಧರ್ಮರಾಯರಾಗಿಯೂ ಈ ಶೈವಿನಿಯಲ್ಲಿ ಮೆರೆಯುತ್ತಲಿದ್ದೇನೆ. ಭಗವಾನ್ ಬಾಲಭಾಸ್ಕರನಿಗೆ ಯಮ ಯಮುನೆ ತಪತಿ ವೈವಸ್ವತರೆಂಬ ನಾಲ್ವರು ಮಕ್ಕಳು, ಅವರಲ್ಲಿ ಹಿರಿಯವನೇ ನಾನಾಗಿದ್ದೇನೆ. ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ
1: ನಿಜ
0: ಈ ಶೈವಿನ ಅಧಿಕಾರವನ್ನು ಹಿಡಿದಿದ್ದೇನೆ.
1: ಸತ್ಯ,
0: ಜಗದಲ್ಲಿ ಯಾರು ಸತ್ಕರ್ಮಗಳನ್ನು ಮಾಡ್ತಾರೋ, ಯಾರು ಅನ್ಯಾಯವನ್ನು ಮಾಡ್ತಾರೋ, ಅವರ ಜಾತಕ ಫಲಕ್ಕನುಸರಿಸಿ ಸತ್ತು ಎಲ್ಲಿ ಸೇರಿದಾಗ ತಕ್ಕುದಾದಂತಹ ಶಿಕ್ಷೆಯನ್ನು ಕೊಡುವುದು ನನ್ನ ಕರ್ತವ್ಯವಾಗಿದೆ. ಪುಣ್ಯಾತ್ಮರನ್ನು ಸ್ವರ್ಗಕ್ಕೆ ಆರಿಸಿ ಪಾಪಿಷ್ಠರನ್ನು ನರಕ ಕೂಪಕ್ಕೆ ತಳ್ಳುವುದೇ ನನ್ನ ಉದ್ಯೋಗವಾಗಿದೆ. ಇಂದಿನ ದಿನ ಜಗದ ಜೀವಿಗಳ ವಿಚಾರವಾಗಿ ನಿನ್ನಲ್ಲಿ ಕೇಳಬೇಕು ಅಂತಿದ್ದೇನೆ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಎಲ್ಲಿ, ಸಂಪೂರ್ಣವಾದ ವಿವರಣೆಯನ್ನು ಕೊಡು.
1: ಪ್ರಭು, ಇದೇ ನಮ್ಮ ಲೆಕ್ಕಾಚಾರದ ಪಟ್ಟಿ.
0: ಹೌದಾ?
1: ಇಂದಿನ ದಿನ ನಮ್ಮ ಲೋಕಕ್ಕೆ ಬಂದಂತ ಜೀವಿಗಳು
0: ಯಾವುದೆಲ್ಲ
1: ಸ್ವಾಮಿ? 87 ಲಕ್ಷ ದನಗಳು, 46,000 ಹಾವುಗಳು, 82 ಲಕ್ಷ ಕ್ರಿಮಿಕೀಟಗಳು,
0: ಆಮೇಲೆ
1: ಮನುಷ್ಯರು.
0: ಮನುಷ್ಯರು
1: ಹೌದು
0: ಪ್ರಭೋ.

0: ಅವರಿಗೆ ತಕ್ಕುದಾದ ಶಿಕ್ಷೆಯನ್ನು ಕೊಟ್ಟು ಆಯಿತು. ಆದರೆ ಓ ಈ ಕಡೆ ಕಾಣ್ತಾ ಇದೆ ಅಲ್ಲ ಒಂದು ಪ್ರೇತ, ಅದ್ರ ವಿಶೇಷತೆಗಳು ಉಂಟು.
1: ಏನು ವಿಶೇಷ?
0: ಅವನು ಬಬ್ಬಾ ಚಿಲ್ಲರೆ ಮನುಷ್ಯನಲ್ಲ,
1: ಅಂದ್ರೆ
0: ಭೂಮಿಪನಾಗಿದ್ದ ಅರಸನಾಗಿದ್ದ ರುದ್ರಪುರದ ಅರಸ. ಅವನ ಅಪ್ಪನ ಬಳುವಳಿಯಾಗಿ ಬಂದಂತ ಊರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವನ ಇಚ್ಛಾನುಸಾರ ವರ್ತಿಸಿದ. ಸಂಸಾರಿ ಆಗಬೇಕಾದ ಮದುವೆ ಆಗುದು ಖಂಡಿತ ತಾನೇ.
1: ಸರಿ,
0: ಅದೇ ರೀತಿ ಶಿವ ಎಂಬ ಹುಡುಗಿಯನ್ನು ಮದುವೆ ಆದ, ಅವಳ ಜೊತೆಯಲ್ಲೇ ಇದ್ದ. ಆಮೇಲೆ ಮತ್ತೊಬ್ಬಳನ್ನು ಕಂಡ, ಮೋಹಿನಿ. ಹೌದು, ಅವಳ ಅನುರಾಗದೊಂದಿಗೆ ಇವಳನ್ನು ಮರೆತು ಭೂಮಿಯನ್ನು ಬಿಟ್ಟು ಅವಳಲ್ಲೇ ಇದ್ದ. ಅಲ್ಲಿಗೆ ಕೊನೆಗೆ ಅವನ ಆಯುಷ ಮುಗಿಯಿತು. ಹಾಗಾಗಿ ಆ ಜೀವನ

0: ಮೋಕ್ಷದೇವತ. ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸಬೇಕಾದ ದೊರೆ
1: ಬೇಕಿತ್ತು.
0: ಕೈ ಹಿಡಿದ ಮಡದಿಯನ್ನು ಬಿಟ್ಟು
1: ತೊರೆದ,
0: ಅನ್ಯ ಸ್ತ್ರೀಯಲ್ಲಿ ವ್ಯಾಮೋಹಿತನಾಗಿ
1: ನಿಜ
0: ನಾಡನ್ನು ತೊರೆದು ಕಾಲ ಕಳೆದ, ತನ್ನ ಮಡದಿಯನ್ನು ರಕ್ಷಿಸುವಲ್ಲಿ ವಿಫಲನಾದ ಎಂದಿದ್ರೆ
1: ಸತ್ಯ.
0: ಇವ ಮಹಾ ಪಾಪಿಯೇ ಸರಿ. ಎಲ್ಲಿದ್ರೂ ಹೋಗಿ ಪಾಶಾದಿ

0: அழுத்தம் ರಾಜಧರ್ಮವನ್ನು ಮರೆತಿದ್ದಾನೆ,
1: ನಿಜ
0: ರಾಜದ್ರೋಹಿ ಆಗಿದ್ದಾನೆ.
1: ಸತ್ಯ
0: ಆದುದರಿಂದ ಕಾದ ಕಬ್ಬಿಣದ ಸಲಾಕೆಯಿಂದ ಬಿಗಿದಪ್ಪಿಸುವುದರ ಜೊತೆಯಲ್ಲಿ ಇವನಿಗೆ ಕುಂಭಿ ಪೋಕಲೆಂಬಂತಹ ಶಿಕ್ಷೆಯನ್ನು ವಿಧಿಸಲೇಬೇಕು.

0: ಪ್ರತಿಯೊಂದನ್ನೂ ಎಡವಿ ಬಿದ್ದಿದ್ದಾನೆ ಈತ.
1: ಹೌದು,
0: ಆದ್ರೆ ಕೊನೆಗೆ ಸಾಯುವ ಕಾಲದಲ್ಲಿ ಒಂದು ಕೆಲಸ ಪುಣ್ಯದ ಮಾಡಿದ್ದಾನೆ.
1: ಏನದು?
0: ಮತ್ತೇನು ಇಲ್ಲ ಹೇಳುವುದಕ್ಕೆ ಅವನ ಹೆಂಡತಿ.
1: ಉಸಿರು ಎತ್ತಿದ್ರ ನಿನ್ನನ್ನು
0: ಸಾಯುವ ಕಾಲದಲ್ಲಿ ಹೆಂಡತಿಯ ಹೆಸರೇ ಆಗಿದ್ದರು. ಭಾವ ಭಕ್ತಿಯಿಂದ ಶಿವೇ ಶಿವೇ ಎಂಬುದಾಗಿ ಸ್ಮರಣೆ ಮಾಡಿದ್ದಾನೆ. ಹಾಗಾಗಿ ಏನು ಮಾಡೋಣ ಪ್ರಭು?
1: ಅದೊಂದೇ

0: చిత్రగుప్తో
1: ఇవ పరమ పాపియే హౌద్
0: ప్రయత్నవి
1: ನೀನು ಮಾಡಿದಂತಹ ಈ ಅಪರಾಧಕ್ಕೆ ಯಾವ ಕಾಲಕ್ಕೂ ನಿನಗೆ ದಯೆ ಎನ್ನುವುದೇ ಇಲ್ಲ. ಅಂತಹ ಪಾತಕದ ಕೃತ್ಯಗಳನ್ನು ನೀನು ಮಾಡಿರುವೆ, ಆದರೂ ಸಾಯುವ ಕಾಲದಲ್ಲಿ ಶಿವೆಯ ನಾಮೋಚ್ಚರಣೆಯನ್ನು ಮಾಡಿರುವೆ. ಆರಾಧ್ಯ ದೇವನಾದಂತಹ ಪರಮೇಶ್ವರ ನರಸಿ, ಆ ಶಿವನ ಅರ್ಧಾಂಗಿಯನ್ನು ನೀನು ಸ್ತುತಿಗೈದುದರಿಂದ ಒಂದು ನಿನ್ನ ಪುಣ್ಯದ ಕಾರ್ಯ. ಅದಕ್ಕಾಗಿ ನಿನಗೆ ಮೆಚ್ಚಿದಂತಹ ನಾನು ಒಂದು ವರವನ್ನು ಕೊಡಬೇಕು ಅಂತಿದ್ದೇನೆ. ಮೆಚ್ಚಿ ನಾನು ಕೊಡುವಂತಹ ವರ ನಿನಗೆ ಸದ್ವಿನಿಯೋಗವಾಗುವಂತೆ ಕೇಳಿಕೊಳ್ಳಬೇಕಾದ ನಿನ್ನ ಕರ್ತವ್ಯ. ಏನು ಬೇಕು ಕೇಳು, ಕೇಳಿದ್ದನ್ನು ಕೊಡ್ತೇನೆ.

0: ಏನು ಕೇಳು.
1: ನೀನು ಕೇಳಿದನ್ನೆಲ್ಲ ಕೊಡ್ತೀಯ?
0: ಹೌದು.
1: ನೀನು ಸತ್ಯ ಹೇಳುವುದಾ?
2: ಸುಳ್ಳು ಬಯಸಿದ್ಯಾ?
0: ಏನು ನೀನು ನಾನೆಂಬುದ ಎಣಿಸಿಕೊಂಡೇನು?
1: ಆದ್ರೆ ಒಂದು ಕೇಳ್ಬೇಕ, ನಾನು
0: ಕೇಳು.
1: ಕೊಡ್ತೀಯಲ್ವಾ?
0: ಮತ್ತೂ ಅನುಮಾನ ಉಂಟಲ್ಲ ನಿನಗೆ?
2: ಅನುಮಾನ ಬರಬೇಡ.
1: ನಿಜವಾಗ್ಲೂ ಕೊಡ್ತೀಯಲ್ವಾ?
2: ಖಂಡಿತ.
0: ಯಮ ಧರ್ಮರಾಯನಾಡಿದ ಮಾತು ಎಂದಿಗೂ ತಪ್ಪುದಕ್ಕುಂಟೇನು?
1: ಆದ್ರೆ ನನ್ನದೊಂದು ಆಸೆ ಇದೆ.
0: ಏನದು?
1: ರಂಬೆಯಲ್ಲ ಒಂದು ರಾತ್ರಿ ನನಗೆ ಸುಖ ಬೇಕು.

0: ಆಗಲಿ ಆಗಲಿ
1: ಆಗಲಿ
0: ಆಗಲಿ
1: ಆಗಲಿ
0: ಕರ ದಿವನ ಅವಳಿರುವ ಮನೆಯೊಳಗಿರಿಸು ಉದಯಕ್ಕೆ ತನ್ನಿ,
2: ಯಾರು
0: ಉದಯಕ್ಕೆ ತನ್ನಿ ನೀವು.

0: ಏನು ಬೇಕು ನಿನಗೆ? ಚಿತ್ರಗುಪ್ತ ಬೇಡವೆಂದರೂ ನನಗೆ ಉಕ್ಕೇರಿ ಬರ್ತಾ ಉಂಟು.
1: ನಿಜವಾಗಿಯೂ
0: ನೋಡಿದ್ಯೇನು ಎಲುಬಿನ ಹಂದರ?
1: ಖಂಡಿತ.
0: ಇದಕ್ಕೂ ರಂಬೆಯ ಸುಖದ ಆಸೆ
1: ಹುಚ್ಚು ಬಿಡ್ಲಿಲ್ಲ ಇನ್ನು ಕೂಡ.
0: ಕೈ ಹಿಡಿದ ಹೆಂಡತಿ ರಂಬೆಯಂತವಳಿದ್ದಳು, ಅವಳನ್ನು ಬಿಟ್ಟು
1: ಬಿಟ್ಟು
0: ತ್ರೈಲೋಕ ಸುಂದರಿಯೊಂದಿಗೆ ಮೋಹಿತನಾಗಿ ಉಳಿದವ.
1: ಹೌದು,
0: ಇನ್ನೂ ಆಸೆ ಅದೇ
1: ಅದೇ.
0: ಆದ್ರೊಂದು
1: ಇಲ್ಲಿ ಬಂದ್ರು
0: ಕೊಡ್ತೇವೆ ಅಂತ ಹೇಳಿದ್ದಾರೆ.
1: ಹೇಳಿ ಆಗಿದೆ
0: ಒಂದು ಕಸೋಡ. ಈ ರಾತ್ರಿ ಈ ಪ್ರೇತವನ್ನು ಒಯ್ದು ರಂಬೆಯ ಗ್ರಹದಲ್ಲಿ ಬಿಟ್ಟು ಬನ್ನಿ.
1: ಕೆಲಸದ ಮೇಲೆ ಕೆಲಸ ಆಯ್ತು.
0: ಅದು ಮಾಡ್ಬೇಕಾದ್ರೆ ನೀನು ಮಾತ್ರ, ಬೇರೆ ಯಾರಿದ್ದಾರೆ? ಆದುದರಿಂದ ಈಕೆಯ ಈತನನ್ನು ಕೊಂಡೋಗಿ ಅಲ್ಲಿ ಬಿಡಿ. ನಾಳೆ ಉದಯ ಕಾಲಕ್ಕೆ ಸರಿಯಾಗಿ ಈ ಪ್ರೇತವನ್ನು ಇಲ್ಲಿಗೆ ಹೇಳುತ್ತಾರೆ.

ಅಬ್ಬೋ, ಎಲ್ಲಿಂದ? ನಾನು ಒಮ್ಮೆಲೆ ಮೈ ಮುಟ್ಟಿದಾಗ ಯಾರಪ್ಪ ಅಂತ ಹೀಗೆ ನೋಡ್ತೇನೆ. ನೀನು ಯಾರ? ನೀನು ಇಲ್ಲಿಗೆ ಬಂದೆ? ಯಾರಿಗೆ ನಿನಗೆ ಬರ್ಲಿಕ್ಕೆ ಹೇಳಿದ್ರು? ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಅಂತ ಬಾಗಿಲಲ್ಲಿ ನಾವು ಬರೆದಿರಿಸಿದ್ದೇವೆ. ಮತ್ತೆ ಬಂದಿದ್ದೀಯಲ್ಲ ನೀನು.

0: ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ ನಿನ್ನ ಈ ಸ್ವರ.
1: ಸ್ವರ
0: ಚಂದ ಇದೆ ಇದು ಈ ಸ್ವರ.
1: ನಾನು ಯಾರು ಗೊತ್ತಾಯ್ತಾ?
0: ಯಾರು ಅಂತ ನೀನು ಹೇಳ್ಬೇಕಷ್ಟೇ.
1: ಓ ನಾಯಿ ಮರಿ.
0: ಎಂತದ್ದು
1: ನಾಯಿ ಮರಿ?
0: ನಾಯಿ ಮರಿಯ ನಾರಿ ಮಣಿ ಹಾಗೆ ಹೇಳು. ಮುಟ್ಬೇಡ
1: ಮುಟ್ಲಿಕ್ಕೆ ಬಂದದ್ದು.
0: ಯಾಕೆ ಮುಟ್ಬೇಕು ನೀನು?
1: ವಿಷಯ ಇದೆ. ನಾನು
0: ನೀನು
1: ಯಮ ಧರ್ಮರಾಯ ಇಲ್ವಾ?
0: ಹಾ, ಯಮ ಧರ್ಮರಾಯ.
1: ಅವನಿಂದ ವರ ಪಡೆದುಕೊಂಡು ಬಂದಿದ್ದೇನೆ.
0: ಏನೆಂಬುದಾಗಿ ವರ?
1: ಒಂದು ರಾತ್ರಿ ರಂಬೆ ಅಲ್ಲ ಸುಖ ಕೇಳ್ತೇನೆ ಅಂತ. ಹಾಗೆ ಅವ ಕಳಿಸಿದ್ದು ಒಂದು ರಾತ್ರಿ.

0: ಇದುವರೆಗೆ ಶಿವಪಂಚಾಕ್ಷರಿ ಮಹಿಮೆ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.